0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಹಲೋ ಡಾಕ್ಟರ್, ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಶುಕ್ರವಾರ ಸೆಪ್ಟೆಂಬರ್ 25ರಂದು ಬೆಳಿಗ್ಗೆ 10 ಗಂಟೆಗೆ. ನಮ್ಮ ಜೊತೆಗೆ ಇರಲಿದ್ದಾರೆ ಡಾಕ್ಟರ್ ನರಸಿಂಹ ಪೈ, ಹೃದ್ರೋಗ ತಜ್ಞರು ಮತ್ತು HOD ಹೃದ್ರೋಗ ವಿಭಾಗ KMC ಜ್ಯೋತಿ. ತಪ್ಪದೇ ಕರೆ ಮಾಡಿ 6364204949 ಸಂಖ್ಯೆಗೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎರಡು ಚಿತ್ರಗಳ ಬಗ್ಗೆ ನಾನು ತಮ್ಮ ಮುಂದೆ ಹೇಳೋಕೆ ಪ್ರಯತ್ನ ಮಾಡಿದೆ. ಒಂದು, ನಾನು ಕಂಡಂತ ಹಿರಿಯರು ಗಾಂಧೀಜಿ ಬಗ್ಗೆ ಏನ್ ಕಲ್ಪನೆ ಕೊಟ್ಟಿದ್ರು ಅನ್ನೋ ಒಂದು ಚಿತ್ರ. ಆದರೆ ಈಗ ನಾವು ಭಾವಿಸುತ್ತಿರುವಂತಹ ಚಿತ್ರ ಎಂಥದ್ದು, ಎರಡು ನಡಿರುವಂತಹ ಅಗಾಧ ವ್ಯತ್ಯಾಸ ಏನ್ ಕಾರಣ ಅನ್ನೋ ದೃಷ್ಟಿಯಿಂದ ನೋಡ್ತಾ ಸ್ವಲ್ಪ ಹಿನ್ನೆಲೆಯನ್ನು ಗಮನಿಸ್ತಾ ಇದ್ವಿ. ಬ್ರಿಟಿಷ್ ಆಧಿಪತ್ಯ ಬಂದ ಮೇಲೆ ನಾವು ಬ್ರಿಟಿಷ್ ಪ್ರಜೆಗಳನ್ನು ಹೇಗೆ ನೋಡ್ಕೋತೇವೋ ಅದೇ ರೀತಿ ಭಾರತದ ಪ್ರಜೆಗಳನ್ನು ನೋಡ್ಕೋತೇವೆ ಅಂತ ವಾಗ್ದಾನ ಕೊಟ್ಟರು ಕೂಡ ಅವರು ವೈಸ್ರಾಯ್ ಬರೀತಾರೆ ಲಿಟನ್ ಹೇಳಿಬಿಟ್ಟು, ಈ ಎಲ್ಲ ಹಕ್ಕುಗಳು ಮತ್ತು ಭರವಸೆಗಳು ಎಂದಿಗೂ ಈಡೇರಿಸಲು ಸಾಧ್ಯವಿಲ್ಲ ಎಂಬುದು ನಮಗೆಲ್ಲ ತಿಳಿದಿದೆ ಅಂತ ಹೇಳುವಂಥ ಮಾತನ್ನು ನಿನ್ನೆ ಗಮನಿಸ್ತಾ ಇದ್ವಿ. ಈ ರೀತಿ ಭಾರತದ ಮೇಲೆ ಇಷ್ಟೊಂದು ಆಂದೋಲನ ನಡೆದರೂ ಕೂಡ, ಭಾರ ಇದ್ದರೂ ಕೂಡ, ಒತ್ತಡ ಇದ್ದರೂ ಕೂಡ, ಆ ಸಂದರ್ಭದಲ್ಲಿ ಕೂಡ ಮಹಾನುಭಾವರು ಬಂದರು, ಭಾರತವನ್ನು ಸ್ಫೂರ್ತಿ ಮಾಡಿದರು. ಅದರಲ್ಲಿ ಮೊದಲನೇದವ್ರ ಹೆಸರು ಹೇಳಬೇಕಾದಂದ್ರೆ ರಾಜಾರಾಮ್ ಮೋಹನ್ ರಾಯ್. 1772 ಜನಿಸಿದಂಥ ರಾಜಾರಾಮ್ ಮೋಹನ್ ರಾಯ್ ಬಂಗಾಳದಲ್ಲಿ ಸಾರ್ವಜನಿಕ ಸೇವಾ ಕಾರ್ಯಗಳಿಗೆ ಒಂದು ಭದ್ರ ಬುನಾದಿ ಹಾಕಿದರು. ಅವ್ರು ಮಾಡಿದಂಥ ಸಾಧನೆ ಗಮನಿಸಿದರೆ ಒಂದು ಜೀವನದಲ್ಲಿ ಮನುಷ್ಯ ಎಷ್ಟು ಸಾಧನೆ ಮಾಡಬಹುದು ಅನ್ನೋದಕ್ಕೊಂದು ಮಾರ್ಗದರ್ಶನ ಸಿಗ್ತದೆ. ಆತ ಮಾಡಿದ್ದು ನೋಡಿ, ಅವರು ಮೂರು ಭಾಷೆಯಲ್ಲಿ ಅತ್ಯಂತ ಪಂಡಿತರು ಅಂತ, ಸಂಸ್ಕೃತ, ಪರ್ಷಿಯನ್ ಮತ್ತು ಅರಬ್ಬಿ ಭಾಷೆಗಳಲ್ಲಿ ಪ್ರಕಾಂಡ ಪಂಡಿತರು. ಅವರು ವಿಗ್ರಹಾರಾಧನೆ ಬಗ್ಗೆ ಮತ್ತು ಮೂಢನಂಬಿಕೆಗಳ ಬಗ್ಗೆ ದೊಡ್ಡ ಚಳವಳಿಯನ್ನು, ಆಂದೋಲನವನ್ನು ಶುರು ಮಾಡಿದರು. ಸತಿ ಪದ್ಧತಿಯ ವಿರುದ್ಧ ಹೋರಾಡಿದರು. ಎಷ್ಟರ ಮತಿ ಹೋರಾಡಿದರು ಅಂದರೆ, ಅವರಿರು ಚಳವಳಿಗಾಗಿ 1828 ಡಿಸೆಂಬರ್ದಲ್ಲಿ ಸರ್ಕಾರ ಒಂದು ಆಜ್ಞೆ ಕೂಡ ಹೊರಡಿಸ್ತು, ಸತಿ ಪದ್ಧತಿ ತಪ್ಪಾಯಿತು, ರದ್ದಾಗಿದೆ ಇವತ್ತಿಂದ ಅಂತ ಆಫಿಷಿಯಲ್ ಆರ್ಡರ್ ಕೂಡ ಹೊರಡಿಸ್ಬೇಕಾಯ್ತು ಅವರಿಂದ. ರಾಮಮೋಹನ್ ರಾಯ್ ಜೀವನ ನೋಡ್ತಾ ಇದ್ದೆ ನಿನ್ನೆ ದಿವಸ ಕೂತ್ಕೊಂಡು, ಅವ್ರಿಗೆ ಇಂಗ್ಲೀಷ್ ಸರಿಯಾಗಿ ಬರೋಲ್ಲ ಅಂತ ಒಂದು ಚಿಂತೆ ಇತ್ತಂತೆ. ಅವ್ರು ಏನು ಮಾಡಿದರು ಅಂದರೆ, ತಮ್ಮ 24ನೇ ವಯಸ್ಸಿಗೆ ಇಂಗ್ಲೀಷ್ ಕಲಿಯೋಕೆ ಶುರು ಮಾಡಿದ್ರಂತೆ. 24ನೇ ವಯಸ್ಸಿಗೆ ರಾಜಾರಾಮ್ ಮೋಹನ್ ರಾಯ್ ಇಂಗ್ಲೀಷ್ ಕಲಿಯೋಕೆ ಶುರು ಮಾಡಿ, ನಮ್ಮಲ್ಲಿ ಪಾಶ್ಚಾತ್ಯ ಶಿಕ್ಷಣವನ್ನು ಕೊಡಬೇಕು ನಮ್ಮ ಹುಡುಗರಿಗೆ ಅಂತ ಹೇಳಿ 1824 ಕಲ್ಕತ್ತಾದಲ್ಲಿ ಹಿಂದೂ ಕಾಲೇಜ್ ಅಂತ ಕಾಲೇಜ್ ಶುರು ಮಾಡಿದರು. 1828 ಬ್ರಾಹ್ಮೋ ಸಮಾಜ ಸ್ಥಾಪನೆ ಮಾಡಿದರು. ಎಷ್ಟು ಸಂಸ್ಥೆಗಳನ್ನು, ನಮ್ಗೆ ಗೊತ್ತು, ಒಂದು ಸಣ್ಣ ಸಂಸ್ಥೆಯಲ್ಲಿ ಕೆಲಸ ಮಾಡೋದೇ ಎಷ್ಟೋ ಕಷ್ಟ ಅನ್ನಿಸ್ತಿರ್ಬೇಕಾದ್ರೆ ಸಂಸ್ಥೆ ಕಟ್ಟೋ ಕೆಲಸ ಎಷ್ಟು ಕಷ್ಟ ಅಂತ. ಸಂಸ್ಥೆ ಕಟ್ಟೋದಿದೆಯಲ್ಲ, ಅದು ಜೀವ ಒತ್ತೆ ಇಡುವಂಥ ಕೆಲಸ. 4 ಸಮಾನ ಮನಸ್ಕರನ್ನು ಹಿಡ್ಕೊಂಡು ಅವ್ರ ಕಡೆಯಿಂದ ಕೆಲಸ ಮಾಡಿಸೋದು. ನನ್ನ ಗುರುಗಳೊಬ್ಬರು ಹೇಳ್ತಾ ಇದ್ರು, ಡೂಯಿಂಗ್ ಈಸ್ ಈಸಿಯರ್ ಬಟ್ ಗೆಟಿಂಗ್ ಇಟ್ ಡನ್ ಈಸ್ ಮೋರ್ ಡಿಫಿಕಲ್ಟ್ ಅಂತ. ಕೆಲಸ ಮಾಡಿಬಿಡೋದು ವಾಸಿ, ಮಾಡಿಸೋದು ಕಷ್ಟ ಜನರ ಕಡೆಯಿಂದ ಅಂತ. ಅದು ಎಂತೆಂಥ ವಿಚಾರ, ಯಾವ್ಯಾವುದೋ ಸಂದರ್ಭ ಅಲ್ಲಿ ಹೋಗಿ ಆ ಸತಿ ಚಳವಳಿ ಮಾಡೋದಾಗ್ಲಿ, ಅಲ್ಲಿ ಸಮಾಜ ಕಾರ್ಯ ಮಾಡೋದಾಗ್ಲಿ, ಕಾಲೇಜ್ ಶುರು ಮಾಡೋದಾಗ್ಲಿ, ಬ್ರಹ್ಮೋ ಸಮಾಜ ಶುರು ಮಾಡೋದಾಗ್ಲಿ, ಎಷ್ಟು ಮುಖಗಳಿವು ಎಲ್ಲದರಲ್ಲೂ ಸಾಧನೆ. ಅದಕ್ಕಿಂತ ಹೆಚ್ಚಾಗಿ ಸಂಸತ್ತಿನ ಸಮಿತಿ ಒಂದರ ಮುಂದೆ ಸಾಕ್ಷಿ ನೀಡಲು ಇಂಗ್ಲೆಂಡಿಗೆ ಹೋದ ಮೊದಲ ಭಾರತೀಯ ಇವರು ಅಂತ ಒಂದು ಹೆಜ್ಜೆಗಳಿಕೆ. ಸಂಸತ್ತಿನ ಮುಂದೆ ಸಾಕ್ಷಿ ಹೇಳ್ಬೇಕಲ್ಲ, ಹೋಗಿ ಇಂಗ್ಲೆಂಡಲ್ಲಿ ಇವ್ರು ಮೊದಲನೇ ಭಾರತೀಯ ಕರೆದಿದ್ರಂತೆ ಸಾಕ್ಷಿ ಹೇಳಬೇಕು ಅಂತ ಹೇಳಿ ಮೊದಲನೇ ಭಾರತೀಯ ಹೋದದ್ದಂತೆ.

0: You're listening to Radio Sarang, 107.8 FM.
1: ಆನಂತರ ಬಂದಂತವರು ದಾದಾಭಾಯಿ ನವರೋಜಿಯವರು. 1825 ಬಾಂಬೆಯಲ್ಲಿ ಜನಿಸಿದಂತಹ ನವರೋಜಿಯವರು ರಾಜಾರಾಮ್ ಮೋಹನ್ ರಾಯ್ ನಂತರ ಅತ್ಯಂತ ಪ್ರಸಿದ್ಧಿಗೆ ಬಂದಂತಹ ಹಿರಿಯರು. ಅವ್ರು ಏನ್ ಮಾಡಿದ್ರು ಅಂದ್ರೆ ಭಾರತ ಇಂಗ್ಲೆಂಡ್ ಎರಡು ದೇಶಗಳಲ್ಲಿ ಕೂಡ ಸುಮಾರು 30 ಹೆಚ್ಚು ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ರಂತೆ. ಇದು ನನಗೆ ಆಶ್ಚರ್ಯ ಅನ್ಸುತ್ತೆ. ನಮಗೊಂದೊಂದು ಕೆಲಸ ತುಂಬಾ ಕಷ್ಟ ಕಷ್ಟ ಅಂತ ಒದ್ದಾಡ್ತೇವೆ. ಒಬ್ಬ ಚೈತನ್ಯದಾಯಿ ಅಂತ ಮನುಷ್ಯ, ಒಬ್ಬ ವ್ಯಕ್ತಿ, ಅದಕ್ಕೆ ನನಗೆ ಡಿ ವಿಜಿ ಅವ್ರ ಮಾತು, ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸೋತು ಅಂತ. ಒಂದು ತತ್ವವನ್ನು ಘನವಾಗಿ ಹಿಡ್ಕೊಂಡು ಅದು ದಿನರಾತ್ರಿ ಮನಸ್ಸೋತು ಬೇರೆ ಇಲ್ಲ, ಅದೊಂದು ಹಿಡ್ಕೊಂಡು ಓದಾಡಿದ್ರೆ ಮಾತ್ರ ಸಾಧ್ಯ ಆಗೋದು. ಹನುಮಂತನ ಉಪದೇಶ ಮಂಕುತಿಮ್ಮ ಅಂತ ಹೇಳ್ತಾರೆ ಡಿ ವಿಜಿ, ಆ ಥರ ದುಡಿದವರು ಇವರೆಲ್ಲ. 30 ಹೆಚ್ಚು ಸಂಸ್ಥೆ ಭಾರತದಲ್ಲಿ ಇಂಗ್ಲೆಂಡಲ್ಲಿ ಎರಡು ಕಡೆನೂ ಮಾಡಿದ್ರಂತೆ. ನೋಡಿ ಬಾಂಬೆದಲ್ಲಿ ಏನ್ ಮಾಡಿದ್ರು ಅಂದ್ರೆ ಸ್ತ್ರೀ ಶಿಕ್ಷಣ ಇರಬೇಕು ಅಂತ ಹೇಳಿ 1849 ಒಂದು ಅಸ್ಥಿಭಾರ ಹಾಕಿ ಒಂದು ಸಂಸ್ಥೆ ಶುರು ಮಾಡಿದ್ರು ಸ್ತ್ರೀ ಶಿಕ್ಷಣಕ್ಕೆ. ಅದು ಅಲ್ಲದೆ ಎಲ್ಫಿನ್ಸ್ಟನ್ ಕಾಲೇಜ್ ಒಳಗೆ ಗಣಿತ ಭೌತಶಾಸ್ತ್ರದ ಅಧ್ಯಾಪಕರಾಗಿ ಕೆಲಸ ಮಾಡೋದಲ್ಲದೆ ನಂತರ ಮುಂದೆ ಲಂಡನ್ ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ಗುಜರಾತಿ ಭಾಷೆ ಪ್ರೊಫೆಸರ್ ಆದ್ರು. ಇದು ನಮ್ಗೆ ಆಶ್ಚರ್ಯ ಆಗುತ್ತೆ. ಕೆಲವರು ಲೆಕ್ಚರರ್ ಸೇರ್ಕೊಂಡಿರ್ತೀವಿ, 30 ಅದೇ ಪಾಠ ಮಾಡೋದು. ನಮ್ಮಲ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ನನ್ನ ಸಬ್ಜೆಕ್ಟ್ ಕೆಮಿಸ್ಟ್ರಿ, ನಂದು ಅದರಲ್ಲಿ 3-4 ಭಾಗ ಮಾಡ್ಕೊಂಡಿದ್ವಿ ಅನುಕೂಲ ಆಗಲಿ ಅಂತ. ಇನ್ಆರ್ಗ್ಯಾನಿಕ್, ಫಿಸಿಕಲ್, ಆರ್ಗ್ಯಾನಿಕ್, ಬಯೋಕೆಮಿಸ್ಟ್ರಿ ಅಂತ ಮಾಡ್ಕೊಂಡಿದ್ದೀವಿ. ಕೆಲವು ಕಾಲೇಜಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇನ್ಆರ್ಗ್ಯಾನಿಕ್ ಕಲಿಸ್ತಾ ಇದ್ರೆ 35 ಇನ್ಆರ್ಗ್ಯಾನಿಕೇ ಕಲಿಸೋದು, ಮತ್ತೊಂದು ಭಾಗ ಮುಟ್ಟಲ್ಲ. ಅದನ್ನು ಪರೀಕ್ಷೆ ತಪಾಸ್ ಮಾಡಕ್ ಬರ್ತಾರೆ. ನಾನು ಚೇರ್ಮನ್ ಆಗಿದ್ದೆ ವ್ಯಾಲ್ಯೂಯೇಷನ್ ಬೋರ್ಡಿಗೆ ಬರೋರು, ಆ ಭಾಗ ಮಾಡಕ್ ಆಗಲ್ಲ ಸರ್ ಅಂದ್ರು. ಯಾಕೆ ಪಾಠ ಮಾಡಿಲ್ಲ ಅದನ್ನ ನಾನು ಅಂದ್ರು. ಅಲ್ರಿ, MSc ಆಗಿ ಡಿಗ್ರಿ ಹುಡುಗರಿಗೆ ಪಾಠ ಮಾಡ್ತೀರಿ, ವ್ಯಾಲ್ಯೂಯೇಷನ್ ಏನ್ ಕಷ್ಟ ಅಂತ. ಇಲ್ಲ ಸರ್, ನಾನು ಬೇರೆ ಚಾಪ್ಟರ್ ಪಾಠ ಮಾಡೋದೇ ಇಲ್ಲ. 35 ಅದೇ. ನಾನು ತಮಾಷೆ ಮಾಡಿದೆ, ಯು ಆರ್ ನಾಟ್ ಇವನ್ ಆಸ್ ಗುಡ್ ಆಸ್ ಯುವರ್ BSc ಸ್ಟೂಡೆಂಟ್. ನಿಮ್ಮ BSc ಸ್ಟೂಡೆಂಟ್ 4 ಓದ್ಕೊಂಡು ಪರೀಕ್ಷೆ ಬರ್ತಾನೆ ಪಾಪ ಹುಡುಗ, ನಿಮ್ಗೆ 4 ಭಾಗ ನಿಮಗೆ ಗೊತ್ತಿಲ್ಲ. ಅಷ್ಟು ಇಷ್ಟು ಸಾಕು ನಮ್ಗೆ ಓದಿದ್ದು, ಜಾಸ್ತಿ ಬೇಡ ಅಂತ ಒದ್ದಾಡುವಂತ ಕಾಲದಲ್ಲಿ ಇವ್ರು ನೋಡಿದ್ರೆ ಆಶ್ಚರ್ಯ ಆಗಿಬಿಡುತ್ತೆ. ಎಲ್ಫಿನ್ಸ್ಟನ್ ಕಾಲೇಜಲ್ಲಿ ಗಣಿತ ಶಾಸ್ತ್ರ ಭೌತಶಾಸ್ತ್ರ ಕಲಿಸುವಂತ ಮನುಷ್ಯ ಲಂಡನ್ಗೆ ಹೋಗ್ಬಿಟ್ಟು ಗುಜರಾತಿ ಭಾಷೆ ಪ್ರೊಫೆಸರ್ ಕೆಲಸ ಮಾಡ್ತಿದ್ರಂತೆ. ಅವ್ರು ಹೇಳ್ತಾರೆ ಹೇಗಿದ್ರು ದಾದಾಭಾಯಿ ನವರೋಜಿ ಅವರು ಇಂಗ್ಲೆಂಡ್ ಅಲ್ಲಿ ಅಂದ್ರೆ ಭಾರತದ ಅನಧಿಕೃತ ರಾಯಭಾರಿ ಅಂತ. ಅವರು ರಾಯಭಾರಿ ಅಂತಿರ್ಲಿಲ್ಲಲ್ಲ ಅವಾಗ, ಇವರೇ ಅನಧಿಕೃತ ರಾಯಭಾರಿ, ಎಲ್ಲದಕ್ಕೂ ಅವರೇನೆ, ಎಲ್ಲ ಕ್ಷೇತ್ರಗಳಲ್ಲೂ ಸೇವೆ ಸಲ್ಲಿಸಿದ್ರು. ನಂತರ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಗೆ 3 ಅಧ್ಯಕ್ಷರಾಗಿದ್ರು ದಾದಾಭಾಯಿ ನವರೋಜಿ ಅವರು ಅಂತ. ಇಂಥ ಮಹಾನುಭಾವರ ಹಿನ್ನೆಲೆಯಲ್ಲಿ ಇದ್ರು. ಅದನ್ನು ಗಾಂಧೀಜಿ ನೆನೆಸ್ಕೋತಾರೆ, ಇವತ್ತೇನಾದ್ರೂ ನಮ್ಮ

ಚಳವಳಿ ಸಾರ್ಥಕ ಆಗ್ಬೇಕಾದ್ರೆ ಹಿಂದೆ ಅವ್ರ ಸಾಧನೆ ಕಾರಣ ಆಯಿತು ಅಂತ ಒಪ್ಕೋತಾರೆ. ಐನ್ಸ್ಟೈನ್ ಒಂದು ಮಾತನ್ನು ಹೇಳ್ತಾನೆ, ಇಫ್ ವಿ ಆರ್ ಏಬಲ್ ಟು ಸೀ ದ ಫ್ಯೂಚರ್ ಇಟ್ ಈಸ್ ಬಿಕಾಸ್ ವಿ ಆರ್ ಸ್ಟ್ಯಾಂಡಿಂಗ್ ಆನ್ ದಿ ಶೋಲ್ಡರ್ಸ್ ಆಫ್ ದಿ ಪ್ರೀವಿಯಸ್ ಜಾಯಿಂಟ್ಸ್ ಅಂತ. ಹಿಂದೆ ಏನೇನು ಸಾಧನೆ ಮಾಡಿದ್ದಾರೋ ಅವ್ರ ಹೆಗಲ್ ಮೇಲೆ ನಾವು ನಿಂತಿರೋದ್ರಿಂದ ಮುಂದೆ ನಮ್ಗೆ ಹತ್ತಿರ ಕಾಣುತ್ತೆ.

0: रेडियो सारंग 107.8 FM
1: ನನ್ನ ಕಡೆ ಎಲ್ಲೂ ಆರ್ಟಿಕಲ್ ಅಲ್ಲಿ ಬರೆದಿದೆ ಟುಡೇ ವಿ ಆರ್ ಮೋರ್ ಪವರ್ಫುಲ್ ದನ್ ಅಕ್ಬರ್ ಆರ್ ಅಶೋಕ ಅಂತ. ಅಕ್ಬರ್ ಅಶೋಕಿಂತ ಹೆಚ್ಚು ಪ್ರಭಾವಶಾಲಿಗಳಾಗಿದ್ದೇವೆ, ಶಕ್ತಿವಂತರಾಗಿದ್ದೇವೆ ನಾವು. ಯಾಕಂದ್ರೆ ಅಕ್ಬರನ್ ದರ್ಬಾರಲ್ಲಿ ದೀಪ ಹಚ್ಚಬೇಕು ಅಂದ್ರೆ ಯಾವನೊಬ್ಬ ಹೋಗಿ ಎಲ್ಲಾ ದೀಪಕ್ ದೀಪ ಹಚ್ಕೊಂಡ್ ಬರ್ಬೇಕು, ಅಲ್ಲ ಕಂದೀಲ್ಗಳಿರೋ ದೀಪ ಹಚ್ಕೊಂಡ್ ಬರ್ಬೇಕು. ಇವತ್ತು ಸ್ವಿಚ್ ಹಾಕಿದ್ರೆ ಎಲ್ಲಾ ಕಡೆ ಆಗುತ್ತಲ್ಲ, ಅವ್ರಕ್ಕಿಂತ ಪವರ್ಫುಲ್ ಅಲ್ವಾ ನಾವು. ಆದ್ರೆ ಇದು ಆಗೋದಕ್ಕೆ ಕಾರಣ ಅಂದ್ರೆ 1,000 ಜನ ಕಷ್ಟಪಟ್ಟಿದ್ದಾರೆ ಇದಾಗೋದಕ್ಕೆ ಅಂತ. ಹೀಗೆ ದಾದಾಭಾಯಿ ನವರೋಜಿ. ಇದಲ್ಲದೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಹಿನ್ನೆಲೆ ನೋಡಿದಾಗ ಯಾರು ಒಬ್ರು ಮಾಡಿದ್ದಲ್ಲ ಅಂತ. ಪತ್ರಿಕೆಗಳು ಎಷ್ಟು ಒಳ್ಳೆ ಕೆಲಸ ಮಾಡ್ತು ಆಗಿನ ಕಾಲಕ್ಕೆ ಅಂತ ಹೇಳ್ತಾರೆ. ಭಾರತೀಯ ವರ್ತಮಾನ ಪತ್ರಿಕೆಗಳು ಪ್ರಮುಖ ಪಾತ್ರ ವಹಿಸಿದವು ಅಂತ ಗಾಂಧಿ ಬರೀತಾರೆ. ಮದ್ರಾಸಲ್ಲಿ ಹಿಂದೂ ಪೇಪರ್, ಮಹಾರಾಷ್ಟ್ರದಲ್ಲಿ ಕೇಸರಿ ಮತ್ತು ಮರಾಠ, ಬಂಗಾಳದಲ್ಲಿ ಅಮೃತ್ ಬಜಾರ್ ಪತ್ರಿಕಾ. ಇವೆಲ್ಲ ಆಗಿನ ಕಾಲದಲ್ಲಿ ಎಷ್ಟು ಸ್ಫೂರ್ತಿ ಕೊಡುವಂತ ಕೆಲಸ ಮಾಡಿದ್ವು ಅಂತಂದ್ರೆ, ಅದಕ್ಕೆ ಗಾಂಧೀಜಿ ಒಂದು ಸೆಂಟೆನ್ಸ್ ಬರೀತಾರೆ ಅದ್ರ ಬಗ್ಗೆ. ಆ ಕಾಲದಲ್ಲಿ ಪತ್ರಿಕೆಗಳು ರಾಷ್ಟ್ರೀಯ ತೀರ್ಪುಗಾರರಂತಿದ್ದವು ಅಂತ. ಅಂದ್ರೆ ಯಾವ ಜಗತ್ತಲ್ಲಿ ಸಮಾಜದಲ್ಲಿ ಚೆನ್ನಾಗಿ ಆಗ್ತದೆ ಆಗೋದಿಲ್ಲ ಅನ್ನೋ ತೀರ್ಪು ಕೊಡ್ಬೇಕಲ್ಲ ಯಾರಾದ್ರೂ. ಆ ಪತ್ರಿಕೆಗಳು ಅಗ್ರ ಲೇಖನ ಇರ್ತದಲ್ಲ, ಎಡಿಟೋರಿಯಲ್ ಅನ್ನೋದು ತೆಗೆದು ದಿನ ಓದೋರು, ಎಡಿಟೋರಿಯಲ್ ಏನ್ ಹೇಳ್ತದೆ ಇದು ಅಂದ್ರೆ ಈಗಿನ ಕಾಲಕ್ಕೆ ಇದು ಯಾವ್ದು ಸರಿ ಯಾವ್ದು ಸರಿ ಅಲ್ಲ ಅನ್ನುವಂತ ತೀರ್ಪನ್ನು ಕೊಡುವ ಶಕ್ತಿ ಪತ್ರಿಕೆಗಳಿಗಿತ್ತು ಅಂತ. ಮುಂದೆ ಏನಾಯ್ತು ಅಂದ್ರೆ ಸಮಾಜ ಸುಧಾರಕರಾದಂತಹ ಆರ್ ಜಿ ಭಂಡಾರ್ಕರ್, ನ್ಯಾಯಮೂರ್ತಿ ರಾನಡೆ, ನಾರಾಯಣ್ ಚಂದಾವರ್ಕರ್ ಇವರು ಮುಂಬೈಯಲ್ಲಿ ಹೆಚ್ಚು ಕೆಲಸ ಮಾಡ್ತಾ ಇದ್ರು. 1880 ಚಿಪಳೂನ್ಕರ್, ಅಗರ್ಕರ್ ಮತ್ತು ತಿಲಕರು, ಲೋಕಮಾನ್ಯ ತಿಲಕರು ಜನತೆಯನ್ನ ರಾಷ್ಟ್ರೀಯ ಸೇವೆಗೆ ನಿರ್ಮಾಣ ಮಾಡಬೇಕು ಅಂತ ಹೊರಟು ನ್ಯೂ ಇಂಗ್ಲಿಷ್ ಸ್ಕೂಲ್ ಅನ್ನೋ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ಇದು ಯಾಕಾಗಬೇಕು ನಾನು ಹೇಳ್ತಿದ್ದೀನಿ ಅಂದ್ರೆ, ಎಲ್ಲಿಂದ ಎಲ್ಲಿವರೆಗೂ ಭಾರತದುದ್ದಕ್ಕೂ ಹೇಗೆ ಒಂದ್ ಕಡೆ ಒಂದು ಆ ಸ್ಫೂರ್ತಿಯ ಕಿಡಿ ಹತ್ತಾ ಇತ್ತು ಅಂತ. ನ್ಯೂ ಇಂಗ್ಲಿಷ್ ಸ್ಕೂಲ್ ಸಂಸ್ಥೆಯನ್ನು ಶುರು ಮಾಡಿ ಮರಾಠ ಅನ್ನುವಂಥ ಇಂಗ್ಲಿಷ್ ಪತ್ರಿಕೆ, ವಾರಪತ್ರಿಕೆ ಮತ್ತು ಕೇಸರಿ ಅನ್ನುವಂಥ ಮರಾಠಿ ಪತ್ರಿಕೆಯನ್ನು ಶುರು ಮಾಡಿದರು ಚಿಪಳೂನ್ಕರ್, ಅಗರ್ಕರ್ ಮತ್ತು ತಿಲಕರು ಸೇರ್ಕೊಂಡು. ಅಲ್ಲಿ ಏನಾಯ್ತು ಅಂದ್ರೆ, ಗುರುದೇವ್ ರಾನಡೆ ಇದ್ರು, ತಿಲಕರ ಉಗ್ರ ಪಂಥಕ್ಕೂ ಮತ್ತು ರಾನಡೆ ಅವರ ಸೌಮ್ಯ ಪಂಥಕ್ಕೂ ಅಷ್ಟು ಭಿನ್ನಾಭಿಪ್ರಾಯ ಬಂದಿರೋದ್ರಿಂದ ರಾನಡೆ ಅವರು ಮತ್ತು ಅವರ ಶಿಷ್ಯ ಗೋಖಲೆಯವರು ಗೋಪಾಲಕೃಷ್ಣ ಗೋಖಲೆಯವರು ಅವ್ರಿಗೂ ಸೇರಿ ಮಾಡಿದ್ರು ಅಂದ್ರೆ ಒಂದ್ ಬೇರೆ ಸಂಸ್ಥೆ ಶುರು ಮಾಡಿದ್ರು, ಡೆಕ್ಕನ್ ಸಭಾ ಅಂತ ಪುಣೆದಲ್ಲಿ ಶುರು ಮಾಡಿದ್ರು. ಇದು ಒಂದು ಕಡೆ ಆಯ್ತು, ಸಮಾಜ ಕಾರ್ಯ ಆಯ್ತು.

ಇನ್ನು ಜ್ಞಾನ ಸಾಧನೆಯ ಪಥದಲ್ಲಿ ಏನೇನಾಗ್ತಾ ಇತ್ತು ಅಂತ. ಅನೇಕ ಮೈಲಿಗಳನ್ನು ಭಾರತ ಕಂಡಿತು ಆ ಕಾಲದಲ್ಲಿ. ಎಡ್ರಿನ್ ಅರ್ನಾಲ್ಡ್ ಮತ್ತು ಮ್ಯಾಕ್ಸ್ ಮುಲ್ಲರ್ ಏನು ಮಾಡಿದರು ಅಂದರೆ, ಭಾರತದ ಸಾಹಿತ್ಯವನ್ನು ನಮ್ಮ ವಸ್ತುಗಳನ್ನು ಅಥವಾ ನಮ್ಮ ವಿಷಯಗಳನ್ನು ಅದಕ್ಕೆ ಪಾಶ್ಚಿಮಾತ್ಯ ದೇಶಗಳಿಗೆ ಪರಿಚಯ ಮಾಡೋಕ್ಕೆ ಶುರು ಮಾಡಿದರು. ಅದೊಂದು ಕೆಲಸ ಒಳ್ಳೇದಾಯಿತು. ಮುಂದೆ ಸರ್ ಅಶುತೋಷ್ ಮುಖರ್ಜಿಯವರು ಕಲ್ಕತ್ತಾ ಯೂನಿವರ್ಸಿಟಿ, ಮೊದಲು ಬರೀ ಎಕ್ಸಾಮಿನೇಷನ್ ಸೆಂಟರ್ ಅಂತ ಇತ್ತು, ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಪರೀಕ್ಷೆ ಆಗ್ತಿರಲಿಲ್ಲ, ಪರೀಕ್ಷಾ ಸಂತ ಕೇಂದ್ರ ಮಾತ್ರ ಆಗಿತ್ತು ಅದು. ಅದನ್ನೇನು ಮಾಡಿದ್ರು ಅಂದರೆ, ಭಾರತೀಯ ವಿದ್ವಾಂಸರುಗಳನ್ನೆಲ್ಲ ಸೇರಿಸ್ಕೊಂಡು ಒಂದು ದೊಡ್ಡದಾದಂಥ ಒಂದು ವಿಶ್ವವಿದ್ಯಾಲಯನೂ ಮಾಡಿದ್ರು ಅವಾಗ. ಅಶುತೋಷ್ ಮುಖರ್ಜಿಯವರ ಪ್ರಯತ್ನ ಅದು. ಮತ್ತು 20th ಶತಮಾನದ ಮೊದಲಿಗೆ ಜಗದೀಶ್ ಚಂದ್ರ ಬೋಸ್ ಅವರಾಗಲಿ, ಸರ್ ಸಿ ವಿ ರಾಮನ್ ಆಗಲಿ, ಮಹಾನ್ ಗಣಿತಜ್ಞ ರಾಮಾನುಜಂ ಆಗಲಿ, ಇವರ ಸಾಧನೆಗಳಿಂದ ಪ್ರಪಂಚದ ದೃಷ್ಟಿ ಭಾರತದ ಮೇಲೆ ಬೀಳೋಕೆ ಶುರುವಾಯಿತು. ಅಂದರೆ ವಿಜ್ಞಾನದಲ್ಲಿ ಕೂಡ ಭಾರತದ ಕಣ್ಣು ಮುಂದೆ ಬರೋಕೆ ಶುರುವಾಯಿತು ಎಲ್ಲರ ಮುಂದೆ. ಆಗ ಇದ್ರ ಜೊತೆಗೆ ಡಾಕ್ಟರ್ ಆನಂದ್ ಕುಮಾರ್ ಸ್ವಾಮಿಯವರು, ಆನಂದ್ ಕುಮಾರ್ ಸ್ವಾಮಿಯವರು ಭಾರತೀಯ ಕಲೆಯನ್ನು ಕುರಿತು ಅದ್ಭುತವಾದಂಥ ವಿದ್ವತ್ಪೂರ್ಣವಾದಂಥ ಲೇಖನಗಳನ್ನು ಬರೆದು ಜನರನ್ನು ಸ್ಫೂರ್ತಿಗೊಳಿಸಿದರು. ಅಂದರೆ ಕಲೆಯದಲ್ಲಿ ಆ ಸಾಹಿತ್ಯದಲ್ಲಿ ಬಂಕಿಂ ಚಂದ್ ಚಟರ್ಜಿಯವರು, ರವೀಂದ್ರನಾಥ್ ಟ್ಯಾಗೋರ್ ಅವರು ಮತ್ತು ಇಕ್ಬಾಲ್ ಅಲ್ಲಿ ಆಗ ಬಹಳ ಜನಜನಿತವಾದಂಥ ಹಾಡುಗಳು ಅಲ್ಲ, ವಂದೇ ಮಾತರಂ ಅಂತೂ ನಮ್ಮ ಸ್ಫೂರ್ತಿಯ ಸೆಲೆ ಆಗಿತ್ತು. ಸ್ವಾತಂತ್ರ್ಯ ಪೂರ್ವದಲ್ಲಿ ವಂದೇ ಮಾತರಂ ಎಷ್ಟು ಜನಕ್ಕೆ ಕಿಚ್ಚ ಹಚ್ಚಿಬಿಟ್ಟಿದ್ದು ಹೊಟ್ಟೆ ಗೊತ್ತಿಲ್ಲ. ಸ್ವಾತಂತ್ರ್ಯ ಅಂತಂದರೆ ವಂದೇ ಮಾತರಂನಿಂದ ಶುರು ಮಾಡಬೇಕು ಅನ್ನುವಂಥ ಬಂಕಿಂ ಚಟರ್ಜಿಯವರ ಕಾಮನ ಆಗಲಿ. ಟ್ಯಾಗೋರ್ ಅವರ ಗೀತಾಂಜಲಿ ಪ್ರಸಿದ್ಧ ಆಗಿತ್ತು, ಜನಗಣ ಮನಸ್ಸು ಬಂತು. ಆಮೇಲೆ ಇಕ್ಬಾಲ್ ಬರೆದಂಥ ಸಾರೆ ಜಹಾಸಿ ಹಚ್ಚ ಹಿಂದೂಸ್ತಾನ್ ಹಮಾರ ಅವೆಲ್ಲ ಒಂದು ರೋಮಾಂಚನವನ್ನು ಸೃಷ್ಟಿ ಮಾಡ್ತಾ ಇತ್ತು. ಇನ್ನು ಧಾರ್ಮಿಕ ಕ್ಷೇತ್ರದಲ್ಲಿ ಏನೇನಾಗಿತ್ತು ಅಂತ, ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು ಪುನರುತ್ಥಾನ ಆಗ್ತಾ ಇತ್ತು ಅಂತ ಹೇಳ್ತಾರೆ. ದಯಾನಂದ ಸರಸ್ವತಿಯವರ ಆರ್ಯ ಸಮಾಜ ಉಚ್ಛ್ರಾಯ ಸ್ಥಿತಿಗೆ ಬರ್ತಾ ಇತ್ತು. ಶ್ರೀಮತಿ ಅನಿ ಬೆಸೆಂಟ್ ಅವರದ್ದು ಬ್ರಹ್ಮವಿದ್ಯಾ ಸಮಾಜ ಬರ್ತಾ ಇತ್ತು. ಅದರ ಜೊತೆಗೆ ಶ್ರೀರಾಮಕೃಷ್ಣರ ಅಧ್ಯಾತ್ಮ ಸಾಧನೆಗಳು ಮತ್ತು ಅವರ ಶಿಷ್ಯರಾದಂಥ ಸ್ವಾಮಿ ವಿವೇಕಾನಂದರ ಸಿಂಹ ಗರ್ಜನೆ ಶಿಕಾಗೋಗಿ ಬಂದದ್ದು ಅದೆಷ್ಟು ಪ್ರಸಿದ್ಧ ಆಗ್ಬಿಡ್ತು ಅಂತಂದರೆ, ಪ್ರತಿಯೊಬ್ಬ ಯುವಕನಿಗೆ ರೋಮಾಂಚನ ಕೊಡುವಂಥ ಕೆಲಸವನ್ನು ವಿವೇಕಾನಂದರು ಮಾಡಿದರು ಅವಾಗ. ಇವೆಲ್ಲ ಜನರನ್ನು ತಟ್ಟಿದ್ದು. ಅರವಿಂದೋರವರ ವಿಚಾರ ಕೂಡ ಜನರ ಮನಸ್ಸನ್ನು ಮುಟ್ತಾ ಇತ್ತು. ಆಧ್ಯಾತ್ಮಿಕದಲ್ಲಿ ಈ ಪ್ರಗತಿ ಆಗ್ತಾ ಇತ್ತು.

ಧಾರ್ಮಿಕ ಉತ್ಸಾಹವನ್ನ ರಾಜಕಾರಣದ ವ್ಯವಸ್ಥೆಗೆ ಮೊದಲು ಉಪಯೋಗಿಸ್ಕೊಂಡಿದ್ದವರು ತಿಲಕರು, ಲೋಕಮಾನ್ಯ ತಿಲಕರು. ಅವ್ರು ಏನ್ ಮಾಡಿದ್ರು ಅಂದ್ರೆ 1894 ಗಣಪತಿ ಉತ್ಸವವನ್ನು ಶುರು ಮಾಡಿದ್ರು. ತಾವು ಪುಣೆಗೆ ಹೋದಾಗ ನೋಡ್ಬೋದು, ಪುಣೆದಲ್ಲಿ ಈಗಾದರೂ ಗಣಪತಿ ಫೆಸ್ಟಿವಲ್ ಬಹಳ ದೊಡ್ಡದು. ಅಲ್ಲೊಂದು ದಗಡು ಶೇಟ್ ಗಣಪತಿ ಅಂತಿದೆ, ದಗಡು ಶೇಟ್ ಗಣಪತಿ ಅಂತ ತಾವು ನೋಡಿದ್ರೆ ಬಹಳ ಪಾಪ್ಯುಲರ್ ಪಿಕ್ಚರ್ ಅದು. ಈ ಗಣಪತಿ ಚಿತ್ರ ಇದೆ, 100 ವರ್ಷದಿಂದ ಪೂಜೆ ಆಗ್ತಿರುವಂತಹದ್ದು. ತಿಲಕರು ಗಣಪತಿ ಉತ್ಸವವನ್ನು ಯಾಕೆ ಮಾಡಿದ್ರು ಅಂದ್ರೆ ಎಲ್ಲ ಜನರನ್ನ ಸೇರಿಸಿ ಎಲ್ಲರಿಗೂ ಒಂದಿರುವಂತಹ ಕಾಮನ್ ಫ್ಯಾಕ್ಟರ್ ಬೇಕಲ್ಲಿ ಹಿಡ್ಕೊಳ್ಳೋದಕ್ಕೆ. ಗಣಪತಿ ಎಲ್ರಿಗೂ ಬೇಕಾದಂತಹ ದೇವರು. ಆ ಉತ್ಸವ ಇಟ್ಕೊಂಡು ಅದರ ಹಿಂದೆ ಜನರನ್ನ ಪ್ರಚೋದನೆ ಮಾಡಿ ರಾಷ್ಟ್ರೀಯ ಮಾರ್ಗಕ್ಕೆ ತಗೊಂಡು ಹೋಗ್ಬೇಕು ಅಂತ ಅಂದ್ರೆ ಧಾರ್ಮಿಕವಾದಂತಹ ಒಂದು ಕಲ್ಪನೆಯನ್ನ ತಮ್ಮ ರಾಜಕಾರಣದ ವ್ಯವಸ್ಥೆಗೆ ಹೇಗೆ ಉಪಯೋಗಿಸಬೇಕು ಅಂತ ಶಿವಾಜಿ ಉತ್ಸವ ಕೂಡ ಶುರು ಮಾಡಿದ್ರು ತಿಲಕರ. ಮುಂದೆ ಇದು ಈ ಕಾಲದಲ್ಲಿ ಆಗ್ತಿರುವಂತಹದ್ದು. ಮುಂದೆ 1885 ಮಾರ್ಚಲ್ಲಿ ದಾದಾಬಾಯಿ ನವರೋಜಿಯವರು, ಕೆ ಟಿ ತೆಲಾಂಗರ್ ಅವರು, ಸುರೇಂದ್ರನಾಥ್ ಬ್ಯಾನರ್ಜಿಯವರು, ಸುಬ್ರಹ್ಮಣ್ಯಂ ಅಯ್ಯರವರು, ಸುಬ್ರಹ್ಮಣ್ಯಂ ಅಯ್ಯರವರು ಹಿಂದೂ ಪತ್ರಿಕೆಯಲ್ಲಿ ಬಹಳ ದೊಡ್ಡ ಕೆಲಸ ಮಾಡಿದವರು, ಶುರು ಮಾಡಿದಂಥ ಅವರು ಮುಂತಾದ 17 ನಾಯಕರು ಸೇರಿಕೊಂಡ್ರು. 17 ಸೇರಿ ನಮ್ಮ ಮಾತೃಭೂಮಿ ರಕ್ಷಣೆಗಾಗಿ ಒಂದು ರಾಷ್ಟ್ರೀಯ ಚಳವಳಿಯನ್ನು ಆರಂಭಿಸಬೇಕು ಅಂತ ತೀರ್ಮಾನ ಮಾಡಿದರು. ತಮಾಷೆ ಹೇಗಿದೆ ನೋಡಿ, ಯಾರಿಗೆ ಯಾವುದರಿಂದ ಸ್ಫೂರ್ತಿ ಬರ್ತದೆ ಅಂತ ಹೇಳ್ತೇನೆ. ಆ ಹೊತ್ತಲ್ಲಿ ಜನವರಿಯಲ್ಲಿ 1885 ದಿಲ್ಲಿಯಲ್ಲಿ ಒಂದು ಕಾರ್ಯಕ್ರಮ ಆಯ್ತಂತೆ. ಈ ಮಹಾರಾಜರ ಘೋಷಣೆ ಆದ್ಮೇಲೆ ಅದಕ್ಕೆಲ್ಲ ಗೌರವ ತೋರಿಸ್ಬೇಕು ಅಂತ. ಅವರಂದ್ರಂತೆ ಎಲ್ಲೋ ಮಹಾರಾಜ ಇರೋದು, ಸಾಮ್ರಾಟ್ ಇರೋದು ಎಲ್ಲೋ ಇಂಗ್ಲೆಂಡಲ್ಲಿ, ಅವ್ರಿಗೋಸ್ಕರ ನಾವು ಗೌರವ ತೋರಿಸ್ತಾ ಇದ್ದೀವಿ, ಎಲ್ಲಿಂದೋ ಬಂದವ್ರು 4 ತೋರಿಸೋರು ನಮ್ಮ ದೇಶಕ್ಕೋಸ್ಕರ ಏನಾದ್ರು ಮಾಡ್ಬೇಕಲ್ಲ ಅಂತ. ನೋಡಿ, ಅದನ್ನ ನೋಡ್ಬಿಟ್ಟು ನಾವೇನಾದ್ರು ಮಾಡ್ಬೇಕಲ್ಲ ಅಂತ ಹೇಳಿ ಮಾತೃಭೂಮಿ ಚಳವಳಿಗೋಸ್ಕರ ಮಾಡಬೇಕು ಅಂತ ಹೇಳಿ ಭಾರತ ರಾಷ್ಟ್ರೀಯ ಸಂಘ ಅಂತ ಕರ್ಕೊಂಡ್ರು. ಈ ಭಾರತ ರಾಷ್ಟ್ರೀಯ ಸಂಘ ಇದೇ ಮುಂದೆ ಕಾಂಗ್ರೆಸ್ ಎನಿಸಿಕೊಳ್ಳುವಂತಹ ಸಂಸ್ಥೆಯ ಬೀಜ ರೂಪ. ಇದು ಬೀಜ ರೂಪ. ಇದರ ಮೊದಲನೇ ಸಭೆ 1885 ಡಿಸೆಂಬರ್ 28 ಮುಂಬೈದೊಳಗೆ ಆಯ್ತು. ಇದು ಆಗ್ಬೇಕಾದ ಪುಣೆದಲ್ಲಿ ಆಗ್ಬೇಕಾಗಿತ್ತು, ತೀರ್ಮಾನ ಆಗಿತ್ತು. ಅವಾಗ ಕಾಲರಾ ಬಂತು ಅಂತ ಮುಂದೆ ಹೋಗಿ 28 ಮುಂಬೈನ ಗೋಕುಲ್ ದಾಸ್ ತೇಜ್ ಪಾಲ್ ಸಂಸ್ಕೃತ ಕಾಲೇಜಲ್ಲಿ ಶುರು ಆಯ್ತು. ಮೊದಲೇ ಮೀಟಿಂಗ್ ಅಲ್ಲ ಆದದ್ದು, ಕಾಂಗ್ರೆಸ್ ಮೀಟಿಂಗ್ ಆದದ್ದು. ಬಂಗಾಳದ ಸಮರ್ಥ ಭಾರತೀಯ ಕ್ರೈಸ್ತರಾಗಿದ್ದಂಥ WC ಬ್ಯಾನರ್ಜಿಯವರು ಅದರ ಅಧ್ಯಕ್ಷರಾದ್ರು, ಮೊದಲೇ ಅಧ್ಯಕ್ಷರಾದರು ಅಂತ. ಇದು ರಾಜಕೀಯ ಹಿನ್ನೆಲೆ ಬಂದಂಥದ್ದು.

ಹಲೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮ ಇದೇ ಶುಕ್ರವಾರ ಸೆಪ್ಟೆಂಬರ್ 25ರಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ಜೊತೆಗೆ ಇರಲಿದ್ದಾರೆ ಡಾಕ್ಟರ್ ನರಸಿಂಹ ಪೈ, ಹೃದ್ರೋಗ ತಜ್ಞರು ಮತ್ತು ಎಚ್ಒಡಿ ಹೃದ್ರೋಗ ವಿಭಾಗ ಕೆಎಂಸಿ ಜ್ಯೋತಿ. ತಪ್ಪದೇ ಕರೆ ಮಾಡಿ 6364204949 ಸಂಖ್ಯೆಗೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: 107.8 FM ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.
2: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು ಮಾಧ್ಯಮ ಸುದ್ದಿ. ಇವತ್ತು ಸ್ಟುಡಿಯೋದಲ್ಲಿ ನಾನಿದ್ದೇನೆ ರೋಷನ್ ಕುಲಶೇಖರ, ತಮ್ಮ ಬಾನುಲಿ ಸ್ನೇಹಿತ. ಇವತ್ತಿನ ಸುದ್ದಿ ಮಾಧ್ಯಮಗಳು ಹೇಳಿರುವ ವರದಿಗಳನ್ನು ನೋಡೋಣ. ಮೊದಲಿಗೆ ಮುಖ್ಯಾಂಶಗಳು. ಕರ್ನಾಟಕಕ್ಕೆ ಮತ್ತೆ ಕಾವೇರಿ ಬರೆ, ಬರ ಪರಿಶೀಲನೆಗೆ ಕರಾವಳಿ 5 ತಾಲೂಕು ಆಯ್ಕೆ, 45 ನಿಗಮ ಮಂಡಳಿ, 25 ಹೆಚ್ಚು ಶಾಸಕರಿಗೆ ಅಧ್ಯಕ್ಷತೆ, ಲೀಟರ್ ಹಾಲಿನ ದರ 4-5 ರೂಪಾಯಿ ಹೆಚ್ಚಳ, ಹಿಂದೆ ತೀರ್ಮಾನ. ಬನ್ನಿ ಸುದ್ದಿಗಳ ವಿವರ. ಕರ್ನಾಟಕಕ್ಕೆ ಮತ್ತೆ ಕಾವೇರಿ ಬರೆ, ತಮಿಳುನಾಡಿನ 15 ದಿನನಿತ್ಯ 4,000 ಕ್ಯೂಸೆಕ್ಸ್ ನೀರು ಹರಿಸಲು ಆದೇಶ ಎಂದಿದೆ ವರದಿ. ಸೊ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವುದನ್ನು ಮುಂದುವರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿಯು CWRC ಕರ್ನಾಟಕಕ್ಕೆ ಸೂಚಿಸಿದೆ. ಮುಂದಿನ 15 ದಿನಗಳ ಕಾಲ ಪ್ರತಿದಿನ 4,000 ಕ್ಯೂಸೆಕ್ಸ್ ನೀರು ಹರಿಸುವಂತೆ ಸೂಚಿಸುವ ಮೂಲಕ ಸಮಿತಿಯು ರಾಜ್ಯಕ್ಕೆ ಗಾಯದ ಮೇಲೆ ಬರ ಎಳೆದಿದೆ. ದಿಲ್ಲಿಯಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಹಿಂದೆ ಪ್ರತಿದಿನ 6,000 ಕ್ಯೂಸೆಕ್ಸ್ ನೀರು ಹರಿಸುವಂತೆ ನೀಡಲಾಗಿದ್ದ ನಿರ್ದೇಶನವನ್ನು ಈಗ 4,000 ತಗ್ಗಿಸಲಾಗಿದೆ. ರಾಜ್ಯದ ಜಲಾಶಯಗಳಲ್ಲಿ ನೀರಿನ ಪ್ರಮಾಣ ತೀವ್ರವಾಗಿ ಕುಸಿದಿರುವುದು ಮತ್ತು ಮಳೆಯಾಗದೆ ಬರದ ಛಾಯ ಆವರಿಸಿರುವುದರಿಂದ ತಮಿಳುನಾಡಿಗೆ ನೀರು ಹರಿಸುವುದು ಕಷ್ಟ ಸಾಧ್ಯ ಎಂದು ಕರ್ನಾಟಕ ಸರ್ಕಾರ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. 15 ದಿನಗಳಲ್ಲೇ ಇಷ್ಟು ನೀರು ಬಿಡುಗಡೆ ಮಾಡುವುದನ್ನು ಸುಮಾರು 5.18 TMC ಅಡಿ ನೀರು ಬಿಡುಗಡೆಯಾಗುತ್ತದೆ. ಆದರೆ ಇದು ಇನ್ನು ಮುಂದೆ ನೀರು ಬಿಡಲು ಸಾಧ್ಯವಿಲ್ಲ ಎಂದು ಕರ್ನಾಟಕ ಸಭೆಯಲ್ಲಿ ತಿಳಿಸಿದೆ. ಪ್ರಸಕ್ತ ಸಾಲಿನ ಬರ ಪರಿಸ್ಥಿತಿ ಮೌಲ್ಯಮಾಪನ 5ನೇ ಹಂತದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ, ಬೆಳ್ತಂಗಡಿ, ಉಳ್ಳಾಲ ತಾಲೂಕು ಮತ್ತು ಉಡುಪಿ ಜಿಲ್ಲೆಯ ಉಡುಪಿ ಬೈಂದೂರು ತಾಲೂಕುಗಳು ಕುರಿತು ಸ್ಥಳ ಪರಿಶೀಲನೆ ಗ್ರೌಂಡ್ ಟ್ರೂತಿಂಗ್ ಚೀಟಿ ನಡೆಸಲು ಅರ್ಹತೆ ಪಡೆದಿವೆ. ಈ ಪಟ್ಟಿಯಲ್ಲಿ ಕೊಡಗು ಜಿಲ್ಲೆಯ ಮಡಿಕೇರಿ, ಕುಶಾಲನಗರ ತಾಲೂಕುಗಳು ಕೂಡ ಸೇರಿವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ, ಉಳ್ಳಾಲ ಮತ್ತು ಬೆಳ್ತಂಗಡಿ ತಾಲೂಕು ಬರ ಪರಿಶೀಲನೆಗೆ ಆಯ್ಕೆಯಾಗಿವೆ ಎಂದು ಸುದ್ದಿ ಹೇಳಿವೆ. ಅದೇ ರೀತಿ 45 ನಿಗಮ ಮಂಡಳಿ ಮತ್ತು 25 ಹೆಚ್ಚು ಶಾಸಕರಿಗೆ ಅಧ್ಯಕ್ಷತೆ, ಶಾಸಕರ ಜೊತೆ ಸೂಚಿವಾಲ ಸಭೆ, ವಾರಾಂತ್ಯಕ್ಕೆ ಪ್ರಕಟ ಎಂದಿದೆ ಇನ್ನೊಂದು ಪ್ರಮುಖ ವರದಿಗಳಲ್ಲಿ ಒಂದು. KMF ಸಾಮಾನ್ಯ ಸಭೆ ನಿನ್ನೆ ನಡೆದಿದೆ, ಇಂದು ನಡೆಯುವ ಸಾಧ್ಯತೆ ಇದೆ. ಹೀಗಾಗಿ ರಾಜ್ಯ ಸರ್ಕಾರ ಲೀಟರ್ ಹಾಲಿಗೆ 4-5 ರೂಪಾಯಿ ಹೆಚ್ಚಿಸಲು ನಿರ್ಧರಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಬೆಂಗಳೂರು ಡೇರಿ ವೃತ್ತದ ಸಮೀಪದಲ್ಲಿರುವ KMF ಕೇಂದ್ರ ಕಚೇರಿಯಲ್ಲಿ ನಡೆಯುವ ಸಭೆಯಲ್ಲಿ ರಾಜ್ಯದ 16 ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ನಿರ್ದೇಶಕರು ಮತ್ತು ಪ್ರತಿನಿಧಿಗಳು ಭಾಗವಹಿಸುತ್ತಾರೆ. ಇಲ್ಲಿ 4-5 ರೂಪಾಯಿ ಲೀಟರ್ಗೆ ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ. ವಿಮೆಗೆ ಹೊಸ ನಿಯಮ, 3 ತಿಂಗಳ ಕನಿಷ್ಠ ಮಟ್ಟಕ್ಕೆ ಕುಸಿದ ಷೇರುಪೇಟೆ. ವಿಮೆ ಮತ್ತು ಕಮಿಷನ್ಗೆ ಸಂಬಂಧಿಸಿ ವಿಮಾ ನಿಯಂತ್ರಣ ಮಂಡಳಿ ಹಾಗೂ ಅಭಿವೃದ್ಧಿ ಪ್ರಾಧಿಕಾರ ಪ್ರಸ್ತಾಪನೆಯ ಪರಿಣಾಮವಾಗಿ ಭಾರತೀಯ ಷೇರುಪೇಟೆ ಸುಮಾರು 3 ತಿಂಗಳ ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ. ಸೆನ್ಸೆಕ್ಸ್ 1,527 ಅಂಕ ಕುಸಿದು 73,780 ವ್ಯವಹಾರ ಮುಗಿಸಿದೆ. ಅದೇ ರೀತಿ ನಿಫ್ಟಿ ಕೂಡ 383.70 ಅಂಕ ಕುಸಿದು 23,063 ಮುಕ್ತಾಯವಾಗಿದೆ ಎಂದು ವರದಿ ಹೇಳಿದೆ. ಈ ನಡುವೆ ಬರದಿಂದ ಕಂಗೆಟ್ಟ ಅನ್ನದಾತರಿಗೆ ರಾಜ್ಯ ಸರ್ಕಾರ ತುರ್ತು ಪರಿಹಾರ ಘೋಷಿಸಿದ್ದು 50 ಲಕ್ಷ ರೈತರಿಗೆ ತಲಾ 2,500 ರೂಪಾಯಿ ನೀಡಿದೆ. ಬರಪೀಡಿತ ಪ್ರದೇಶಗಳ ರೈತರಿಗೆ ಇನ್ಪುಟ್ ಸಬ್ಸಿಡಿ, ಸಾಲ ಮರುಪಾವತಿ ಅವಧಿ ವಿಸ್ತರಣೆ ಭರವಸೆ, ರೈತರಿಗೆ ಕಿರುಕುಳ ನೀಡದಂತೆ ಮೈಕ್ರೋಫೈನಾನ್ಸ್ಗೆ ಸೂಚನೆ, ಉಭಯ ಸದನದಲ್ಲಿ ಸರ್ಕಾರ ಘೋಷಣೆಯನ್ನು ಮಾಡಿದೆ. 18,000 ಕೋಟಿ ರೂಪಾಯಿ ಕೇಂದ್ರಕ್ಕೆ ಮನವಿ ಮಾಡ್ತಾ ಇದ್ದೇವೆ ಎಂದು ಕೂಡ ಇಲ್ಲಿ ಹೇಳಲಾಗಿದೆ. ಜೊತೆಗೆ ದಶಕದ ಬಳಿಕ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅಮೆರಿಕಕ್ಕೆ ಭೇಟಿ ನೀಡಿದ್ದಾರೆ. 3 ದಿನಗಳ ಅಮೆರಿಕ ಪ್ರವಾಸ ಕೈಗೊಂಡಿರುವ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಬುಧವಾರ ವಾಷಿಂಗ್ಟನ್ಗೆ ಬಂದಿಳಿದಿದ್ದಾರೆ ಎಂಬ ಮಾಹಿತಿ ಇದೆ. ಸೊ ಇದು ದಶಕಕ್ಕೂ ಹೆಚ್ಚು ಕಾಲದ ಬಳಿಕ ಅವರ ಮೊದಲ ಅಮೆರಿಕ ಭೇಟಿಯಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ವ್ಯಾಪಾರ, ಕೃತಕ ಬುದ್ಧಿ ಮತ್ತು ನಿರ್ಣಾಯಕ ಖನಿಜಗಳು, ತೈವಾನ್ ಸೇರಿದಂತೆ ಹಲವಾರು ವಿಚಾರಗಳ ಕುರಿತು ಈ ಉನ್ನತ ಮಟ್ಟದ ಸಭೆಯಲ್ಲಿ ಮಾತನಾಡುವಂತಹ ಸಾಧ್ಯತೆಗಳು ಇವೆ ಎಂದು ವರದಿ ಹೇಳಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡೋದಾದರೆ, ಧರ್ಮಸ್ಥಳದಲ್ಲಿ ಸೌಜನ್ಯ ಪ್ರಕರಣ, ಎನ್ ಶಶಿಕುಮಾರ್ ನೇತೃತ್ವದ SIT ರಚಿಸಿದ ಸರ್ಕಾರ ಎಂದಿದೆ ಇನ್ನೊಂದು ಸುದ್ದಿ. ಇದು ಪ್ರಮುಖ ವರದಿಗಳಲ್ಲಿ ಒಂದಾಗಿದೆ. ಇವತ್ತಿನ ಒಂದು ಮಾಧ್ಯಮಗಳಲ್ಲಿ ಬಿತ್ತರಗೊಂಡಂತಹ ವರದಿಗಳನ್ನು ನೋಡುವಾಗ, 14 ವರ್ಷಗಳಿಂದ ಧರ್ಮಸ್ಥಳದಲ್ಲಿ ನಡೆದ ಸೌಜನ್ಯ ನಿಗೂಢ ಸಾವು ಪ್ರಕರಣದ ಮರು ತನಿಖೆಗೆ ಸುಪ್ರೀಂಕೋರ್ಟ್ ಆದೇಶ ಹೊರಡಿಸಿದೆ. ಇದೇ ಬೆನ್ನಲ್ಲಿ ರಾಜ್ಯ ಸರ್ಕಾರ ಸೌಜನ್ಯ ಕೊಲೆ ಕೇಸ್ ತನಿಖೆಗೆ ವಿಶೇಷ ತಂಡ SIT ರಚನೆ ಮಾಡಿ ಸೌಜನ್ಯ ಅತ್ಯಾಚಾರ ಕೊಲೆ ಕುರಿತು ಮರು ತನಿಖೆ ನಡೆಸುವಂತೆ ಸುಪ್ರೀಂ ಆದೇಶ ಹೊರಡಿಸಿದ್ದು ಮೂರು ತಿಂಗಳಲ್ಲಿ ವರದಿ ನೀಡುವಂತೆ ಸುಪ್ರೀಂ ಕೋರ್ಟ್. ಎನ್ ಶಶಿಕುಮಾರ್ ನೇತೃತ್ವದಲ್ಲಿ ಮಂಗಳೂರು ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ, ಐಪಿಎಸ್ ಅಧಿಕಾರಿಗಳಾದ ನಿಶಾ ಜೇಮ್ಸ್, ಲೋಕೇಶ್ ಜಲ್ಸಾಗರ್ ಮತ್ತು ಜಗಲ್ಸಾರ್ ಹಾಗೂ ವೆಂಕಟೇಶ್ ಪ್ರಸನ್ನ ಒಳಗೊಂಡ ತನಿಖಾ ತಂಡವನ್ನು ಈಗಾಗಲೇ ರಚಿಸಿ ಆದೇಶ ಹೊರಡಿಸಿದೆ ಎಂದು ವರದಿ ಹೇಳಿದೆ. ಭಾರತ ಎ ನಿನ್ನೆ 334 ಮತ್ತು 199 ರನ್ಗೆ ಆಲ್ಔಟ್ ಆದರೆ ಆಸ್ಟ್ರೇಲಿಯಾ ಎ 171 ಮತ್ತು 55 ಎರಡು ವಿಕೆಟ್ಗಳನ್ನು ಕಳೆದುಕೊಂಡಿತು. ಆಸ್ಟ್ರೇಲಿಯಾ ಎ ತಂಡಕ್ಕೆ ಜಯಿಸಲು ಇನ್ನೂ ಕೂಡ 8 ವಿಕೆಟ್ಗಳಿಂದ 308 ರನ್ ಗಳಿಸಬೇಕಾಗಿದೆ. ಅಫ್ಘಾನಿಸ್ತಾನ ಮತ್ತು ನೇಪಾಳ ನಡುವಿನ ಏಷ್ಯನ್ ಗೇಮ್ಸ್ ಪಂದ್ಯ ಇಂದು ಸಾಗಲಿದೆ. ಹಾಂಕಾಂಗ್ ಮತ್ತು ಒಮಾನ್ ನಡುವಿನ ಪಂದ್ಯದಲ್ಲಿ ಒಮಾನ್ಗೆ ಈಗ ಗೆಲ್ಲಲು 101 ರನ್ ಬೇಕಾಗಿದೆ 91 ಎಸೆತಗಳಲ್ಲಿ. ಶ್ರೀಲಂಕಾ ಮತ್ತು ಇಂಗ್ಲೆಂಡ್ ನಡುವಿನ ಲೀಡ್ಸ್ ಪಂದ್ಯದಲ್ಲಿ ಇಂಗ್ಲೆಂಡ್ ಸೋತಿದೆ, ಶ್ರೀಲಂಕಾ ಗೆದ್ದಿದೆ. ಶ್ರೀಲಂಕಾ 321 ರನ್ನಿಗೆ 6 ವಿಕೆಟ್ಗಳನ್ನು ಕಳೆದುಕೊಂಡರೆ ಇಂಗ್ಲೆಂಡ್ 305 ರನ್ನಿಗೆ 9 ವಿಕೆಟ್ಗಳನ್ನು ಕಳೆದುಕೊಂಡು 16 ರನ್ನಿನ ಸೋಲನ್ನು ಕಂಡಿತ್ತು ಎಂದು ವರದಿ ಹೇಳಿದೆ. ಹೀಗಾಗಿ ಶ್ರೀಲಂಕಾ ಇಂಗ್ಲೆಂಡ್ನಲ್ಲೇ ಗೆಲುವನ್ನು ದಾಖಲಿಸಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ಉತ್ತಮ ಮಳೆ ಬಂದಿದೆ. ಉಡುಪಿಯಲ್ಲಿ ನಿನ್ನೆ ಚುರುಕುಗೊಂಡ ಮಳೆ ಎಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಿನ್ನೆ ಉತ್ತಮ ಮಳೆಯಾಗಿದೆ. ಮಂಗಳೂರು, ಪುತ್ತೂರು, ಬಂಟ್ವಾಳ, ಸುಳ್ಯ, ಉಳ್ಳಾಲ, ಬೆಳ್ತಂಗಡಿ, ಮುಲ್ಕಿ, ಮೂಡುಬಿದ್ರೆ ಸಹಿತ ವಿವಿಧ ಕಡೆಗಳಲ್ಲಿ ಉತ್ತಮ ಮಳೆ ಸುರಿದಿದೆ. ಮಧ್ಯಾಹ್ನ ಬಳಿಕ ಬಿಸಿಲು ಮೋಡದಿಂದ ಕೂಡಿದ ವಾತಾವರಣ ಇತ್ತು. ಮುನ್ಸೂಚನೆ ಪ್ರಕಾರ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಶನಿವಾರ ಬೆಳಗ್ಗೆವರೆಗೆ ಮಳೆಯಾಗುವ ಮುನ್ಸೂಚನೆ ಇದೆ. ಬಂಗಾಳಕೊಲ್ಲಿಯಲ್ಲಿ ನಿಮ್ನ ಒತ್ತಡ ಈಗಾಗಲೇ ಒರಿಸ್ಸಾ ಆಂಧ್ರ ಗಡಿಯ ಭೂಭಾಗ ಪ್ರವೇಶಿಸಿದ್ದು ಇದು ಉತ್ತರ ದಿಕ್ಕಿನಲ್ಲಿ ಹಿಮಾಲಯದತ್ತ ಚಲಿಸಬಹುದು. ಇದು ದುರ್ಬಲವಾಗುತ್ತಿದ್ದಂತೆ ಸೆಪ್ಟೆಂಬರ್ 26 ರಾಜ್ಯದಲ್ಲಿ ಪೂರ್ತಿ ಮಳೆ ಕಡಿಮೆಯಾಗಬಹುದು ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಜಿಲ್ಲೆಯಲ್ಲಿ ಗುರುವಾರ ಮುಂಜಾನೆಯಿಂದಲೇ ಉತ್ತಮ ಮಳೆಯಾಗಿದೆ. 24 ಗಂಟೆಗಳಲ್ಲಿ ಅತ್ಯಧಿಕ ಮಳೆ ಬೈಂದೂರಿನಲ್ಲಿ 82.9 ಮಿಲಿಮೀಟರ್ನಷ್ಟು ಸುರಿದಿದೆ ಎಂದು ಉಡುಪಿಯ ವರದಿ ಕೂಡ ಹೇಳ್ತಾ ಇದೆ. ಬಾಂಜಿಕೋಡಿಯಲ್ಲಿ ಕಾಡಾನೆ ದಾಳಿ, ಅಪಾರ ಹಾನಿ ಎಂದಿದೆ ವರದಿ. ಬಾಂಜಿಕೋಡಿ ಪರಿಸರದಲ್ಲಿ ಕಾಡಾನೆಗಳ ಹಾವಳಿ ಮುಂದುವರೆದಿದ್ದು ಸೆಪ್ಟೆಂಬರ್ 23 ರಾತ್ರಿ ಕೃಷಿ ತೋಟಗಳಿಗೆ ಆನೆಗಳು ನುಗ್ಗಿವೆ ಎಂದು ವರದಿ ಹೇಳಿವೆ. ಇಲ್ಲಿ ಅಪಾರ ಒಂದು ನಷ್ಟವನ್ನು ಕೂಡ ಮಾಡಿವೆ. ಕಡಬದಲ್ಲಿ ವಾರದಲ್ಲಿ 4 ದಿನ ಕೋರ್ಟ್ ಕಲಾಪ ನಡೆಯಲಿದೆ ಎಂದು ವರದಿ ಹೇಳಿದೆ. ಈ ನಡುವೆ ಬಂಟ್ವಾಳದಲ್ಲಿ ಕೆಮ್ಮಟ್ಟೆಗುಡ್ಡೆಯಲ್ಲಿ ಹೆಜ್ಜೆಯನ್ನು ಕಚ್ಚಿ ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ. ಮೃತರನ್ನು ಕೆಮ್ಮಟ್ಟೆಗುಡ್ಡೆ ನಿವಾಸಿ ಕಮಲ 24 ಅರಿಯದವರೆಂದು ಗುರುತಿಸಲಾಗಿದೆ. ಅವರು ಸುಮಾರು 9:30 ಮನೆಯ ಪಕ್ಕದಲ್ಲಿರುವ ಅಡಿಗೆ ತೋಟಕ್ಕೆ ಕೃಷಿ ಕೆಲಸಕ್ಕೆ ತೆರಳಿದ್ದ ವೇಳೆ ಹೆಜ್ಜೆನುಗಳು ಅವರ ದೇಹದ ವಿವಿಧ ಭಾಗಗಳಿಗೆ ಹಚ್ಚಿವೆ. ಸುಮಾರು 11 ಮನೆಗೆ ಬಂದ ಅವರು ಘಟನೆ ಕುರಿತು ಪುತ್ರ ದಿನೇಶ್ ಅವರಿಗೆ ತಿಳಿಸಿದ್ದು. ಪುತ್ರ ಅವರನ್ನು ಬಂಟ್ವಾಳದ ಕ್ಲಿನಿಕ್ ಕರೆದೊಯ್ದು ಚಿಕಿತ್ಸೆ ಕೊಡಿಸಿ ಮನೆಗೆ ಕರೆತಿದ್ದ. ಅಪರಾಹ್ನ 1:30 ಅವರು ಮಾತನಾಡದೆ ಅಸ್ವಸ್ಥ ಸ್ಥಿತಿಯಲ್ಲಿ ಕಂಡು ಬಂದಿದ್ದು ಅವರನ್ನು ಆಂಬ್ಯುಲೆನ್ಸ್ ಮೂಲಕ ಬಂಟ್ವಾಳ ಸರ್ಕಾರಿ ಆಸ್ಪತ್ರೆ ಕರೆದೊಯ್ದಿತ್ತು. ಅಪರಾಹ್ನ 2:30 ಪರಿಶೀಲಿಸಿದಾಗ ಅವರು ದಾರಿ ಮಧ್ಯೆ ಮೃತಪಟ್ಟಿದ್ದಾರೆ ಎಂದು ತಿಳಿಸಲಾಗಿದೆ. ಸೊ ಮೊದಲೇ ಆಸ್ಪತ್ರೆಗೆ ಸಾಗಿಸಿದರೆ ಏನಾದರೂ ಹೆಜ್ಜೆಯನ್ನಿನ ವಿಷಯವನ್ನು ತೆಗೆಯಬಹುದಾಗಿತ್ತು ಎಂದು ಇಲ್ಲಿ ನಾವು ನೋಡಬಹುದು. ಕಾಸರಗೋಡು ಜಿಲ್ಲೆಯಲ್ಲಿ ಕೂಡ ಧಾರಾಕಾರ ಮಳೆ ಬಂದಿದೆ. ಬಂಗಾಳಕೊಲ್ಲಿಯಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತದ ಪರಿಣಾಮ ಕಾಸರಗೋಡು ಮತ್ತು ಕಣ್ಣೂರು ಜಿಲ್ಲೆಯಲ್ಲಿ ನಿನ್ನೆ ಮಧ್ಯಾಹ್ನದ ಬಳಿಕ ಧಾರಾಕಾರ ಮಳೆ ಸುರಿದಿದೆ. ರಾಜ್ಯದೆಲ್ಲೆಡೆ ಒಣಹವೆ ಮುಂದುವರೆದಿದೆ. ಸುಮಾರು ರಾಜ್ಯದ 24 ಕಾರವಾರದಲ್ಲಿ ಅತ್ಯಧಿಕವೆನಿಸಿದ 13 ಮಳೆ ಬಂದಿದೆ. ಉಳಿದಂತೆ ಆಗುಂಬೆ 11, ಸಿದ್ದಾಪುರ 10, ಅಂಕೋಲ 8, ಗೋಕರ್ಣ, ಕೊಲ್ಲೂರು, ಬಸಗೋಡು ತಲಾ 7, ಕುಮಟಾ ನಿಲ್ಕುಂದ 6, ಬೆಲಗೇರಿ, ಗಿರಿಸುಪ್ಪ, ಕುಂದಾಪುರ, ಶಿರಾಟೆ, ಲೋಕಾಪುರ, ತುಮ್ರಿ ತಲಾ 5, ತಾಳಗುಪ್ಪ, ಕೊಪ್ಪ, ಸೈದಾಪುರ, ಮಂಕಿ 4, ಜಾನ್ಮನೆ, ಹೊನ್ನಾವರ, ಗುಳೆದಗುಡ್ಡ 3, ಸೇಡಂ, ತೀರ್ಥಹಳ್ಳಿ, ಎನ್ಆರ್ಪುರ, ಅಗ್ರಹಾರ, ಹೊಸಪೇಟೆ 2, ಕೂಡ್ಲಿಗಿ, ಮುದೋಳಕೊಪ್ಪ, ಬನವಾಸಿ, ಶಿರಾಸಿ, ಉಡುಪಿ, ಬ್ರಹ್ಮಾವರ, ಕಾರ್ಕಳ ತಲಾ 1 ಮಳೆ ಬಂದಿದೆ. ನಾಳೆ ಬೆಳಗಿನ ಹವಾಮಾನ ಮುನ್ಸೂಚನೆಯಂತೆ ರಾಜ್ಯದ ಕರಾವಳಿ

0: ಯಾನ ಸಂಸ್ಥೆಯ ಟರ್ಮಿನಲ್ ಎರಡರಲ್ಲಿ ಹಿರಿಯ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದರು. ಅವರ ಮೃತದೇಹವು 12 ಅಲಮೀನ್ ಎಂಬ ರಸ್ತೆಯ ಪಾರ್ಕಿಂಗ್ ಪ್ರದೇಶದಲ್ಲಿ ಅವರದೇ ಕಾರಿನಲ್ಲಿ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಹಲವು ರೀತಿಯ ಊಹಾಪೋಹಗಳಿಗೆ ಇದು ಸಾಧ್ಯವಾಗಿತ್ತು. ಅವರ ಪತ್ನಿ ಮತ್ತು ಪುತ್ರ ಈಗ ನಾಪತ್ತೆಯಾಗಿದ್ದಾರೆ. ಈ ನಡುವೆ ಹುಡೆ ರಸ್ತೆ ಬದಿ ಪತ್ತೆಯಾಗಿದ್ದ ಶಿಶುವಿನ ಕಳೇಬರ ದಫನ. ಹೂಡೆ ರಸ್ತೆ ಬದಿ ಪತ್ತೆಯಾಗಿದ್ದ ನವಜಾತ ಶಿಶುವಿನ ಕಳೇಬರ ದಫನ ಕಾರ್ಯವು ಬೀದಿನಗುಡ್ಡೆ ಹಿಂದೂ ರುದ್ರಭೂಮಿಯಲ್ಲಿ ನಡೆಸಲಾಗಿದೆ. ಠಾಣಾಧಿಕಾರಿ ಆದೇಶದ ಮೇರೆಗೆ ಮುಖ್ಯ ಆರಕ್ಷಕ ಗುರುರಾಜ್ ಮತ್ತು ಇತರರು ಇಲ್ಲಿ ಭಾಗವಹಿಸಿದರು. ನಾಳೆ ಸುಳ್ಯ ಕೇಸ್ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ನೀಡಲಿದ್ದಾರೆ ಎಂದು ವರದಿ ಹೇಳಿದೆ. ಗರ್ಭಿಣಿಯವರು ಕಡ್ಡಾಯವಾಗಿ ತಾಯಿ ಕಾರ್ಡ್ ಪಡೆಯಲೇಬೇಕು. ಡಿಎಚ್ಒ ಸ್ಕ್ಯಾನಿಂಗ್ ಕೇಂದ್ರಗಳಿಗೆ ಅಧಿಕಾರಿಗಳು ನಿರಂತರವಾಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು. PCPNDT ಕಾಯ್ದೆ ನಿಯಮ ಅಡಿ ಸ್ಕ್ಯಾನಿಂಗ್ ಸಂಸ್ಥೆಗಳು ಸಮರ್ಪಕವಾಗಿ ಪಾಲಿಸುತ್ತವೆ ಎಂಬುದು ನಿಯಮಿತವಾಗಿ ಪರಿಶೀಲಿಸಬೇಕು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಜನನ ಪೂರ್ವ ಲಿಂಗ ನಿರ್ಣಯ ತಡೆ ಕಾಯ್ದೆ 1994 ಸಂಬಂಧಿಸಿ ಜಿಲ್ಲಾ ಮಟ್ಟದ ಸಲಹಾ ಸಮಿತಿ ಸಭೆಯಲ್ಲಿ ಅವರು ಮಾಹಿತಿ ಪಡೆಯಬೇಕು. ಗರ್ಭಿಣಿಯರ ಆರೋಗ್ಯದ ಬಗ್ಗೆ ಸಮರ್ಪಕ ಮೇಲ್ವಿಚಾರಣೆ ಕೂಡ ಇಲ್ಲಿ ಇರಬೇಕು ಎಂದು ವರದಿ ಹೇಳಲಾಗಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡೋದಾದರೆ ಈ ದಿನದ ಪತ್ರಿಕೆಯಲ್ಲಿ ಪ್ರಕಟಗೊಂಡಂತೆ ಉಪ್ಪಿನಂಗಡಿಯ PDO ಈಗ ಅಮಾನತ್ತಾಗಿದ್ದಾರೆ. ಅವರ ಮೇಲೆ ಕೇಳಿಬರುತ್ತಿದ್ದ ಹಲವಾರು ಆರೋಪಗಳು ಜೊತೆಗೆ ಹಲವಾರು ರೀತಿಯ ಒಂದು ದೂರು ದಾಖಲಿನಿಂದಾಗಿ ಅವರನ್ನು ಅಮಾನತು ಮಾಡಲಾಗಿದೆ. ವಿಲ್ಫ್ರೆಡ್ ಎಂದು ಗುರುತಿಸಲಾಗಿದೆ. ವಾಕ್ ವಿತ್ ಕಮಿಷನ್ ಪಾಲಿಕೆ ಆಯುಕ್ತರಿಂದ ಸೆಂಟ್ರಲ್ ವಾರ್ಡ್ ಸಂಚಾರ. ಹಲವು ಕಡೆ ಉಲ್ಲಂಘನೆ ಪತ್ತೆ. ಅನಧಿಕೃತ ಫುಟ್ಪಾತ್ ವ್ಯಾಪಾರ ತೆರವಿಗೆ ಗಡುವು. ಮಂಗಳೂರು ಮಹಾನಗರ ಪಾಲಿಕೆಯಿಂದ ಇದೇ ಮೊದಲ ಬಾರಿಗೆ ಆಯುಕ್ತರ ಸಿಟಿ ರೌಂಡ್ ವಾಕ್ ವಿತ್ ಕಮಿಷನರ್ ನಿನ್ನೆ ನಡೆದಿದೆ. ಆಯುಕ್ತರು ಸೆಂಟ್ರಲ್ ವಾರ್ಡ್ನ ಹಲವು ಕಡೆ ಕಾಲ್ನಡಿಗೆ ಮೂಲಕ ತೆರಳಿ ಸಾರ್ವಜನಿಕರ ಸಮಸ್ಯೆಯನ್ನು ಆಲಿಸಿದ್ದಾರೆ. ಕಮಿಷನರ್ಸ್ ಆಗಿದ್ದ ರಸ್ತೆ ಉದ್ಯೋಗ ಅನಧಿಕೃತ ಫುಟ್ಪಾತ್ ವ್ಯಾಪಾರಗಳ ಸಮಸ್ಯೆ ಹೆಚ್ಚಾಗಿ ಕಂಡುಬಂದಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಆಯುಕ್ತರು ಫುಟ್ಪಾತ್ನ್ನು ಆಕ್ರಮಿಸಿ ಯಾರು ವ್ಯಾಪಾರ ಮಾಡುವಂತಿಲ್ಲ, 15 ದಿನಗಳ ಒಳಗಾಗಿ ಎಲ್ಲವನ್ನು ತೆರವುಗೊಳಿಸಬೇಕು. ಬಳಿಕವು ಸೂಚನೆ ಪಾಲಿಸಿದರೆ ಪಾಲಿಕೆಯಿಂದಲೇ ಅನಧಿಕೃತ ವ್ಯಾಪಾರ ತೆರವು ಮಾಡಿಸುತ್ತೇವೆ, ಅದರ ಖರ್ಚನ್ನು ಮಾಲಕರೇ ನೀಡಬೇಕಾಗುತ್ತದೆ ಎಂದು ತಿಳಿಸಿದ್ದಾರೆ. ಇಂದಿರಾ ಕ್ಯಾಂಟೀನ್ನಲ್ಲಿ ಅವರು ಉಪಹಾರವನ್ನು ಸ್ವೀಕರಿಸಿದ್ದಾರೆ. ಪಾಲಿಕೆ ಸ್ಟೇಟ್ ಬ್ಯಾಂಕ್ ಸಮೀಪರು ಇಂದಿರಾ ಕ್ಯಾಂಟೀನ್ಗೆ ಭೇಟಿ ನೀಡಿ ಅಲ್ಲಿನ ಆಹಾರದ ಗುಣಮಟ್ಟವನ್ನು ಪರಿಶೀಲಿಸಿದರೆ ಬೆಳಗಿನ ಉಪಹಾರವಾಗಿ ಪುಳಿಯೋಗರನ್ನು ಸೇವಿಸಿದರೆ. ಈ ಬಗ್ಗೆ ಮಾತನಾಡಿದರು. ಇನ್ನು ಮುಂದೆ ಪ್ರತಿ ವಾಕ್ ವಿತ್ ಕಮಿಷನರ್ ವೇಳೆ ಒಂದೊಂದು ಇಂದಿರಾ ಕ್ಯಾಂಟೀನ್ಗೂ ಭೇಟಿ ನೀಡಿದವ ಪರಿಶೀಲನೆ ನಡೆಸಿದ್ದಾರೆ ಎಂದು ತಿಳಿಸಿದ್ದಾರೆ. ಆಯುಕ್ತರು ಬರುತ್ತಿದ್ದಂತೆ ಬ್ಲ್ಯಾಕ್ ಸ್ಪಾಟ್ಗಳ ಸ್ವಚ್ಛತೆಯನ್ನು ಕೂಡ ಮಾಡಲಾಗಿದೆ. ನಗರದ ಸೆಂಟ್ರಲ್ ಮಾರುಕಟ್ಟೆ ರಥಬೀದಿ ಸಮೀಪ ಪ್ರತಿದಿನ ತ್ಯಾಜ್ಯಗಳನ್ನು ರಾಶಿ ಹಾಕಿ ಬ್ಲಾಕ್ ಸ್ಪಾಟ್ ನಿರ್ಮಾಣ ಆಗುತ್ತದೆ. ಅದೇ ರೀತಿ ತ್ಯಾಜ್ಯ ಎಸೆದರೆ ಗರಿಷ್ಠ ದಂಡ, ಮತ್ತೆ ಎಸೆದರೆ FIR. ರಾಜಾಜಿ ಪಾರ್ಕ್ ವಾರಕ್ಕೊಂದು ದಿನ ಸಾಂಸ್ಕೃತಿಕ ವೈಭವ ನಡೆಯಲಿದೆ. ಆಯುಕ್ತರ ಸೂಚನೆಗಳು ಹಲವಾರು ಇವೆ, ಇವುಗಳನ್ನು ನಾವು ನೋಡಬಹುದು. ವಿಶ್ವ ಶ್ರವಣ ದೋಷ ದಿನಾಚರಣೆ, ಬಾಲ್ಯದಿಂದಲೇ ದೋಷ ಪತ್ತೆ ಹಚ್ಚಿ ಎಂದಿದ್ದಾರೆ ಸುದ್ದಿ ಎಂದಿದೆ ಒಂದು ವರದಿ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ವೆನ್ಲೋ ಆಸ್ಪತ್ರೆ ಅಂತಾರಾಷ್ಟ್ರೀಯ ಶ್ರವಣ ದೋಷ ನಿಯಂತ್ರಣ ಮತ್ತು ನಿವಾರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಎಂದು ವರದಿ ಹೇಳಿದೆ. ಸೊ ಕೇಳುಗರೆ, ಇದಿಷ್ಟು ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಮುಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮ ಭೇಟಿ. ನಿರಂತರವಾಗಿ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ, ಶುಭ ದಿನ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
2: ಇದು ಸಾರಂಗ್ ಅರ್ಪಿಸುವ ಮಾಧ್ಯಮ ಸುದ್ದಿ.

ಹಲೋ ಹಾಯ್ ನಮಸ್ಕಾರ, ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 ಎಫ್ಎಂ ಬಣ್ಣ ಬಣ್ಣದ ಬದುಕು. ಸೆಪ್ಟೆಂಬರ್ ತಿಂಗಳ 25ನೇ ತಾರೀಕು ಇವತ್ತು ಮೂಡಿ ಬರುವ ಕಾರ್ಯಕ್ರಮಗಳು. ಇನ್ನು ಕೆಲವು ಹೊತ್ತಲ್ಲಿ ಅಡುಗೆ ಮನೆ ಕಾರ್ಯಕ್ರಮ, ನಟ್ಸ್ ಮತ್ತು ಓಟ್ಸ್ ರೆಸಿಪಿ ಕುರಿತು ಮಾಹಿತಿ. 8:30 ವಿಶೇಷ ಕಾರ್ಯಕ್ರಮ ಕೊಂಕಣಿ ಮಿಕ್ ಮ್ಯಾಕ್ಸ್ ಅವರ ಒಂದು ಸಂಗೀತ ರಸ ಸಂಜೆ ಹಾಡುಗಳು, 5 ಹಾಡುಗಳನ್ನು ನಾವು ಕೇಳಬಹುದು. 9:00 ಗಜಲ್ ಹಾಡುಗಳು, 9:30 ಕಾಸರಗೋಡು ಸಮ್ಮೇಳನದಲ್ಲಿ ಮೋಹನ್ ಕುನತ್ತಾರು ಅವರ ಮಾತುಗಳು, 10:00 ಹಲೋ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ದಿನ ನಮ್ಮ ಜೊತೆಗಿರಲಿದ್ದರೆ ಡಾಕ್ಟರ್ ನರಸಿಂಹ ಪೈ, ವಿಶ್ವ ಹೃದಯ ದಿನ 2026 ಕುರಿತು ಮಾಹಿತಿ, ಜೊತೆಗೆ ಯುವಜನರಲ್ಲಿ ಹೃದಯದ ಕುರಿತು ಕಾಳಜಿ ಈ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ. ಅದೇ ರೀತಿ 11:00 ಇವತ್ತಿನ ಯಕ್ಷಗಾನ ಮೂಡಿ ಬರಲಿದೆ. ಈ ದಿನದ ಯಕ್ಷಗಾನವನ್ನು ನಾವು ಆಲಿಸಲಿದ್ದೇವೆ. ಸೊ ಪ್ರತಿದಿನ ಮೂಡಿ ಬರುವಂತೆ ಇವತ್ತಿನ ಯಕ್ಷಗಾನ ತ್ಯಾಗದ ತಿರಲು 3ನೇ ಕಂತು. 11:30 ಯಕ್ಷಗಾನ ಸಮ್ಮೇಳನದಲ್ಲಿ KP ರಾವ್ ಅವರ ಮಾತುಗಳು, 12:00 ತುಳು ಹಾಡು ಭಾವಗೀತೆಗಳು, 12:30 ಜನ ಭಾವಲಾರಿ ಕಾರ್ಯಕ್ರಮ, 1:00 ಜನಪದ ಹಾಡುಗಳು, 1:30 ಪ್ರಾದೇಶಿಕ ಸಮಾಚಾರ, 3:00 ಒಲವಿನ ಹಾಡು ನೇರ ಪ್ರಸಾರ, 4:00 ಮಾರ್ಗದರ್ಶಿ ನೇರ

0: ಪ್ರಸಾರ, ಸಂಜೆ 6 ಗಂಟೆಗೆ ರೇಡಿಯೋ ಸಂಜೆ, ಇವಿಷ್ಟಿವತ್ತು ಮೂಡಿ ಬರೋ ಕಾರ್ಯಕ್ರಮಗಳು. ನಿರಂತರವಾಗಿ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ಹಲೋ ಡಾಕ್ಟರ್, ನೀರವ್ ಫೋನ್ ಇನ್ ಕಾರ್ಯಕ್ರಮ ಇದೇ ಶುಕ್ರವಾರ ಸೆಪ್ಟೆಂಬರ್ 25 ಬೆಳಗ್ಗೆ 10 ಗಂಟೆಗೆ. ನಮ್ಮ ಜೊತೆಗೆ ಇರಲಿದ್ದಾರೆ ಡಾಕ್ಟರ್ ನರಸಿಂಹ ಪೈ, ಹೃದ್ರೋಗ ತಜ್ಞರು ಮತ್ತು HOD ಹೃದ್ರೋಗ ವಿಭಾಗ KMC ಜ್ಯೋತಿ. ತಪ್ಪದೇ ಕರೆ ಮಾಡಿ 6364204949 ಸಂಖ್ಯೆಗೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
3: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
4: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ

ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿ ಸಾರಂಗುನ್ 07.8 FM ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಒಂದಿಷ್ಟು ತ್ವರಿತ ಮತ್ತು ಸುಲಭವಾದ ರೆಸಿಪಿಯನ್ನು ಕೇಳ್ತಾ ಬರೋಣ. ಮೊದಲನೇದಾಗಿ, ತುಂಬ ಆರೋಗ್ಯಕರ ಮತ್ತು ತಯಾರಿಸಲು 10 ನಿಮಿಷಕ್ಕಿಂತ ಕಡಿಮೆ ಸಮಯ ತೆಗೆದುಕೊಳ್ಳುವ ಒಂದು ರೆಸಿಪಿ. ಅದುವೇ ಫ್ರೂಟ್ ಮತ್ತು ನಟ್ಸ್ ಓಟ್ಸ್. ಈ ಒಂದು ರೆಸಿಪಿಯ ಬಗ್ಗೆ ಕೇಳೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ತ್ವರಿತ ಓಟ್ಸ್ 1/2 ಕಪ್, ಹಾಲು 1 ಕಪ್, ಜೇನುತುಪ್ಪ ಅಥವಾ ಸಕ್ಕರೆ 1 ಚಮಚ, ಅಂದರೆ ರುಚಿಗೆ ತಕ್ಕಂತೆ, ಬಾಳೆಹಣ್ಣು 1/2, ಅಂದರೆ ಸಣ್ಣಗೆ ಹೆಚ್ಚಿದ್ದು, ಇತರೆ ಹಣ್ಣುಗಳು ಅಂದರೆ ಸೇಬು, ದಾಳಿಂಬೆ 1/4 ಕಪ್ ಹಾಕ್ಬೋದು, ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ ಅಂದರೆ ಬಾದಾಮಿ, ಗೋಡಂಬಿ, ಒಣದ್ರಾಕ್ಷಿ 1 ಚಮಚ. ಇದನ್ನು ಮಾಡುವ ವಿಧಾನ: ಒಂದು ಪಾತ್ರೆಯಲ್ಲಿ ಓಟ್ಸ್ ಮತ್ತು ಹಾಲು ಹಾಕಿ 1-2 ನಿಮಿಷ ಕುದಿಸಿ, ಅಂದರೆ ಬಿಸಿ ಓಟ್ಸ್ ಬೇಕಿದ್ರೆ, ಅಥವಾ ನಿಮಗೆ ಕೋಲ್ಡ್ ಓಟ್ಸ್ ಬೇಕಿದ್ರೆ ನೇರವಾಗಿ ಹಾಲಿನಲ್ಲಿ ಮಿಶ್ರಣ ಮಾಡಬಹುದು. ಇದಕ್ಕೆ ಜೇನುತುಪ್ಪ ಅಥವಾ ಸಕ್ಕರೆ ಸೇರಿಸಿ ಚೆನ್ನಾಗಿ ಕಲಸಿ. ಈಗ ಹೆಚ್ಚಿದ ಬಾಳೆಹಣ್ಣು, ಇತರೆ ಹಣ್ಣುಗಳು ಮತ್ತು ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ಗಳನ್ನು ಸೇರಿಸಬಹುದು. ಹೀಗೆ ಕೇವಲ 5 ನಿಮಿಷದಲ್ಲಿ ಒಂದು ರುಚಿಕರ ಮತ್ತು ಪೌಷ್ಟಿಕ ಓಟ್ಸ್ ರೆಡಿಯಾಗಿರುತ್ತೆ. ಹಾಗೆಯೇ ಕೇಳುಗರೆ, ದಿಢೀರ್ ರವಾ ದೋಸೆ ಬೆಳಗಿನ ತಿಂಡಿಗೆ ಹೇಳಿ ಮಾಡಿಸಿದ ಒಂದು ರೆಸಿಪಿ. ಹಿಟ್ಟು ನೆನೆಸುವ ಅಗತ್ಯ ಕೂಡ ಇರದಂತಹ ಒಂದು ರೆಸಿಪಿ ದಿಢೀರ್ ರವಾ ದೋಸೆ. ಸೊ ಇದರ ಬಗ್ಗೆ ರೆಸಿಪಿಯನ್ನು ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಬಾಂಬೆ ರವೆ 1 ಕಪ್, ಅಕ್ಕಿ ಹಿಟ್ಟು 1/2 ಕಪ್, ಮೈದಾ ಅಥವಾ ಗೋಧಿ ಹಿಟ್ಟು 2 ಚಮಚ, ಮೊಸರು 1/2 ಕಪ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1/4 ಕಪ್, ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಪೇಸ್ಟ್ 1/4 ಚಮಚ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು 1 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ನೀರು ತೆಳುವಾದ ಹಿಟ್ಟು ಮಾಡಲು ಬೇಕಾದಷ್ಟು, ಎಣ್ಣೆ ದೋಸೆ ಮಾಡಲು. ಇದನ್ನು ಮಾಡುವ ವಿಧಾನ: ರವೆ, ಅಕ್ಕಿ ಹಿಟ್ಟು, ಮೈದಾ ಅಥವಾ ಗೋಧಿ ಹಿಟ್ಟು ಮತ್ತು ಮೊಸರನ್ನ 1 ಪಾತ್ರೆಗೆ ಹಾಕಿ, ಉಪ್ಪು, ಹೆಚ್ಚಿದ ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಪೇಸ್ಟ್ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸಿ, ಸಾಕಷ್ಟು ನೀರನ್ನು ಸೇರಿಸಿ ಯಾವುದೇ ಗಂಟುಗಳಿಲ್ಲದಂತೆ ಚೆನ್ನಾಗಿ ಕಲಸಿ ತೆಳುವಾದ ಹರಿಯುವ ಹಿಟ್ಟನ್ನು ತಯಾರಿಸಿ, ತವಾವನ್ನು ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ಸವರಿ ಹಿಟ್ಟನ್ನು ತವಾ ಮೇಲೆ 1 ಮೂಲೆಯಿಂದ ಪ್ರಾರಂಭಿಸಿ ಹೊರಕ್ಕೆ ಹರಡಬೇಕು. ಮಧ್ಯದಲ್ಲಿ ಹೆಚ್ಚು ಹಿಟ್ಟು ಹಾಕುವ ಅಗತ್ಯ ಕೂಡ ಇಲ್ಲ. ಸುತ್ತಲೂ ಎಣ್ಣೆ ಬಿಟ್ಟು ದೋಸೆ ಗರಿಗರಿಯಾಗುವವರೆಗೂ ಮಧ್ಯಮ ಉರಿಯಲ್ಲಿ ಬೇಯಿಸಬಹುದು. ಚಟ್ನಿ ಜೊತೆ ಬಿಸಿಯಾಗಿ ಸರ್ವ್ ಮಾಡಿ. ಹೀಗೆ ಒಂದು ಉತ್ತಮವಾದ ರೆಸಿಪಿ ರೆಡಿಯಾಗಿರುತ್ತೆ. ಹಾಗೆಯೇ ಕೇಳುಗರೆ, ಮುಂದಿನ ರೆಸಿಪಿಯ ಬಗ್ಗೆ ಹೇಳುವುದಾದರೆ ತರಕಾರಿ ರವೆ ಬಾತ್ ಉಪ್ಪಿಟ್ಟು. ಕೇವಲ 8-10 ನಿಮಿಷದಲ್ಲಿ ತಯಾರಾಗುವ ಜನಪ್ರಿಯ ಉಪಹಾರ. ಬೇಕಾಗುವ ಸಾಮಗ್ರಿಗಳು: ರವೆ 1 ಕಪ್, ಬಿಸಿನೀರು 2-2.5 ಕಪ್, ಸಣ್ಣಗೆ ಹೆಚ್ಚಿದ ತರಕಾರಿಗಳು ಕ್ಯಾರೆಟ್, ಬೀನ್ಸ್, ಬಟಾಣಿ 1/2 ಕಪ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1/4 ಕಪ್, ಸಾಸಿವೆ, ಉದ್ದಿನ ಬೇಳೆ ತಲಾ 1/4 ಚಮಚ, ಕರಿಬೇವಿನ ಎಲೆಗಳು 4-5, ಹಸಿಮೆಣಸಿನಕಾಯಿ 1 ಸೀಳಿದ್ದು, ಎಣ್ಣೆ 1.5 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ನಿಂಬೆ ರಸ ಸ್ವಲ್ಪ. ಇದನ್ನು ಮಾಡುವ ವಿಧಾನ: ಬಾಣಲೆಯನ್ನು ಬಿಸಿ ಮಾಡಿ 1 ಚಮಚ ಎಣ್ಣೆ ಹಾಕಿ, ರವೆಯನ್ನು ಸಣ್ಣ ಉರಿಯಲ್ಲಿ 2 ನಿಮಿಷದ ಕಾಲ ಬಣ್ಣ ಬದಲಾಗದಂತೆ ಹುರಿದು ಒಂದು ತಟ್ಟೆಗೆ ತೆಗೆದಿಡಿ. ಅದೇ ಬಾಣಲೆಗೆ ಉಳಿದ ಎಣ್ಣೆ ಹಾಕಿ ಸಾಸಿವೆ, ಉದ್ದಿನ ಬೇಳೆ ಹಾಕಿ. ಉದ್ದಿನ ಬೇಳೆ ಕೆಂಪಗಾದ ನಂತರ ಕರಿಬೇವಿನ ಎಲೆ ಮತ್ತು ಹಸಿಮೆಣಸಿನಕಾಯಿ ಸೇರಿಸಿ, ಈರುಳ್ಳಿ ಮತ್ತು ತರಕಾರಿಯನ್ನು ಹಾಕಿ 2-3 ನಿಮಿಷದ ಕಾಲ ಬಾಡಿಸಿ, ಬಿಸಿ ನೀರು ಮತ್ತು ಉಪ್ಪು ಸೇರಿಸಿಬಿಡಿ. ನೀರು ಕುದಿಯಲು ಪ್ರಾರಂಭಿಸಿದಾಗ ಹುರಿದ ರವೆಯನ್ನು ನಿಧಾನವಾಗಿ ಸ್ವಲ್ಪ ಸ್ವಲ್ಪವಾಗಿ ಸೇರಿಸಿ, ಗಂಟುಗಳಾಗದಂತೆ ತಕ್ಷಣಕ್ಕೆ ಚೆನ್ನಾಗಿ ಕಲಸ್ತಾ ಇರಿ. ಬಾಣಲೆಗೆ ಮುಚ್ಚಿ 1-2 ನಿಮಿಷದ ಕಾಲ ಸಣ್ಣ ಉರಿಯಲ್ಲಿ ಬೇಯಲು ಬಿಡಿ. ರವಾ ನೀರನ್ನು ಹೀರಿಕೊಂಡು ಉಪ್ಪಿಟ್ಟು ಹದಕ್ಕೆ ಬಂದ ನಂತರ ಉರಿಯಿಂದ ಇಳಿಸಿ, ನಿಂಬೆ ರಸ ಸೇರಿಸಿ ಬಿಸಿಯಾಗಿ ಸವಿಯಿರಿ. ಹಾಗೆಯೇ ಮುಂದಿನ ಮತ್ತೊಂದು ರೆಸಿಪಿ ಮಸಾಲಾ ಮೊಟ್ಟೆ ಸ್ಕ್ರ್ಯಾಂಬಲ್ ಒಂದು ತಿಂಡಿ.
ಪ್ರೋಟೀನ್ ಭರಿತವಾದ ಮತ್ತು ಅತ್ಯಂತ ತ್ವರಿತವಾಗಿ ತಯಾರಾಗುವ ಒಂದು ತಿಂಡಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 2 ಮೊಟ್ಟೆಗಳು, 1/2 ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಸಣ್ಣಗೆ ಹೆಚ್ಚಿದ ಟೊಮೆಟೊ 1/2, ಸಣ್ಣಗೆ ಹೆಚ್ಚಿದ ಹಸಿ ಮೆಣಸಿನಕಾಯಿ 1/2, ಅರಿಶಿನ ಪುಡಿ ಚಿಟಿಕೆ, ಮೆಣಸಿನ ಪುಡಿ ಖಾರಕ್ಕೆ ಬೇಕಾಗಿ ಚಿಟಿಕೆ, ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು, ಎಣ್ಣೆ ಅಥವಾ ಬೆಣ್ಣೆ 1 ಚಮಚ, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇದನ್ನು ಮಾಡುವ ವಿಧಾನ: ಮೊಟ್ಟೆಗಳನ್ನು ಒಡೆದು ಒಂದು ಬೌಲ್ನಲ್ಲಿ ಹಾಕಿ, ಉಪ್ಪು, ಕಾಳು ಮೆಣಸು, ಅರಿಶಿನ ಪುಡಿ ಮತ್ತು ಮೆಣಸಿನ ಪುಡಿ ಸೇರಿಸಿ ಚೆನ್ನಾಗಿ ಕಡೆದು ಇಡಿ. ಬಾಣಲೆಯಲ್ಲಿ ಎಣ್ಣೆ ಅಥವಾ ಬೆಣ್ಣೆ ಹಾಕಿ ಬಿಸಿ ಮಾಡಿ ಹೆಚ್ಚಿದ ಈರುಳ್ಳಿ, ಹಸಿ ಮೆಣಸಿನಕಾಯಿ ಸೇರಿಸಿ 1 ನಿಮಿಷ ಬಾಡಿಸಿ. ನಂತರ ಟೊಮೆಟೊ ಸೇರಿಸಿ 1 ನಿಮಿಷ ಹುರಿಯಿರಿ. ಮೊಟ್ಟೆ ಮಿಶ್ರಣವನ್ನು ಬಾಣಲೆಗೆ ಸುರಿಯಿರಿ ಮತ್ತು ಸಣ್ಣ ಉರಿಯಲ್ಲಿ ನಿಧಾನವಾಗಿ ತಿರುಗಿ ಸ್ಕ್ರ್ಯಾಂಬಲ್ ಮಾಡಿ ಮೊಟ್ಟೆ ಗಟ್ಟಿಯಾಗುವವರೆಗೂ ಬೇಯಿಸಿ. ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ ಟೋಸ್ಟ್ ಅಥವಾ ಚಪಾತಿಯೊಂದಿಗೆ ತಕ್ಷಣವೇ ಸವಿಯಿರಿ. ಕೇಳುಗ್ರೆ, ಇದು ಇಂದಿನ ಅಡುಗೆ ಮನೆ ಕಾರ್ಯಕ್ರಮದ ರೆಸಿಪಿಗಳು. ಮುಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು.

ಹಲೋ ಡಾಕ್ಟರ್ ನೇರ ಫೋನಿನ ಕಾರ್ಯಕ್ರಮ ಇದೇ ಶುಕ್ರವಾರ ಸೆಪ್ಟೆಂಬರ್ 25ರಂದು ಬೆಳಿಗ್ಗೆ 10 ಗಂಟೆಗೆ ನಮ್ಮ ಜೊತೆಗೆ ಇರಲಿದ್ದಾರೆ ಡಾಕ್ಟರ್ ನರಸಿಂಹ ಪೈ, ಹೃದ್ರೋಗ ತಜ್ಞರು ಮತ್ತು ಎಚ್ಒಡಿ ಹೃದ್ರೋಗ ವಿಭಾಗ ಕೆಎಂಸಿ ಜ್ಯೋತಿ. ತಪ್ಪದೇ ಕರೆ ಮಾಡಿ 6364204949 ಸಂಖ್ಯೆಗೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ದೇವರಿಕರು ಮೆಲೋನ ಅವೇ ಒಡೋಲು ಒಳ ಕರ್ದಿತ್ತಾನ ಮೆಲೋನ ಮುಂಚಕ್ ಮೆಲನಿ ಸಲ್ಡಾನ ಅವಳೆ ತಚೆ ನಾವು ಮೆಲೋನ ಸಲ್ಡಾನ ತೇ ಸೈಂಟ್ ಅಲೋಸಿಯಸ್ ಯೂನಿವರ್ಸಿಟಿಂತ ಇಂಜಿನಿಯರಿಂಗ್ ಶಿಕ್ತ ಎತ್ತು ವರ್ಷ ಶುರು ಕಲಾಯ್ನೆ ಹೋಯ್ ಮುಕ್ಲೆ ಪೋದ್ಮಣಕ್ಕು ಎಲ್ಟನ್ ಬುಕರೇತ ಎಲ್ಟನ್ ಡಿಸೋಜ ಎಲ್ಟನ್ ಗಿ ಮೋಗ್ ಮಳಾರ ಫಕತ್ ಹದ್ ದೊರೂನ್ ಸಲ್ಚೆ ಮಾತ್ರ ನೈ ಮೋಗ್ ಮಳಾರ ಫಕತ್ ಹದ್ ದೊರೂನ್ ಸಲ್ಚೆ ಮಾತ್ರ ನೈ ತೊಡೆ ಪೌಟಿ ಏಕ್ಲಾಚೆ ಮೇಟಾ ಸಕಾಸತಾನ ದುಸ್ರಾನ ಅಪ್ಲಿ ಮೇಟಾ ನಿಧಾನ ಕರ್ಚೆ ಮೋಗ್ ಮಂಟಾತ್ ಎಲ್ಟನ್ ಏಕ್ ಬರೋ ಸಂಗೀತಕಾರ ರಿದಮ್ ಮೇಟ್ಸ್ ಮಳಾ ಪಂಗಡಾಕ್ ತೊ ಕೆಲ್ಟಾ ಪಟ್ಲಾ ದಿಸಾನಿ ದುಬಾಯಿಂತ ಆನಿ ಯು ಕೆಂತ್ ಇಂಗ್ಲೆಂಡಂತ ಸೋನ್ ಶೋ ದೇವನ ಆಯ್ಲಾ ಮಿಕ್ ಮ್ಯಾಕ್ಸಾಚಾ ಬಾಬಾಸೊ ಪುತ್ ತಸೊ ಪುತ್ನ ಆಸಾ ಸಂಗೀತ ಭೋಷಾ ಸಗಳ ಕುಟುಂಬದ ಆಸಾ ಆನಿ ತೊ ವಲ್ಟಿಸೊ ಪುತ್ ಆಸಾ ಆನಿ ಆತಾ ತೊ ಮುಕ್ಲೆ ಪೋದ ತುಮಚೆ ಮುಖಾರ ಖಂಚೆ ಪೋದ ಸಂಗ್ತಾಯಿ ಎಲ್ಟನ್ ಕೇಳೋ ನಾವು ಆಸ್ತಾ ಏನು ಪೋದ ಬರೇ ಆಸಾದೆ ತೊ ಬರೇ ಕನ್ ಕೇಳ್ತಾ

ಹಲೋ ಡಾಕ್ಟರ್ ನೇರ ಫೋನಿನ ಕಾರ್ಯಕ್ರಮ ಇದೇ ಶುಕ್ರವಾರ ಸೆಪ್ಟೆಂಬರ್ 25ರಂದು ಬೆಳಿಗ್ಗೆ 10 ಗಂಟೆಗೆ ನಮ್ಮ ಜೊತೆಗೆ ಇರಲಿದ್ದಾರೆ ಡಾಕ್ಟರ್ ನರಸಿಂಹ ಪೈ, ಹೃದ್ರೋಗ ತಜ್ಞರು ಮತ್ತು ಎಚ್ಒಡಿ ಹೃದ್ರೋಗ ವಿಭಾಗ ಕೆಎಂಸಿ ಜ್ಯೋತಿ. ತಪ್ಪದೇ ಕರೆ ಮಾಡಿ 6364204949 ಸಂಖ್ಯೆಗೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

107.8 FM. ಇದು ಬಣ್ಣ ಬಣ್ಣದ ಬದುಕು. ಕೇಳುಗರೆ ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 107.8 FM ಬಣ್ಣ ಬಣ್ಣದ ಬದುಕು. ಇಂದಿನ ಗಜಲ್ ಹಾಡುಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ.

ಹಲೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮ ಇದೇ ಶುಕ್ರವಾರ ಸೆಪ್ಟೆಂಬರ್ 25ರಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ಜೊತೆಗೆ ಇರಲಿದ್ದಾರೆ ಡಾಕ್ಟರ್ ನರಸಿಂಹ ಪೈ, ಹೃದ್ರೋಗ ತಜ್ಞರು ಮತ್ತು ಎಚ್ಒಡಿ ಹೃದ್ರೋಗ ವಿಭಾಗ ಕೆಎಂಸಿ ಜ್ಯೋತಿ. ತಪ್ಪದೆ ಕರೆ ಮಾಡಿ 6364240499 ಸಂಖ್ಯೆಗೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ರೇಡಿಯೋ ಸಾರಂಗ್ 107.8 FM. ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ನೀರ್ಚಾಲಿನಲ್ಲಿ ನಡೆದ ಕಾಸರಗೋಡು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಮುದ್ರಿತ ಪ್ರಸಾರವನ್ನು ಕೇಳ್ತಾ ಬರೋಣ.
1: ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಮೋಹನ್ ಕುಂಟರ್ ಇವರು ತಮ್ಮ ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ.
2: ಸಭೆಯಲ್ಲಿ ನನ್ನ ಗುರುವರ್ಗದವರಿದ್ದಾರೆ, ಅವರಿಗೆಲ್ಲ ವಿನಮ್ರ ನಮನಗಳು. ಕನ್ನಡ ಸಾಹಿತ್ಯ ಸಂಸ್ಕೃತಿ ಸಮ್ಮೇಳನದ ಅಧ್ಯಕ್ಷನಾಗಿ ನನಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಜವಾಬ್ದಾರಿ ಏನಿಲ್ಲ, ಅಧ್ಯಕ್ಷ ಭಾಷಣ ಮಾಡಬೇಕಷ್ಟೇ. ಅಂದರೆ ಯಾಕೆ ನನ್ನನ್ನೇ ಆಯ್ಕೆ ಮಾಡಿದರು ಬನ್ನಾರಿ ಅವರು ಅಂತ ನನಗೆ ಈ ಜವಾಬ್ದಾರಿ ಒಪ್ಪಿಸಿದ ದಿನಗಳಿಂದ ಮತ್ತೆ ಮತ್ತೆ ಕಾಡುತ್ತಾ ಇದೆ. ಅಲ್ಪಮತಿಯನು ನಾನು, ಹೊರಿಸಿರುವ ಹೊಣೆ ಬಲುಬಾರ, ಅರ್ಹನನು ಅನರ್ಹನನು ಒಲುಮೆಯಿಂದ ಮನ್ನಿಸಿ ಹರಸಿ ಎಂಬುದೊಂದೇ ಪ್ರಾರ್ಥನೆ. ಇಂತಹ ಗೌರವಕ್ಕೆ ನಾನು ಅರ್ಹನೋ ನಾನರಿಯೇ, ನಿಮ್ಮೆಲ್ಲರ ಪ್ರೀತಿ ಔದಾರ್ಯ. ನನ್ನ ಸಾಹಿತ್ಯ ಪ್ರಯತ್ನ ಇದ್ದರೆ ಸ್ವಲ್ಪ ಮಟ್ಟಿನ ಪೂರ್ವಜನ್ಮದ ಪುಣ್ಯ, ಇವೆಲ್ಲ ಸೇರಿ ನನಗೆ ಜವಾಬ್ದಾರಿ ಅಥವಾ ಗೌರವ ದೊರಕಿದೆ ಅಂತ ನಾನು ಭಾವಿಸ್ತೇನೆ. ಭಾಷಾವಾರು ಪ್ರಾಂತ್ಯ ವಿಂಗಡಣೆಯಾಗಿ 70 ವರ್ಷಗಳು ಸಂದು ಭಾಷಾವಾರು ಪ್ರಾಂತ್ಯ ವಿಂಗಡಣೆಯ ಕಾವನ್ನು ಕೆಚ್ಚನ್ನು ಮೈದುಂಬಿಕೊಂಡಿದ್ದಂಥ ಅನೇಕ ಹಿರಿಯರು ಕಣ್ಮರೆಯಾಗಿದ್ದಾರೆ. ಕೆಲವು ಜನ ಮಾತ್ರ ಈಗ ನಮ್ಮೊಂದಿಗಿದ್ದಾರೆ. ಇಂತಹ ಸಂದರ್ಭದಲ್ಲಿ, ಸಂಸ್ಕೃತಿ ಸಂವರ್ಧನೆಯ ಸಂದರ್ಭದಲ್ಲಿ ಇಂತಹ ಕಾರ್ಯಕ್ರಮಗಳು ಯಾಕಾಗಬೇಕು? ಹೇಗೆ ಸಂಸ್ಕೃತಿ ಸಂವರ್ಧನೆಯನ್ನು ಈಗ ಮಾಡುವುದಷ್ಟೇ ಅಲ್ಲ, ಮುಂದಿನ ತಲೆಮಾರಿಗೆ ಅದನ್ನು ಕೊಂಡೊಯ್ಯಬೇಕು ಎನ್ನುವುದರ ಕುರಿತು ಕೆಲವು ಮಾತುಗಳನ್ನು ನಾನು ಈ ಸಂದರ್ಭದಲ್ಲಿ ವಿಸ್ತರಿಸ ಬಯಸ್ತೇನೆ. ವೈದ್ಯಕೀಯ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಹೆಸರು ಮಾಡಿದಂಥ ಡಾಕ್ಟರ್ ರಮಾನಂದ ಬನಾರಿಯವರ 85 ಹುಟ್ಟುಹಬ್ಬದ ಸಂಭ್ರಮ ಇದು. ಅವರಿಗಷ್ಟೇ ಸಂಭ್ರಮ ಅಲ್ಲ, ಒಂದರ್ಥದಲ್ಲಿ ಇದು ಕನ್ನಡದ ಸಂಭ್ರಮ ಕೂಡ. ಅವರು ವೈದ್ಯರು, ನಾವೆಲ್ಲ ಸಾಹಿತ್ಯ ಕ್ಷೇತ್ರ ಪ್ರವೇಶಿಸಿ ಮತ್ತೆ ಡಾಕ್ಟರ್ ಆದವರು. ಅವರು ಡಾಕ್ಟರ್ ಆದ ಮೇಲೆ ಸಾಹಿತ್ಯವನ್ನು ನೋಡಿದವರು. ಡಾಕ್ಟ್ರು ಎದುರು ಬಂದ ರೋಗಿಗಳ ಕಡೆಗೆ ನೋಡುವಾಗ ಒಂದು ಚಿಕಿತ್ಸಕ ದೃಷ್ಟಿಕೋನ ಇರುತ್ತದೆ ಅಂತ. ಮನೆಗೆ ಹೋಗಿ ತಣ್ಣೀರು ಕುಡಿಬಾರದು, ಬಿಸಿನೀರಲ್ಲೇ ಕುಡಿಬೇಕು ಅಂತ ಜಾಗ್ರತೆ ಹೇಳ್ತಾರೆ. ಆದರೆ ಈ ಡಾಕ್ಟರ್ ಹಾಗಲ್ಲ. ಅವರು ಬದುಕುವ ಸಮಾಜ, ಅವರು ಬದುಕುವ ಪರಿಸರ ಸಾಂಸ್ಕೃತಿಕವಾಗಿಯೂ ಸಂಪನ್ನವಾಗಿರಬೇಕು ಎನ್ನುವ ಅಪೇಕ್ಷೆಯನ್ನು ಉಳ್ಳವರು. ಆ ಕಾರಣಕ್ಕಾಗಿಯೇ ಒಂದಷ್ಟು ಜನ ವೈದ್ಯಕೀಯ ಡಾಕ್ಟರ್ಗಳು ಸಾಹಿತ್ಯ ಸೇವೆಯಲ್ಲಿ ನಮ್ಮ ನಾಡಿನಲ್ಲಿ ತೊಡಗಿಸಿಕೊಂಡಿರುವುದನ್ನು ನಾವು ಗಮನಿಸಬಹುದು ಅಂತ. ಯಕ್ಷಗಾನದ ಅರ್ಥ ಹೇಳುವಾಗ ಒಂದು ಅಲೌಕಿಕ ಜಗತ್ತಿನ ಅನಾವರಣ ಆಗ್ತಾ ಇರುತ್ತದೆ. ಬನಾರಿಯವರು ಅದನ್ನು ಲೌಕಿಕದ ಕಡೆಗೂ ತರ್ತಿರ್ತಾರೆ. ಅದು ಸ್ವಾರಸ್ಯಕರವಾದ ಸಂಗತಿ, ನೋಡಿದವರಿಗೆಲ್ಲ ಗೊತ್ತಿದೆ. ಭಗವದ್ಗೀತೆಯನ್ನು ಕುರಿತು ವ್ಯಾಖ್ಯಾನ ಮಾಡುವಾಗಲೂ ಲೌಕಿಕದ ಕಡೆಗೆ ಹೇಗೆ ತರಬೇಕು ಎನ್ನುವುದಕ್ಕೆ ಅವರ ಬರವಣಿಗೆಗಳೇ ಸಾಕ್ಷಿ. ವಿಶ್ವರೂಪ ದರ್ಶನ ಮಾಡಿದ ಕೃಷ್ಣನ ದರ್ಶನವಾದಾಗ ಅರ್ಜುನನಿಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದು ಅಂತ ಹೇಳ್ತಾರೆ, ಬರವಣಿಗೆಯಲ್ಲಿ ಬರೆದಿದ್ದಾರೆ ಅವರು. ಗುಣತ್ರಯಗಳ ಬಗ್ಗೆ ಹೇಳಿದ್ರಲ್ಲ, ಸ್ವಭಾವವನ್ನು ಹೇಗೆ ತಿಳಿಪಡಿಸ್ತದೆ ಅಂದರೆ ಸತ್ವ ರಜ ತಮ. ಯಾರು ಹಣ ಇದ್ದು ಸರಿಯಾಗಿ ತೆರಿಗೆ ಕಟ್ಟುತ್ತಾರೋ ಅವರು ಸಾತ್ವಿಕರು, ಹಣ ಇದ್ದು ಸ್ವಲ್ಪ ಸ್ವಲ್ಪ ತೆರಿಗೆ ಕಟ್ಟುವವರು ರಾಜಸ ಪ್ರವೃತ್ತಿಯವರು. ಹಣ ಇದ್ದು ತೆರಿಗೆ ಕಟ್ಟದವರಿದ್ದಾರಲ್ಲ ಅವರು ತಾಮಸ ಪ್ರವೃತ್ತಿಯವರು. ಇದು ದೇಶಕ್ಕೆ ನೀಡುವ ಸಂದೇಶ. ಕೃಷ್ಣ ಹೇಳಿದ ಅರ್ಥ ಬೇರೆ, ಆದರೆ ಬನಾರಿಯವರ ಧ್ವನಿ ಅವರ ಪುಸ್ತಕದಲ್ಲಿ ಈ ರೀತಿಯಾಗಿ ವ್ಯಾಖ್ಯಾನಗೊಂಡಿದೆ. ಇಂಥ ಅನೇಕ ಉದಾಹರಣೆಗಳು ಅವರ ಪುಸ್ತಕಗಳಲ್ಲಿ, ಅವರ ಬದುಕಿನ ಆತ್ಮಕಥೆಯಲ್ಲಿ ಅನೇಕ ಸಂಗತಿಗಳು, ಸಮಾಜದ ಜೊತೆಗೆ ಅವರಿಗಿರುವ ಸಂಬಂಧ ಮತ್ತು ಸಂಸ್ಕೃತಿಯ ಬಗೆಗಿನ ಕಾಳಜಿ, ಕಲೆ, ಭಾಷೆ, ಇವುಗಳ ಬಗೆಗಿನ ಅವರ ನಿಲುವುಗಳನ್ನು ಸ್ಪಷ್ಟವಾಗಿ ಅವರ ಬರವಣಿಗೆಗಳಲ್ಲಿ ನಾವು ಕಾಣಬಹುದು. ಅಂತಹ ಒಬ್ಬ ಆದರ್ಶ ಯುವ ಮನಸ್ಸಿನ 85 ಹರೆಯದ ಡಾಕ್ಟರ್ ಬನಾರಿಯವರು ಈ ನಾಡಿನ ಒಬ್ಬ ಆದರ್ಶ ವ್ಯಕ್ತಿ ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಅಂಥ ಯುವ ಮನಸ್ಸಿನ ಅವರ ದೃಢ ಸಂಕಲ್ಪದ ಭಾಗವಾಗಿ ಈ ಹೊತ್ತು ಇಂತಹ ಒಂದು ಸಮ್ಮೇಳನ ಇಲ್ಲಿ ಆಗುಗೊಂಡಿದೆ. ಹಿರಿಯ ತಲೆಮಾರು ಬದುಕಿದ ಬಾಳಿದ ಯುಗದ ಆಶಯಗಳನ್ನು ಯುವ ತಲೆಮಾರಿಗೆ ದಾಟಿಸುವ ಹೊಣೆಗಾರಿಕೆ ಇಂತಹ ಸಮ್ಮೇಳನದ ಆಯೋಜನೆಯ ಹಿಂದೆ ಇದೆ ಎನ್ನುವುದನ್ನು ನಾವು ಗಮನಿಸಬೇಕು. ಪ್ರತಿಯೊಬ್ಬರೂ ಮುಂದಿನ ದಿನಗಳಲ್ಲಿ ಇಂತಹ ಸಂಘಟನೆಗಳ ಬಗೆಗೆ ಯೋಚನೆ ಮಾಡಿ ಪಾಲ್ಗೊಳ್ಳಬೇಕು ಎನ್ನುವುದು ಮುಖ್ಯವಾದ ಸಂಗತಿ. ಇಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಹೇಗೆ ಸಂಸ್ಕೃತಿ ಸಂವರ್ಧನೆ ಆಗುತ್ತದೆ ಎನ್ನುವುದನ್ನು ನಾವು ಗಮನಿಸಬಹುದು. ಸಾಹಿತ್ಯ ಅಂದಾಗ ಅದು ಕೇವಲ ಭಾಷೆ ಬರಹಕ್ಕೆ ಮಾತ್ರ ಸೀಮಿತವಾದದ್ದಲ್ಲ. ಅದನ್ನು ಸಂಸ್ಕೃತಿಯ ಸಂವರ್ಧನೆ ಮಾಡಬೇಕಾದರೆ ಸಮಾಜದ ಎಲ್ಲರೂ ಒಂದಾಗಬೇಕಾಗುತ್ತದೆ. ಅದಕ್ಕೆ ಇದೊಂದು ವೇದಿಕೆ ಸಾಕ್ಷಿಯಾಗುತ್ತದೆ. ಇಲ್ಲಿ ಎಲ್ಲ ಸಮಾಜದ ಎಲ್ಲ ವಲಯದ ಜನರಿದ್ದಾರೆ, ಜನಸಾಮಾನ್ಯರು ಇದ್ದಾರೆ, ವಿದ್ವಾಂಸರು ಇದ್ದಾರೆ. ಇವರೆಲ್ಲರ ನಡುವಿನ ಒಂದು ಕಂದಕವನ್ನು ಇಲ್ಲವಾಗಿಸಿ ಒಂದಾಗುವ ಒಂದು ಪ್ರಕ್ರಿಯೆ ಇಂತಹ ಸಮ್ಮೇಳನ ಸಂದರ್ಭದಲ್ಲಿ ಸಾಧ್ಯವಾಗುತ್ತದೆ ಅಂತ. ಕನ್ನಡದ ಕಲಾವಿದರು, ಬೇರೆ ಬೇರೆ ಕ್ಷೇತ್ರದ ದುಡಿಯುವಂತಹ ಕಲಾವಿದರು ಅಂತ ಹೇಳಿಕೊಂಡವರು ಕೂಡ ಇಂತಹ ಸಾಂಸ್ಕೃತಿಕ ಸಮ್ಮೇಳನದ ಭಾಗವಾಗಿ ಒಂದೆಡೆ ಭಾಗವಹಿಸುವಂತಾಗುವುದೇ ಬಹಳ ಮುಖ್ಯವಾದ ಸಂಗತಿ ಅಂತ. ಕಾಸರಗೋಡು ಎನ್ನುವುದು ಕೇವಲ ಒಂದು ಗಡಿನಾಡಿನ ಸಂಸ್ಕೃತಿ ಮಾತ್ರ ಅಲ್ಲ, ಅದನ್ನು ಕನ್ನಡದ ಮುಖ್ಯಧಾರೆಯ ಜೊತೆಗೆ ಸಾಂಸ್ಕೃತಿಕ ವಿಲೀನೀಕರಣಗೊಳಿಸುವಂತಹ ಬಹುದೊಡ್ಡ ಆಶಯ ಇಂತಹ ಸಂಘಟನೆಯ ಮುಂದೆ ಇದೆ ಎನ್ನುವುದನ್ನು ನಾವು ಗಮನಿಸಬೇಕು ಅಂತ. ಇದನ್ನು ಸಾಧ್ಯವಾಗಿಸಬೇಕಾದರೆ ಕೇವಲ ಈ ನೆಲದ ಜನ ಮಾತ್ರ ಯೋಚನೆ ಮಾಡಿದರೆ ಸಾಕಾಗೋದಿಲ್ಲ. ಕರ್ನಾಟಕದ ಅನೇಕ ಯೋಜನೆಗಳು, ಸರ್ಕಾರದ ಯೋಜನೆಗಳು, ಅಕಾಡೆಮಿಗಳ ಯೋಜನೆಗಳು ಈ ಭಾಗದಲ್ಲಿ ಗಡಿನಾಡಿನ ಭಾಗವಾಗಿ ಅಥವಾ ರಿಯಾಯಿತಿಯ ದಾರಿಯಲ್ಲಿ ಅಲ್ಲ, ಮುಖ್ಯಧಾರೆಯಲ್ಲೇ ಅವುಗಳನ್ನು ಕೊಡುವ ಹಾಗೆ ಆಗಬೇಕು ಅಂತ. ಇರುವ ಅಕಾಡೆಮಿಗಳಿಗೆ, ಪ್ರಾಧಿಕಾರಗಳಿಗೆ ಈ ಪ್ರದೇಶದ ಜನರನ್ನು ಕಾಯಂಆಗಿ ಒಬ್ಬ ಸದಸ್ಯನನ್ನು ಮಾಡುವುದರ ಮೂಲಕ ಈ ಕೆಲಸವನ್ನು ಸಾಧ್ಯವಾಗಿಸಬಹುದು. ಅದಕ್ಕೆ ಕೂಡ ಸರ್ಕಾರಗಳು ಮನವಾಡಬೇಕು ಎನ್ನುವುದು ನನ್ನ ಒಂದು ಅಭಿಪ್ರಾಯ. ಕನ್ನಡದ ಕೆಲಸಗಳನ್ನು ಮಾಡುವ ಸಂದರ್ಭದಲ್ಲಿ ಒಂದು ಬಗೆಯಲ್ಲಿ ಕನ್ನಡದ ಕಾರ್ಯಕರ್ತರು ರೂಪುಗೊಳ್ಳಬೇಕಾದರೆ ಈ ಬಗೆಯ ಸಮ್ಮೇಳನ ಬೇಕಾಗುತ್ತದೆ. ಬಹುಭಾಷಾ ಪ್ರದೇಶವಾದಂಥ ಈ ನೆಲದ ಬಹುಸಾಂಸ್ಕೃತಿಕ ಸಂಗತಿಗಳನ್ನು ಜಗತ್ತಿಗೆ ಪರಿಚಯಿಸಬೇಕಾದರೆ ಇಲ್ಲಿನ ಮೂಲ ಆಶಯವನ್ನು, ಮೂಲ ಆಕರಗಳನ್ನು ಬಳಸಿಕೊಂಡು ಸಂಶೋಧನೆಗಳು ನಡೆಯಬೇಕು, ಅವುಗಳು ಕನ್ನಡ ನಾಡಿಗೆ ತಲುಪಬೇಕು. ಆ ಮೂಲಕ ಕನ್ನಡ ನಾಡಿನ ಭಾಗವಾಗಿ ಸಾಂಸ್ಕೃತಿಕವಾಗಿ ಒಂದೇ ಈ ನೆಲ ಎನ್ನುವುದನ್ನು ನಾವೆಲ್ಲ ಸ್ವಾಭಿಮಾನದಿಂದ ಹೇಳಿಕೊಳ್ಳಬೇಕಾಗಿದೆ. ಕಾಸರಗೋಡು ಅಂದಾಗ ತಕ್ಷಣ ಒಂದು ಬಗೆಯಲ್ಲಿ ಮಲತಾಯಿಯ ಮಕ್ಕಳ ಹಾಗೆ ನೋಡುವ ಪ್ರವೃತ್ತಿ ಕರ್ನಾಟಕದ ಸಂದರ್ಭದಲ್ಲಿದೆ. ಯಾವುದೇ ಸಂಗತಿಗಳು ಬಂದಾಗ ಅದು ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಮೂಲಕವೋ ಅಥವಾ ಇನ್ಯಾವುದೋ ಒಂದು ನಿರ್ದಿಷ್ಟ ಮೀಸಲಾತಿಯ ಕೆಳಗು ಕನ್ನಡಿಗರನ್ನು ನೋಡುವ ಒಂದು ಪ್ರವೃತ್ತಿ ಇರುವ ಕಾರಣಕ್ಕಾಗಿ ಇಲ್ಲಿನ ಕನ್ನಡ ಮನಸ್ಸುಗಳು ಎಲ್ಲೋ ಒಂದು ಸಂಕೋಚ ಪ್ರವೃತ್ತಿಯನ್ನು ತಾಳ್ತಾ ಇವೆ. ಅಂತಹ ಸಂಕೋಚದಿಂದ ಹೊರಬರಬೇಕಾದರೆ ಕನ್ನಡ ಸಂಸ್ಕೃತಿಯ ಬಹುಮುಖ್ಯವಾದ ಧಾರೆಯ ಜೊತೆಗೆ ಕಾಸರಗೋಡಿನ ಸಂಸ್ಕೃತಿಯನ್ನು ವಿಲೀನೀಕರಣಗೊಳಿಸಿ ನೋಡಬೇಕು ಎನ್ನುವುದು ನನ್ನ ಒಂದು ಅಭಿಪ್ರಾಯ. ಹೀಗೆ ಕಾಸರಗೋಡು ಕನ್ನಡಿಗರು ಕೀಳರಿಮೆಯಿಂದ ಹೊರಬಂದು ಎಲ್ಲರ ಜೊತೆ ಬೆರೆಯಬೇಕಾದರೆ ಕರ್ನಾಟಕದಲ್ಲೇ ಆಚರಿಸುವ ಹಾಗೆ, ಕನ್ನಡದ ಬಗೆಗೆ ಸಂಭ್ರಮಿಸುವ ಹಾಗೆ ಕಾಸರಗೋಡಲ್ಲಿ ಕೂಡ ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗುತ್ತದೆ. ಹಂಪಿ ಉತ್ಸವ ಎಂದೋ, ಕನಕಗಿರಿ ಉತ್ಸವ ಎಂದೋ, ಬನವಾಸಿ ಉತ್ಸವ ಎಂದೋ ಆಚರಣೆ ಮಾಡುವ ಹಾಗೆ ಕಾಸರಗೋಡಿನ ವಿವಿಧ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಹಿತ್ಯೋತ್ಸವಗಳನ್ನು ಕರ್ನಾಟಕದ ಸಂಸ್ಕೃತಿ ಇಲಾಖೆಯ ಆಯೋಜಿಸಿದರೆ ಆ ಮೂಲಕ ಕನ್ನಡ ಕಲಾವಿದರನ್ನು, ಕನ್ನಡದ ಸಾಹಿತಿಗಳನ್ನು ಈ ನೆಲದಲ್ಲಿ ಈ ಜನರಿಗೆ, ಈ ನಾಡಿನ ಜನರಿಗೆ ನೋಡುವ ಹಾಗೆ ಒಂದು ಅವಕಾಶ ಆಗುತ್ತದೆ. ಅವುಗಳ ಮೂಲಕ ಸಂಸ್ಕೃತಿಯ ಸಂವರ್ಧನೆಗೆ, ಮುಂದಿನ ತಲೆಮಾರಿಗೆ ಬೆಳೆಸುವುದಕ್ಕೆ ಸಾಧ್ಯ ಆಗಬಹುದು ಎನ್ನುವುದು ಕೂಡ ನನ್ನ ಇನ್ನೊಂದು ಆಶಯ. ಕಾಸರಗೋಡಿನ ಜನಸಮುದಾಯಗಳಲ್ಲಿ ಬೇರೆ ಬೇರೆ ಭಾಷಿಕರಿದ್ದಾರೆ. ಅವರೆಲ್ಲರೂ ಒಗ್ಗೂಡಿರುವುದು ಕನ್ನಡ ಸಂಸ್ಕೃತಿ ಎನ್ನುವ ಅರ್ಥದಲ್ಲಿ. ಅವರ ಮನೆ ಮಾತು ಮರಾಠಿ ಇರ್ಬೋದು, ಉರ್ದು ಇರ್ಬೋದು, ಕೊಂಕಣಿ ಇರ್ಬೋದು, ಬ್ಯಾರಿ ಭಾಷೆ ಇರ್ಬೋದು, ಕರಾಡ ಇರ್ಬೋದು, ಅವರೆಲ್ಲರೂ ಏಕ ಸಂಸ್ಕೃತಿಯಾಗಿ ಕನ್ನಡದ ಭಾಗವಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿನ ಮನೆ ಮಾತಾದ ಮನೆ ಮಾತಿನವರು ಕೂಡ ಅದರ ಭಾಗವಾಗಿಯೇ ಇರ್ತಾರೆ. ಹಾಗಿರುವಾಗ ಭಾರತ ಜನನೀಯ ತನುಜಾತೆಯರು ಅನೇಕರಿದ್ದಾರೆ. ಅಂಥ ಅನೇಕರ ಸಂದರ್ಭಗಳಲ್ಲೆಲ್ಲ ಒಂದು ರಾಜ್ಯ ಇದೆ, ಆ ರಾಜ್ಯಕ್ಕೊಂದು ಭಾಷೆ ಇದೆ, ಆ ಭಾಷೆಗಳ ನಡುವೆ ಯಾವುದೋ ಕಾರಣಕ್ಕೆ ಆಗಾಗ ಸಂಘರ್ಷಗಳು ಏರ್ಪಡೋದು ಹೀಗೆಲ್ಲ ಇದೇ ಇರ್ತದೆ. ಆದರೆ ಕಾಸರಗೋಡಿನಂಥ ಸಂದರ್ಭದಲ್ಲಿ ರಾಜ್ಯಗಳ ಭಾಷೆ ಇದ್ದು, ರಾಜ್ಯಗಳಿಲ್ಲದ ಭಾಷೆ ಇದ್ದು ಕೂಡ ತುಳು, ಬ್ಯಾರಿ, ಉರ್ದು, ಕರಾಡ ಮೊದಲಾದ ಭಾಷೆಗಳ ಜನ ಅತ್ಯಂತ ಸೌಹಾರ್ದಯುತವಾಗಿ ಬಾಳ್ತಿದ್ದಾರೆ ಎನ್ನುವುದು ಈ ನೆಲದ ಸಾಂಸ್ಕೃತಿಕವಾದಂಥ ಒಂದು ಆದರ್ಶ ಎಂಬುದನ್ನು ನಾವು ಗಮನಿಸಬೇಕು ಅಂತ. ಕಾಸರಗೋಡಿನ ವಿವಿಧ ಜನಸಮುದಾಯಗಳ ಸಂದರ್ಭದಲ್ಲಿ ಪರಸ್ಪರ ಸಾಂಸ್ಕೃತಿಕವಾದ ಕೊಡುಕೊಳಗೆಗಳನ್ನು ಪಡೆಯುವ ಮತ್ತು ನೀಡುವ ಈ ಬಗೆಯ ಕೆಲಸಗಳು ನಿರಂತರವಾಗಿ ನಡೀತಾ ಇರ್ತದೆ. ಆದರೆ ಅವುಗಳು ಪ್ರಜ್ಞಾಪೂರ್ವಕವಾಗಿ ಹೊರ ಜಗತ್ತಿಗೆ ಗೊತ್ತಾಗೋದಿಲ್ಲ, ಇಲ್ಲಿನ ಸೌಹಾರ್ದ ಬದುಕಿನಲ್ಲಿ ಮಾತ್ರ ಅವುಗಳನ್ನು ಕಂಡುಕೊಳ್ಳೋದು ಸಾಧ್ಯ. ಅಂತಹ ಸಂದರ್ಭದಲ್ಲಿ ಅವುಗಳನ್ನು ಮುಖ್ಯವಾಗಿ ಕ್ರಿಯಾಶೀಲಗೊಳಿಸಿ ಹೊರ ಜಗತ್ತಿಗೆ ತಿಳಿಯಪಡಿಸಬೇಕಾದರೆ ಇಂತಹ ಸಾಂಸ್ಕೃತಿಕವಾದ ಸಂಘಟನೆಗಳು ಮತ್ತೆ ಮತ್ತೆ ಮಾಡಬೇಕಾಗ್ತದೆ. ಹಾಗಂತ ಇಲ್ಲಿ ಸಂಘಟನೆ ಮಾಡುವ ಸಂದರ್ಭದಲ್ಲಿ ಈಗಾಗಲೇ ಇದೇ ಕೇಂದ್ರ, ಇದು ಒಂದು ವಿದ್ಯುತ್ ಕೇಂದ್ರ, ಮಹಾಜನ ಮಹಾವಿದ್ಯಾಲಯ ಎನ್ನುವುದು ಒಂದು ವಿದ್ಯುತ್ ಕೇಂದ್ರ. ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಕಲಾ ಸಂಘ ಬನಾರಿ ಎನ್ನುವುದು ಒಂದು ಸಾಂಸ್ಕೃತಿಕ ಕೇಂದ್ರ. ಕಯ್ಯಾರ ಕೆಂಜನರೈ ಕನ್ನಡ ಭವನ ಎನ್ನುವುದು ಇನ್ನೊಂದು ಸಾಹಿತ್ಯ ಕೇಂದ್ರ. ಗೋವಿಂದ ಪೈ ಸಂಶೋಧನಾ ಕೇಂದ್ರ ಮಂಜೇಶ್ವರದಲ್ಲಿ, ಹೀಗೆ ಅನೇಕ ಸಂಘ ಸಂಸ್ಥೆಗಳಿವೆ ಕಾಸರಗೋಡಿನಲ್ಲಿ. ಅಂದರೆ ಇದರ ಪಾಸ್ಟ್ ಅಥವಾ ಇದರ ಭೂತಕಾಲ ಎನ್ನುವುದು ಒಂದು ಸುಭದ್ರವಾದ ಸಾಂಸ್ಕೃತಿಕ ತಳಹದಿಯ ಮೇಲೆ ನಿಂತಿದೆ. ಆ ಸುಭದ್ರ ತಳಹದಿಯ ಮೇಲೆ ವರ್ತಮಾನ ವರ್ತಿಸಬೇಕು, ಹಾಗೆಯೇ ಉಲ್ಲಾಸದಿಂದ ನರ್ತಿಸಬೇಕು. ಹಾಗಾಗಬೇಕಾದರೆ ಇಂತಹ ಸಾಂಸ್ಕೃತಿಕ ಸಮ್ಮೇಳನಗಳು ಬೇರೆ ಬೇರೆ ಪ್ರದೇಶಗಳಲ್ಲಿ ನಿರಂತರವಾಗಿ ನಡೆಯಬೇಕಾಗಿದೆ. ಗೋವಿಂದಪ್ಪಯ್ಯ ಹಾಕಿಕೊಟ್ಟಂತಹ ಬಹಳ ದೊಡ್ಡ ಕನ್ನಡದ ಪರಂಪರೆ ಅದು ಯಾವತ್ತೂ ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಈ ನೆಲದಲ್ಲಿ ಗೋವಿಂದಪ್ಪಯ್ಯಿಂದ ಆರಂಭಿಸಿ ಈಗ ರಮಾನಂದ ಬನಾರಿಯವರೆಗಿನ ಅನೇಕ ಜನ ಮಹನೀಯರು ಈ ನಾಡಿಗೆ ಹಾಕಿದಂತಹ ಕೆಲಸ, ಮಾಡಿದ ಕೆಲಸ, ಮಾಡಿದ ಸಾಧನೆ ಅವೆಲ್ಲವನ್ನು ನಾವು ಗಮನದಲ್ಲಿಟ್ಟುಕೊಂಡು ನೋಡಿದರೆ ಇಂದಿನ ತಲೆಮಾರು ಅವುಗಳನ್ನು ಮತ್ತೆ ಮತ್ತೆ ಮನನ ಮಾಡಿಕೊಳ್ಳುವ ಹಾಗೆ ಮುಂದೆ ಕೂಡ ಈ ನೆಲದಲ್ಲಿ ಅದನ್ನು ಉಳಿಸುವ ಬೆಳೆಸುವ ಹೊಣೆಗಾರಿಕೆ ಕೂಡ ಇದೆ. ಅದನ್ನು ಆಗು ಮಾಡಬೇಕಾದರೆ ಭವಿಷ್ಯದಲ್ಲಿ ಈ ನೆಲ ಕನ್ನಡ ಸಂಸ್ಕೃತಿಯ ಭಾಗ ಎನ್ನುವುದನ್ನು ಎದೆ ತಟ್ಟಿ ಹೇಳಬೇಕಾದರೆ ಇಂತಹ ಸಾಂಸ್ಕೃತಿಕವಾದ ಸಮ್ಮೇಳನಗಳು ಇಲ್ಲಿಗೆ ನಿಲ್ಲುವುದಲ್ಲ, ಇವು ಬೇರೆ ಬೇರೆ ಊರುಗಳಲ್ಲಿ ಆಗಬೇಕು. ಕನ್ನಡದ ಸಂಘಟನೆ, ಕನ್ನಡದ ಸಂಸ್ಕೃತಿಯ ಪ್ರಚಾರ ಮತ್ತು ಪ್ರಸಾರ ಇವು ನಿರಂತರವಾಗಿ ಆಗ್ತಾನೆ ಇರಬೇಕಾಗ್ತದೆ. ಅದಕ್ಕೊಂದು ನೆವವಾಗಿ ನಾವು ಈ ದಿನ ಇಂತಹ ಸಾಂಸ್ಕೃತಿಕ ಸಮ್ಮೇಳನವನ್ನು, ಅದು ಬನಾರಿಯವರ 85ನೇ ವರ್ಷದ ಸಂಭ್ರಮದ ಹೆಸರಿನಲ್ಲಿ ಆಯೋಜಿಸುವುದರ ಮೂಲಕ ಅಲ್ಪ ಮಟ್ಟಿಗೆ ಸಾಧ್ಯ ಆಗಿದೆ. ಇದು ಇದರಿಂದ ಪ್ರಚೋದನೆಗೊಂಡು ಹೊಸತಾಗಿ ಮತ್ತೆ ಬೆಳೆಯುವ ಹೊಸ ಆಲೋಚನೆಗಳಿಗೆ ಸ್ಫೂರ್ತಿಯಾಗಬೇಕು, ಪ್ರಚೋದನೆ ಆಗಬೇಕು ಎನ್ನುವ ಆಶಯದೊಡನೆ ಕೆಲವು ಮಾತುಗಳನ್ನು ಹೇಳ್ತಾ ನನಗಿಂತ ಒಂದು ಅವಕಾಶವನ್ನು ಕೊಟ್ಟಂತಹ ಈ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.
1: ಡಾಕ್ಟರ್ ಮೋಹನ್ ಕುಂಟಾರ್ ಇವರಿಗೆ ವಂದನೆಗಳು.

107.8 FM. Radio Saran. Ega app nalu kuda labhya.

0: ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಹೆಲೋ ಡಾಕ್ಟರ್, ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ. KMC ಜ್ಯೋತಿ ಹಾಗೂ ರೇಡಿಯೋ ಸಾರಂಗ್ನ ಸಹಯೋಗದಲ್ಲಿ ಮೂಡಿ ಬರ್ತಾ ಇರುವಂಥ ಕಾರ್ಯಕ್ರಮ. ಪ್ರತಿ ವಾರ ತಜ್ಞ ವೈದ್ಯರು ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆ ಮಾತಾಡ್ತೇವೆ, ಬೇರೆ ಬೇರೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೇವೆ. ಇವತ್ತು ನಾವು ಮಾತಾಡ್ತಿರುವಂಥ ವಿಷಯ ಹೃದಯದ ಬಗ್ಗೆ, ಅದರಲ್ಲೂ ಕೂಡ ಯುವ ಜನರಲ್ಲಿ ಹೃದಯ ಸಂಬಂಧಿ ಸಮಸ್ಯೆಗಳ ಬಗ್ಗೆ ನಾವು ಇವತ್ತು ಮಾತಾಡಬೇಕಾಗಿದೆ. ಈ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗಿರುವಂಥ ತಜ್ಞ ವೈದ್ಯರು ಡಾಕ್ಟರ್ ನರಸಿಂಹ ಪೈ ಅವರು. ನಮ್ಮ ನಾಡಿನಾದ್ಯಂತ ಹೃದ್ರೋಗದ ತಜ್ಞರು ಅಂತ ಹೇಳುವಾಗ ಬಹಳ ಅಗ್ರಗಣ್ಯರಲ್ಲಿ ಸಿಗುವಂಥ ವೈದ್ಯರಲ್ಲಿ ಡಾಕ್ಟರ್ ನರಸಿಂಹ ಪೈ ಅವರ ಹೆಸರು ಬಹಳ ದೊಡ್ಡದು ನಮ್ಮ ನಾಡಿನಾದ್ಯಂತ. ಅವರು ಸುಮಾರು 20-22 ವರ್ಷಗಳಿಂದ ಇದರಲ್ಲಿ ಪ್ರಮುಖವಾಗಿ ಹೃದ್ರೋಗದ ಸಂಬಂಧಿತ ವಿಷಯಗಳಲ್ಲೇ ಅದೆಷ್ಟೋ ಜನರಿಗೆ ಉಪಶಮನವನ್ನು ಕೊಟ್ಟವರು, ಪರಿಹಾರವನ್ನು ಕೊಟ್ಟಂಥ ವೈದ್ಯರು. ಅದರ ಜೊತೆಗೆ ಒಬ್ಬ ಒಳ್ಳೆಯ ರಿಸರ್ಚರ್ ಆಗಿ ಕೂಡ ಸೇವೆಯನ್ನು ಮಾಡ್ತಿರುವವರು, ಬೇರೆ ಬೇರೆ ರೀತಿಯಲ್ಲಿ ಹೃದಯದ ಬಗ್ಗಿನ ಜಾಗೃತಿಯನ್ನು ನಾಡಿನಾಡಿಯಂತ ಮೂಡಿಸ್ತಾ ಬಂದಿರುವಂಥವರು. ಅತ್ಯಂತ ಪ್ರೀತಿಯಿಂದ ಇವತ್ತಿನ ಇದರಿಂದ ಕಾರ್ಯಕ್ರಮಕ್ಕೆ ನಾರವನವರನ್ನ ವೆಲ್ಕಮ್ ಮಾಡ್ತಾ ಇದ್ದೇನೆ. ಡಾಕ್ಟರ್ ನಮಸ್ಕಾರ.
1: ನಮಸ್ಕಾರ,
0: ಹೇಗಿದ್ದೀರಿ ಡಾಕ್ಟ್ರೆ? ಡಾಕ್ಟ್ರೆ, ಮೊದಲು ಹೃದಯದ ವಿಷಯಕ್ಕೆ ನೇರವಾಗಿ ಬರೋದಕ್ಕಿಂತ ಮುಂಚೆ ಒಂದೆರಡು ಪ್ರಶ್ನೆ ನಿಮ್ಮ ಹತ್ರ ಕೇಳಬೇಕು. ಪ್ರಶ್ನೆ ಸಾಮಾನ್ಯ ಅಂತ ಅನಿಸ್ಬೋದು ಡಾಕ್ಟರ್, ಈ ಹೃದಯ ಎಲ್ಲಿದೆ ಅಂತ, ಅಂದರೆ ಯಾವ ಭಾಗದಲ್ಲಿದೆ, ಯಾವ ಜಾಗದಲ್ಲಿದೆ
1: ಹೃದಯ ಅಥವಾ ಹಾರ್ಟ್?
0: ಹಾರ್ಟ್
1: ಒಂದು ಪುಟ್ಟ ಆರ್ಗನ್. ನಮ್ಮ ದೇಹದಲ್ಲಿ ಹಲವಾರು ಅಂಗಾಂಗಗಳಿವೆ. ಮೆದುಳಿದೆ, ಹೊಟ್ಟೆ ಇದೆ, ಜಠರ ಇದೆ, ಕರುಳಿದೆ, ಕಿಡ್ನಿ ಇದೆ, ಕಾಲಿದೆ. ಸೊ ನಮ್ಮ ಮೀಡಿಯಾಸ್ಟೈನಮ್ ಅಥವಾ ನಮ್ಮ ಎದೆಗೂಡಿನ ಲೆಫ್ಟ್ ಬದಿಯಲ್ಲಿ, ಎದೆಗೂಡಿನ ಹಿಂಭಾಗದಲ್ಲಿ ಇರುವಂತಹ ಒಂದು ಆರ್ಗನ್ ಹೃದಯ. ಇದು ನಮ್ಮ ಹುಟ್ಟಿನಿಂದ, ನಾವು ಹುಟ್ಟದಕ್ಕಿಂತ ಮೊದಲೇ ಹೃದಯ ಫಂಕ್ಷನಿಂಗ್ ಆಗ್ತದೆ. ಕೇಳಿ ಆಶ್ಚರ್ಯ ಆಗಿರ್ಬಹುದು, ತಾಯಿ ಗರ್ಭಿಣಿಯಾಗಿ 6 ವಾರದಲ್ಲಿ ಮಗುವಿನ ಹೃದಯ ಬಡಿಲಿಕ್ಕೆ ಶುರು ಮಾಡುತ್ತದೆ. ಅಲ್ಲಿಂದ ಹಿಡಿದು ಮನುಷ್ಯ ಕೊನೆ ಉಸಿರಾಡುವ ತನಕ ಹೃದಯ ನಮ್ಮ ಜೊತೆಗೆ ಇರ್ತದೆ. ಸೊ ವಿರಾಮ ಇಲ್ಲದೆ ದುಡಿಯುವಂತಹ ಒಂದು ಅಂಗಾಂಗ ಅಂತ ಹೇಳಿದ್ರೆ ಮನುಷ್ಯನಲ್ಲಿ ಹೃದಯ. ಅದೇ ಗಾತ್ರ ಪುಟ್ಟದು, ನಮ್ಮ ಒಂದು ಲೆಫ್ಟ್ ಫಿಸ್ಟ್, ನಮ್ಮ ಈ ಲೆಫ್ಟ್ ಮುಷ್ಟಿ ಎಷ್ಟಿದೆ ಅಷ್ಟೇ ನಮ್ಮ ಹೃದಯದ ಗಾತ್ರ. ಬಟ್ ಅದು ಮಾಡುವಂತಹ ಕೆಲಸ ಅಸಾಮಾನ್ಯ. ಪ್ರತಿ ನಿಮಿಷಕ್ಕೆ ಸುಮಾರು 5 ಲೀಟರ್ ರಕ್ತವನ್ನು ಇಡೀ ದೇಹದಲ್ಲಿ ಸಂಚರಿಸ್ತಾ ಬರುವಂತಹ ವಿರಾಮ ಇಲ್ಲದೆ ಇರುವಂತಹ ಒಂದು ಅಂಗಾಂಗ ಮನುಷ್ಯನಲ್ಲಿ ಇರುವುದಂತ ಹೇಳಿದ್ರೆ ಅದು ಹೃದಯ.
0: ಹೃದಯ, ಸೊ ಹೃದಯ ಅಂತ ಹೇಳುವಾಗ ಹೆಚ್ಚಾಗಿ ನಾವು ಅದನ್ನು ಹಾರ್ಟ್ ಸಿಂಬಲ್ ಬರ್ತದೆ ಅಲ್ಲ, ಯಾಕದು ಆ ಕನೆಕ್ಟ್ ಅಂತ?
1: ಯಾಕಂದ್ರೆ ಹೃದಯದ ಶೇಪ್ ಕೂಡ ಅದೇ ರೀತಿ
0: ಹಾಗೆ ಇದೆ.
1: ಹೃದಯದಲ್ಲಿ 4 ಭಾಗಗಳಿವೆ. ಈ ಮೇಲೆ 2 ಚೇಂಬರ್, ಕೆಳಗಡೆ 2 ಚೇಂಬರ್. ಸೊ ಸೇರಿಸುವಾಗ ನಾವು ಹೊರಗಿಂದ ನೋಡುವಾಗ ನಮ್ಮ ಹಾರ್ಟ್ ಕೂಡ ಅದೇ ಶೇಪ್ ಅಲ್ಲಿ ಇದೆ. ಸೊ ಏನ್ ನೀವು ಸಿಂಬಲೈಸ್ ಮಾಡ್ತೀರಿ, ಇಟ್ ಇಸ್ ಆಲ್ಮೋಸ್ಟ್ ದ ಶೇಪ್ ಆಫ್ ಅವರ್ ನಾರ್ಮಲ್.
0: ಸೊ ಪ್ರತಿದಿನ ಅದೆಷ್ಟು ಜನರು ಆ ಒಂದು ಸಿಂಬಲ್ ಅನ್ನ, ಎಮೋಜಿಯನ್ನ ಕಳಿಸ್ತಾ ಇರಬಹುದು ಅಲ್ವಾ, ಅದರ ಬಗ್ಗೆ ಮಾತಾಡ್ತಿರ್ಬಹುದು. ಬಟ್ ಹೃದಯದ ಬಗ್ಗೆ ನಾವು ಮಾತಾಡ್ತಿರುವಂಥದ್ದು ಅಥವಾ ಹೃದಯದ ಬಗ್ಗೆ ಜಾಗೃತಿಯ ವಿಷಯಗಳನ್ನು ಕೇಳ್ತಾ ಇರುವಂಥದ್ದು ತುಂಬಾ ಕಡಿಮೆ ಅಂತ ನಿಮ್ಗೆ ಅನಿಸುತ್ತೆ ಡಾಕ್ಟರ್, ಏನ್ ಹೇಳ್ತೀರಿ?
1: ಇಲ್ಲ, ಜನಸಾಮಾನ್ಯರಿಗೆ ಈಗ ಹಲವಾರು ಈ ಮಾಧ್ಯಮಗಳಿಂದ ಇನ್ಫಾರ್ಮೇಶನ್ ಅಥವಾ ಮಾಹಿತಿ ಹೋಗೇ ಹೋಗ್ತದೆ. ಬಟ್ ಅವೇರ್ನೆಸ್, ಜನರಿಗೆ ಈ ಹಾರ್ಟ್ ಕಾಯಿಲೆ ಯಾಕೆ ಬರ್ತದೆ, ಹೇಗೆ ನಾವು ಅದನ್ನು ತಡ್ಕೊಳ್ಬಹುದು, ಹೇಗೆ ನಮ್ಮ ಸಮಾಜದಲ್ಲಿ ಹೃದಯದ ಆರೋಗ್ಯವನ್ನು ನಾವು ಉತ್ತಮ ಪಡಿಸಬಹುದು, ಇದರ ಬಗ್ಗೆ ಕಾಳಜಿಯನ್ನು ನಾವು ಮೂಡಿಸಲಿಕ್ಕೆ ಇನ್ನೂ ದೇರ್ ಇಸ್ ಎ ಬಿಗ್ ಗ್ಯಾಪ್. ಬಿಕಾಸ್ ಪೀಪಲ್ ಆರ್ ಓನ್ಲಿ ಸ್ಕೇರ್ಡ್ ಆಫ್ ಹಾರ್ಟ್ ಡಿಸೀಸ್. ಭಯ ಜನರಲ್ಲಿ ಜಾಸ್ತಿ ಇದೆ, ಅವೇರ್ನೆಸ್ ಅಥವಾ ಜಾಗೃತಿ ಸ್ವಲ್ಪ ಕಡಿಮೆ. ಕೆಲವು ಸರ್ತಿ ಜಾಗೃತಿ ಇಲ್ಲದಿದ್ರೆ ಈ ಹೃದಯದ ಕಾಯಿಲೆಗಳು ತಪ್ಪಿ ಬೇರೆ ಏನಾದರೂ ಕಾಯಿಲೆ ಇರಬಹುದು ಅಂತ ಪ್ರಾಣವನ್ನು ಕಳ್ಕೊಳ್ಳುವಂತ ಹಲವು ಸಂದರ್ಭಗಳನ್ನು ನಾವು ವೈದ್ಯರಾಗಿ ನೋಡ್ತೇವೆ. ಸೊ ಜನಸಾಮಾನ್ಯರಲ್ಲಿ ಇದರ ಕಾಳಜಿ ಮತ್ತೆ ಸಮಾಜದಲ್ಲಿ ಇದರ ಬಗ್ಗೆ ಮಾಹಿತಿ, ಇದು ಎರಡು ಕೂಡ ಅಗತ್ಯ. ಎಲ್ಲೋ ದೇರ್ ಇಸ್ ಎ ಗ್ಯಾಪ್.
0: ನೀವು ವೈದ್ಯರಾಗಿ ಅನೇಕ ವರ್ಷಗಳಾಯ್ತು, 30 ವರ್ಷಕ್ಕಿಂತ ಹೆಚ್ಚೆ ಆಸ್ ಎ ಡಾಕ್ಟರ್ ಆಯ್ತು. ಅವತ್ತಿನ ಕಾಲ ಮತ್ತು ಇವತ್ತಿನ ದಿನವನ್ನು ನೀವು ನೋಡಿದರೆ ಡಾಕ್ಟರ್, ಈ ಯುವ ಜನರಲ್ಲಿ ಹೃದಯ ಸಂಬಂಧಿ ಸಮಸ್ಯೆಗಳು ಆಗಲೂ ಇತ್ತ ಅಲ್ಲ, ಈಗ ಹೆಚ್ಚಾಗಿದೆ ಹೇಗೆ?
1: ಅಲ್ಲ, ಆಗಲೂ ಇತ್ತು, ಬಟ್ ಪತ್ತೆ ಇವಾಗ ಜಾಸ್ತಿ ಆಗ್ತಾ ಉಂಟು. ಬಟ್ ನಿನ್ನೆ ಕೂಡ ನಾನು ಕಾರ್ಯಕ್ರಮದಲ್ಲಿ ಹೇಳಿದೆ, ದೇರ್ ಇಸ್ ಎ ಪ್ಯಾರಾಡೈಮ್ ಶಿಫ್ಟ್ ಇನ್ ದ ಏಜ್ ಗ್ರೂಪ್ ಆಫ್ ಹಾರ್ಟ್ ಡಿಸೀಸ್. ಈಗ ನಾವು ಸ್ಟೂಡೆಂಟ್ಸ್ ಇರುವಾಗ, ನಾನೊಂದು 20-25 ವರ್ಷ ಹಳದ್ದು ವಿಷಯ ಮಾತಾಡ್ತಾ ಇದ್ದೇನೆ, ಹೃದಯದ ಕಾಯಿಲೆ ಅಂತ ಹೇಳಿದ್ರೆ ಸುಮಾರು ವಯಸ್ಸಾದವರಿಗೆ ಬರುವಂತ ಕಾಯಿಲೆ, ಅಂದ್ರೆ 60+. ಬಟ್ ಇವತ್ತಿನ ನಮ್ಮ ಈ ಪರಿಸ್ಥಿತಿಯನ್ನು ನಾವು ಪ್ರಾಕ್ಟೀಸ್ನಲ್ಲಿ ನೋಡ್ತಾ ಇರುವುದು, ಕಡಿಮೆಯಿಂದ ಕಡಿಮೆ ಒಂದು ಒಂದೂವರೆ ದಶಕಕ್ಕೆ ಮುಂಚೆ ಇವತ್ತಿನ ಯುವ ಜನರಲ್ಲಿ ಈ ಹೃದಯದ ಕಾಯಿಲೆ ಬರ್ತಾ ಉಂಟು. ಅಂದ್ರೆ ಸಾಧಾರಣವಾಗಿ 40-50 ವರ್ಷದವರಿಗೆ ಹೃದಯದ ಕಾಯಿಲೆ ಬರ್ತಾ ಉಂಟು. ಮುಂಚೆ ಇದೆ, 60 ಬರುವಂತ ಹೃದಯದ ಕಾಯಿಲೆ. ಸೊ ಡೆಫಿನೆಟ್ಲಿ ಈಗ ನೀವು ವೆಸ್ಟ್ ನೋಡಿರ್ಬೋದು, ಅಮೆರಿಕ ನೋಡಿರ್ಬೋದು, ಲಂಡನ್ ನೋಡಿರ್ಬೋದು, ಅಲ್ಲಿ ಹೃದಯದ ಕಾಯಿಲೆ ವಯಸ್ಸಾದವರಿಗೆ ಬರುವುದು, 70 ಹೃದಯದ ಕಾಯಿಲೆ ಬರುವುದು. ನಮ್ಮಲ್ಲಿ ಹಲವಾರು ಕಾರಣಗಳಿವೆ ಯಾಕೆ ಈ ಹೃದಯದ ಕಾಯಿಲೆ 1-1.5 ದಶಕ ಮೊದಲು ನಮ್ಮನ್ನು ಕಾಡ್ತಾ ಇದೆ ಅಂತ. ಇದಕ್ಕೆ ಕೆಲವು ನಾವು ಹೇಳ್ತೀವಿ ರಿಸ್ಕ್ ಫ್ಯಾಕ್ಟರ್ಸ್, ಕನ್ವೆನ್ಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಮುಂಚೆಯಿಂದ ನಡೆದುಕೊಂಡು ಬಂದಿರುವಂತ ರಿಸ್ಕ್ ಫ್ಯಾಕ್ಟರ್. ಉದಾಹರಣೆಗೆ ಮಧುಮೇಹ ಕಾಯಿಲೆ ಇರ್ಬೋದು, ಬ್ಲಡ್ ಪ್ರೆಷರ್ ಇರ್ಬೋದು, ಕೊಲೆಸ್ಟ್ರಾಲ್ ಅಥವಾ ಕೊಬ್ಬಿನ ಅಂಶ ಜಾಸ್ತಿ ಇರ್ಬೋದು, ಸ್ಮೋಕಿಂಗ್ ಅಥವಾ ವ್ಯಸನಗಳು, ಸ್ಮೋಕಿಂಗ್ ಆಲ್ಕೋಹಾಲ್ ಇರ್ಬೋದು, ಮತ್ತೆ ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಅನುವಂಶಿಕವಾಗಿ ಬರುವಂತಹ ಹೃದಯದ ಕಾಯಿಲೆಗಳು. ಇದು ಕನ್ವೆನ್ಷನಲ್ ರಿಸ್ಕ್ ಫ್ಯಾಕ್ಟರ್. ಇದು ಮುಂಚೆ ಇತ್ತು, ಇವತ್ತು ಇದೆ. ಬಟ್ ಮುಂಚೆಕ್ಕಿಂತ ಈ ರಿಸ್ಕ್ ಫ್ಯಾಕ್ಟರ್ಸ್ ಪ್ರಮಾಣ ಇವತ್ತು ಜಾಸ್ತಿ ಆಗಿದೆ. ನೀವು ಉದಾಹರಣೆಗೆ ನೋಡಿದರೆ ಈ ಹಳ್ಳಿ ಪ್ರದೇಶದಲ್ಲಿ ಶುಗರಿನ ಪ್ರಮಾಣ 2-3% ಇತ್ತು, ಇವತ್ತು 7-10%. ಅರ್ಬನ್ ಪಾಪ್ಯುಲೇಷನ್ ಅಥವಾ ಮಂಗಳೂರು ಅಥವಾ ಸಿಟೀಸಲ್ಲಿ ನೀವು ನೋಡಿದರೆ ಶುಗರ್ ಪ್ರಮಾಣ ಸಾಧಾರಣ 15-20% ಜನರಿಗೆ. ಅಂದರೆ ಜಸ್ಟ್ ಇಮ್ಯಾಜಿನ್, 1 out of every 5 ಇಸ್ ಅ ಡಯಾಬಿಟಿಕ್, 1 out of every 3 ಇಸ್ ಅ ಹೈಪರ್ಟೆನ್ಸಿವ್. ಸೊ ವೆನ್ ದೇರ್ ಇಸ್ ಕಾನ್ಸ್ಟಲೇಷನ್ ಆಫ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳಿದರೆ ಶುಗರ್ ಜಾಸ್ತಿ ಆಗ್ತಾ ಇದೆ, ಬಿ ಪಿ ಜಾಸ್ತಿ ಆಗ್ತಾ ಇದೆ, ಸೊ ಸರಿ ಸಾಮಾನ್ಯವಾಗಿ ಹೃದಯದ ಕಾಯಿಲೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಕನ್ವೆನ್ಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಏನಿತ್ತು ಅದರ ಪ್ರಮಾಣ ಜಾಸ್ತಿ ಆಗಿದೆ. ಮತ್ತು ನಾನ್ ಕನ್ವೆನ್ಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಈಗ ಕೆಲವರಿಗೆ ಮುಂಚೆ ಇರ್ಬೋದು, ಈಗ 100 ಹೃದಯಾಘಾತ ಆಯಿತು, ಒಂದು 20 ಏನು ಕಾರಣ ಇಲ್ಲದೆ ಬರ್ತಾ ಇತ್ತು, ಇವತ್ತು ಅದು 20 ಸಾಧಾರಣ 30-35% ಆಗಿದೆ. ಯಾಕಂದ್ರೆ ನಮಗೆ ಕಾಯಿಲೆಯ ಪತ್ತೆ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ಒಂದು ಸೆಕೆಂಡ್, ಕಾಯಿಲೆಯನ್ನು ಬೇಗ ಹಿಡಿಯುವಂತಹ ಪರಿಧಾನಗಳು ಮತ್ತು ಅವೇರ್ನೆಸ್ ನಮ್ಮ ಜನರಲ್ಲಿ
2: ಬೇಕಾಗುತ್ತೆ ಅಂತ. ಸೊ ಅದರ ಜೊತೆಗೆ ಈ ನಮ್ಮ ಫುಡ್ ಹ್ಯಾಬಿಟ್ಸ್ ಏನಿದೆ ಅದರ ಬಗ್ಗೆ ನಾವು ತುಂಬಾ ಮಾತಾಡ್ತೀವಿ.
1: ಈ ನಾನ್ ಕನ್ವೆನ್ಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಲ್ಲಿ ಇವತ್ತಿನ ಯುವಕರಲ್ಲಿ ನಾವೇನ್ ನೋಡ್ತೀವಿ ಅದರಲ್ಲಿ ಒಂದು ಆಹಾರ ಪದ್ಧತಿ, ಸೆಕೆಂಡ್ ಅವರ ಲೈಫ್ ಸ್ಟೈಲ್ ಅಥವಾ ಜೀವನ ಶೈಲಿ. ಒಂದು ನೀವು ನೋಡಿರ್ಬೋದು ಈಗ ಜಾಸ್ತಿ ಯುವಕರು ಸಾಫ್ಟ್ವೇರ್ ಅಲ್ಲಿ ಅಥವಾ ಬೇರೆ ಐ ಪಿ ಅಲ್ಲಿ ಬಿ ಪಿ ಅಲ್ಲಿ ಕೆಲಸ ಮಾಡ್ತಾರೆ, ಅವರ ನಿದ್ದೆಯ ಪ್ಯಾಟರ್ನ್ ತುಂಬ ಬದಲಾಗಿದೆ. ಯಾಕಂತ ಹೇಳಿದ್ರೆ ಅವ್ರು ರಾತ್ರಿ ಕೆಲಸ ಮಾಡ್ತಾರೆ, ಡೇ ಟೈಮಲ್ಲಿ ಮಲಗ್ತಾರೆ, ರೆಸ್ಟ್ ಎಷ್ಟು ಸಿಗ್ತದೆ ಗೊತ್ತಿಲ್ಲ, ಪೀಸ್ಫುಲ್ ಸ್ಲೀಪ್ ಎಷ್ಟಿದೆ ಗೊತ್ತಿಲ್ಲ, ಸ್ಟ್ರೆಸ್ ಬೋತ್ ಅಟ್ ವರ್ಕ್ ಆಸ್ ವೆಲ್ ಆಸ್ ಅಟ್ ದೇರ್ ಫ್ಯಾಮಿಲಿ ಲೆವೆಲ್. ಸೊ ಒತ್ತಡಮಯ ಜೀವನ, ನಿದ್ರೆ ಪ್ರಮಾಣ ಕಡಿಮೆ, ಮತ್ತು ಆ ಪೀಸ್ಫುಲ್ ಸ್ಲೀಪ್ ಏನಿತ್ತು 5-6 hours, 7 hours ಮುಂಚೆ ಏನು ಸಿಗ್ತಾ ಇತ್ತು ಅದು ಸಿಗ್ತಾ ಇಲ್ಲ, ಪ್ಲಸ್ ಆಹಾರ ಪದ್ಧತಿ. ಈಗ ನಾವು ನೋಡಿರುವಂಥ ಏನು ಜಂಕ್ ಫುಡ್ಸ್ ಅಂತ ನೀವೇನು ಹೇಳ್ತೀವಿ ಸಾಮಾನ್ಯ ಇಂಗ್ಲೀಷಲ್ಲಿ, ಅದು ಜನರು ಜಾಸ್ತಿ ಸೇವಿಸ್ತಾ ಇದ್ದಾರೆ. ಇದರ ಒಟ್ಟಿಗೆ ಈ ಬೊಜ್ಜಿ ಕಾಯಿಲೆ ಅಥವಾ ಒಬಿಸಿಟಿ ನಮ್ಮ ಯುವಕರಲ್ಲಿ ಜಾಸ್ತಿ ಆಗ್ತಾ ಉಂಟು. ಸೊ ಒಬಿಸಿಟಿ ಇದ್ದ ಕೂಡಲೇ ಕೊಲೆಸ್ಟ್ರಾಲ್ ಲೆವೆಲ್ ಅವರ ಹತ್ರ ಹೈ ಇರ್ತದೆ, ಶುಗರ್ ಪ್ರಮಾಣ ಜಾಸ್ತಿ ಇರ್ತದೆ, ವ್ಯಾಯಾಮ ಕಡಿಮೆ ಇರ್ತದೆ, ಮತ್ತು ಹಾರ್ಟಿಗೆ ಬೇಕಾಗುವಂಥ ಪ್ರೊಟೆಕ್ಟಿವ್ ಕೊಲೆಸ್ಟ್ರಾಲ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗ್ತದೆ ಬೊಜ್ಜು ಸೇರಿದ ಕೂಡಲೇ. ಸೊ ಆಲ್ ದೀಸ್ ಫ್ಯಾಕ್ಟರ್ಸ್, ಈಗ ನಾನೇನು ಹೇಳಿದೆ ನಾನ್ ಕನ್ವೆನ್ಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಯುವಕರಲ್ಲಿ ಜಾಸ್ತಿ ಆದ ಕಾರಣ ಅವರಿಗೆ ಹೃದಯದ ಕಾಯಿಲೆ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ
2: ಇದೆ ಅಂತ. ಪ್ರತಿ ವರ್ಷ ಈ ವರ್ಲ್ಡ್ ಹಾರ್ಟ್ ಡೇಗೆ ಒಂದು ಥೀಮ್ ಇರ್ತದೆ, ಈ ವರ್ಷ ಏನು ಡಾಕ್ಟರ್ ಏನು ಥೀಮ್?
1: ಹೌದು, ಇದು ವರ್ಲ್ಡ್ ಹಾರ್ಟ್ ಡೇ ಯಾಕೆ ಮಾಡ್ತಾ ಇದ್ದೀವಿ, ಇದರದ್ದು

0: ಪ್ರತಿ ವರ್ಷ ಬೇರೆ ಬೇರೆ ಥೀಮ್ ಅಥವಾ ಧ್ಯೇಯವಾಕ್ಯದೊಂದಿಗೆ ಈ ವಿಶ್ವ ಹೃದಯ ದಿನವನ್ನು ನಾವು ಆಚರಿಸ್ತೇವೆ. ಈ ವರ್ಷ ಡೋಂಟ್ ಮಿಸ್ ಎ ಬೀಟ್, ಅಂದರೆ ಒಂದು ಎದೆ ಬಡಿತ ಕೂಡ ನೀವು ತಪ್ಪಿಸಬಾರ್ದು. ಯಾಕಂತ ಹೇಳಿದರೆ ಹಾರ್ಟ್ ಒಂದು ಬಡಿತ ಕೂಡ ತಪ್ಪಿಸೋದಿಲ್ಲ. ಹಾರ್ಟ್ ಇಸ್ ಎ ಕಾನ್ಸ್ಟೆಂಟ್ಲಿ ಫಂಕ್ಷನಿಂಗ್ ಆರ್ಗನ್. ನಾ ಹೇಳಿದೆ ಹುಟ್ಟಿನಿಂದ ಸಾಯೋ ತನಕ ಬಿಡು ಇಲ್ಲದೆ ಕೆಲಸ ಮಾಡುವಂತ ಅಂಗಾಂಗ ಅಂತ ಹೇಳಿದ್ರೆ ದೇಹದಲ್ಲಿ ಹೃದಯ. ಹೃದಯ ಇಸ್ ಆಲ್ಸೋ ಅ ಬಿಗ್ ಫಿಲಾಂಥ್ರಫಿಕ್ ಆರ್ಗನ್. ನಮ್ಮ ಬಾಡಿಯಲ್ಲಿ ಇರುವ ಎಲ್ಲರಿಗೂ ರಕ್ತವನ್ನು ಕೊಡುವಂತ ಫಿಲಾಂಥ್ರಫಿಕ್ ಆರ್ಗನ್ ಅಂದ್ರೆ ಹೃದಯ. ಈಗ ಉದಾಹರಣೆ ತಕೊಳ್ಳಿ, ಮೆದುಳಿಗೆ ರಕ್ತ ಸಂಚಾರ ಹಾರ್ಟಿನ ಟ್ಯೂಬ್ಸ್ ಇಂದ ಬರಬೇಕು. ನಮ್ಮ ಕೈ ಕಾಲು ಅಲ್ಲಾಡಿಸಬೇಕಾದ ರಕ್ತ ಸಂಚಾರ ಹಾರ್ಟಿಂದ ಬರಬೇಕು. ಜೀರ್ಣ ಆಗಬೇಕಿದ್ರೆ ಎಲ್ಲ ಜನಕಾಂಗಗಳಿಗೆ ಹೊಟ್ಟೆಗೆ ಎಲ್ಲ ಬ್ಲಡ್ ಸಪ್ಲೈ ಇರುವುದು ಅಯೋಟ ಮುಖಾಂತರ, ಹಾರ್ಟಿದ ಮೈನ್ ಟ್ಯೂಬಿನ ಮುಖಾಂತರ. ಕಿಡ್ನಿಗೆ ರಕ್ತ ಸಂಚಾರ ಬರೋದು ಅಯೋಟದ ಬ್ರಾಂಚ್ ಇಂದ, ರಿನಲ್ ಆರ್ಟ್ರೀಸ್ ಅಂತ ಹೇಳ್ತೇವೆ. ಕಾಲಿಗೆ ರಕ್ತ ಸಂಚಾರ ಬರೋದು ಅಯೋಟದಿಂದ. ಸೊ ಎಲ್ಲದಕ್ಕೆ ರಕ್ತ ಕೊಡುವಂತಹ ಈ ಅಂಗಾಂಗಕ್ಕೆ ರಕ್ತ ಕಡಿಮೆ ಆದಾಗ ಹೃದಯಾಘಾತ ಬರ್ತದೆ. ಸೊ ಇಟ್ ಹೆಲ್ಪ್ಸ್ ಫುಲ್ಫಿಲ್ ಆಲ್ ಅದರ್ ಆರ್ಗನ್ಸ್ ಡಿಮಾಂಡ್ ಆ್ಯಂಡ್ ಅಟ್ ಎ ಕಾಸ್ಟ್ ಆಫ್ ಇಟ್ಸ್ ಓನ್ ಬ್ಲಡ್ ಸಪ್ಲೈ. ಸೊ ಹಾಗಾಗಿರುವಾಗ ಹೃದಯಾಘಾತ ಆಗುತ್ತೆ. ಹಾರ್ಟಿಗೆ ಸಪ್ಲೈ ಮಾಡುವಂಥ ಮೂರು ರಕ್ತನಾಳಗಳಿದೆ, ರೈಟಲ್ಲಿ ಒಂದು, ಲೆಫ್ಟಲ್ಲಿ ಎರಡು ರಕ್ತನಾಳ. ಇದರಲ್ಲಿ ಯಾವುದಾದ್ರೂ ಒಂದು ರಕ್ತನಾಳ ಸಂಪೂರ್ಣವಾಗಿ ಹೆಪ್ಪುಗಟ್ಟಿದ್ರೆ ಅಥವಾ ಬಂದಾದರೆ ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್
1: ಸಂಭವಿಸುತ್ತದೆ ಅಂತ. ಇನ್ನು ಡಾಕ್ಟರ್, ಈಗ ಕೆಲವೊಂದಿಷ್ಟು ಈ ಹೃದಯಾಘಾತದ ಬಗ್ಗೆ ಹೆಚ್ಚಾಗಿ ನಾವು ಹೇಳೋದು ಕೇಳಿದ್ದೇವೆ. ಏನಾದರೂ ನೋವು ಕಂಡು ಬಂದರೆ ಅದನ್ನು ಗ್ಯಾಸ್ಟ್ರಿಕ್ ಅಂತ ಹೇಳುವಂಥದ್ದು, ಈ ರೀತಿ ಇಗ್ನೋರ್ ಮಾಡುವಂಥದ್ದು ತುಂಬ ನಿಮಗೂ ಕೂಡ ಅನುಭವಕ್ಕೆ ಬಂದಿರಬಹುದು. ಸೊ ಇದಕ್ಕಾಗಿ ನೀವು ಏನು ಹೇಳ್ತೀರಿ, ಯಾವ ಎಲ್ಲ ನೋವುಗಳು ಅದು ಹೃದಯ ಸಂಬಂಧಿ ಆಗಿರ್ತದೆ?
0: ಈಗ ಹೃದಯ ಸಂಬಂಧಿ ನೋವಿಗೆ ನಾವು ಇಂಗ್ಲೀಷ್ನಲ್ಲಿ ಆಂಜೈನಾ ಅಂತ ಹೇಳ್ತೇವೆ.
1: ಓಕೆ,
0: ಈಗ ಆಂಜೈನದ್ದು ಇಟ್ಸ್ ಆ್ಯಕ್ಚುಲಿ ಲ್ಯಾಟಿನ್ ವರ್ಡ್, ಇಟ್ಸ್ ಎ ಕ್ರೈ ಆಫ್ ದ ಡೈಯಿಂಗ್ ಮಸಲ್, ಅಂದರೆ ಹೃದಯದ ಮಾಂಸಖಂಡಕ್ಕೆ ರಕ್ತ ಸಂಚಾರ ಕಡಿಮೆ ಆಗುವಾಗ ಬರುವಂಥ ನೋವಿಗೆ ಆಂಜೈನಾ ಅಂತ ಹೇಳಿ. ಈ ಟಿಪಿಕಲ್ ಆಂಜೈನಾ ಅಂತ ಹೇಳಿದರೆ ಲೆಫ್ಟ್ ಪ್ರಿಕಾರ್ಡಿಯಮ್, ನಮ್ಮ
1: ಎಡಬದಿಯ
0: ಚೆಸ್ಟ್ ಮೇಲೆ ಒಂದು ಕಲ್ಲಿಟ್ಟಾದಾಗ ಭಾವನೆ. ಅಂದರೆ ಅಷ್ಟು ತೀವ್ರ ಪ್ರಮಾಣದ ನೋವು ನನಗೆ ಇಷ್ಟವರೆಗೆ ಬರಲಿಲ್ಲ. ರೋಗಿ ಹೇಳ್ತಾರೆ ನಿಮಗೆ ಟಿಪಿಕಲ್ ಹಾರ್ಟ್ ಪೇನ್ ಇದೆ. ಇದು ನಮ್ಮ ಲೆಫ್ಟ್ ಕೈಗೆ ರೇಡಿಯೇಟ್ ಆಗ್ತದೆ, ಆ ಥರ ಹರಡ್ತದೆ. ಕೆಲವೊಮ್ಮೆ ನಮ್ಮ ಗಂಟಲಿಗೆ ಬರ್ಬೋದು, ಹೊಟ್ಟೆಗೆ ಬರ್ಬೋದು. ಬಟ್ ಇದರ ಜೊತೆಗೆ ಕೆಲವು ಸೊಮ್ಯಾಟಿಕ್ ಸಿಂಪ್ಟಮ್ಸ್, ಸೊಮ್ಯಾಟಿಕ್ ಅಲ್ಲ ಸಿಂಪಥೆಟಿಕ್ ಸಿಂಪ್ಟಮ್ಸ್ ಬರ್ತದೆ. ಅಂದರೆ ಬೆವರಿಳಿಕೆ, ಸುಸ್ತಾಗುವಂಥದ್ದು, ಕಣ್ಕತ್ಲೆ ಬರುವುದು, ಹೀಗೆಲ್ಲ ಆದರೆ ಈ ಹೃದಯದ ನೋವು ಅಂತ ನಾವು ಹೇಳಲಿಕ್ಕೆ ಸಾಧ್ಯವಾಗ್ತದೆ. ಲೆಫ್ಟ್ ಸೈಡ್ ಪೇನ್, ಟಿಪಿಕಲ್ ಪೇನ್, ಸಿವಿಯರ್ ಪೇನ್, ಡಸ್ ನಾಟ್ ಗೆಟ್ ಸಬ್ಸೈಡೆಡ್ ಇನ್ 5 or 10 minutes. ಈಗ ಗ್ಯಾಸ್ಟ್ರಿಕ್ ಪೇನ್ ಆದರೆ ನೀವೇನು ಜಲುಸೆಲ್ ತಗೊಳ್ತೀರಿ, ಆ್ಯಂಟಾಸಿಡ್ ತಗೊಳ್ತೀರಿ, ನೋವು ಕಡಿಮೆ ಆಗುತ್ತೆ. ಅಥವಾ ಫುಡ್ ತಗೊಳ್ತೀರಿ, ಕೆಲವೊಮ್ಮೆ ಮಿಲ್ಕ್ ತಗೊಳ್ತೇವೆ. ಬಟ್ ಈ ನೋವು ಯಾವುದೇ ನಿಮ್ಮ ಲೆಫ್ಟ್ ಸೈಡ್ ಇದ್ದು ನೋವು 15 ನಿಮಿಷಕ್ಕಿಂತ ಜಾಸ್ತಿ ಇದ್ರೆ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ.
1: ಓಕೆ,
0: ಅದರ ಒಟ್ಟಿಗೆ ನಿಮಗೆ ಬೆವರಿಳಿಕೆ ಬಂತು, ಕಣ್ಕತ್ಲೆ ತರ ಬಂತು, ಹಾಗಿದ್ರೆ ತುರಂತ ಹೋಗಿ ನೀವು ಒಂದು ECG ಮಾಡಿಸ್ಕೊಳ್ಳಿ.
1: ಡಾಕ್ಟರ್, ಇದು 15 ನಿಮಿಷ ನೋವು ಬಂದೇ ಬರ್ತದೆ?
0: ಬಂದೇ ಬರ್ತದೆ, ಅಟ್ಯಾಕ್ ಇದ್ರೆ ಬಂದೇ ಬರ್ತದೆ. ಈಗ ಅಟ್ಯಾಕ್ ಇಲ್ಲ, ಕೆಲವೊಮ್ಮೆ ವಾರ್ನಿಂಗ್ ಪೇನ್ ಇರುತ್ತೆ. ವಾರ್ನಿಂಗ್ ಪೇನ್ ಅಲ್ಲಿ ನಿಮಗೆ ಕಾನ್ಸ್ಟೆಂಟ್ ಪೇನ್ ಇರುವುದಿಲ್ಲ. ಹಾಗೇನಾಗ್ತದೆ, ನೀವು ಕೆಲಸ ಮಾಡುವಾಗ ನೋವು ಬರುತ್ತೆ, ರೆಸ್ಟ್ ಅಲ್ಲಿ ಇದ್ರೆ ನೋವು ಬರೋದಿಲ್ಲ. ಸೊ ಇದೆಲ್ಲ ಹೃದಯಾಘಾತ ಆಗುವುದಕ್ಕಿಂತ ಮೊದಲು ಕಾಣುವಂತ ಸಿಂಪ್ಟಮ್ಸ್. ನಾವು ಕ್ರಾನಿಕ್ ಸ್ಟೇಬಲ್ ಅಂಜೈನಾ ಹೇಳ್ತೇವೆ. ಊಟ ಆದ ನಂತರ ನೋವು ಬರೋದು, ಏರ್ ಹತ್ತುವಾಗ ನೋವು ಬರೋದು. ಕೆಲವರು ಹೇಳ್ತಾರೆ, ಡಾಕ್ಟ್ರೆ ನಾನು ಲಾಸ್ಟ್ ಇಯರ್ ಒಳ್ಳೆ ಜಾಗಿಂಗ್ ಮಾಡ್ತಾ ಇದ್ದೆ, ಏನು ತೊಂದರೆ ಇಲ್ಲ, ಈಗ ನನಗೆ ಒಂದು 2 steps ಮೇಲೆ ಹತ್ತುವಾಗ ನಿಲ್ಬೇಕಾಗ್ತದೆ, ಬಚ್ತದೆ, ನೋವು ಬರ್ತದೆ, ಬಟ್ ಒಂದು 2 ನಿಮಿಷದಲ್ಲಿ ಹೋಗಿಬಿಡುತ್ತೆ. ಪುನಃ ನಾನು ವಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನೋವು ಬರ್ತದೆ, ನಿಂತರೆ ಕಡಿಮೆ ಆಗ್ತದೆ. ಸೊ ಇಟ್ಸ್ ಲೈಕ್ ಎ ಕ್ರಾನಿಕ್ ಸ್ಟೇಬಲ್ ಆಂಜೈನಾ. ಸೊ ನಿಮಗೆ ಡಾಕ್ಟರ್ ಆಗಿ ವಾರ್ನಿಂಗ್ ಇದು, ಯಾಕಂತ ಹೇಳಿದ್ರೆ ರೋಗಿಗೆ ಬ್ಲಾಕ್ ಬರ್ತಾ ಇರಬಹುದು ಅಂತ. ಸೊ ಆ ಹಂತದಲ್ಲಿ ನಾವು ತಪಾಸಣೆಯನ್ನು ಮಾಡಿದರೆ, ಸ್ಕ್ಯಾನ್ ಇರ್ಬೋದು ಹಾರ್ಟಿದ್ದು, ಅಥವಾ ವಾಕಿಂಗ್ ಟೆಸ್ಟ್ ನಾವು ಮಾಡ್ತೇವೆ, ನೀವು ಕೇಳಿರ್ಬೋದು, ಥ್ರೆಡ್ಮಿಲ್ ಜಿಮ್ಮಲ್ಲಿ ಹೆಂಗೆ ಮಾಡ್ತೀವಿ. ಸೊ ಅದರಲ್ಲಿ ಮಾಡಿದರೆ ನಿಮ್ಮ ರಕ್ತನಾಳದಲ್ಲಿ ತೊಂದರೆ ಇದ್ದರೆ ಹೃದಯಾಘಾತದಕ್ಕಿಂತ ಮೊದಲೇ ಅದನ್ನು ಕಂಡುಹಿಡಿಬಹುದು. ಸೊ ದೀಸ್ ಆರ್ ಸಮ್ ಆಫ್ ದ ವಾರ್ನಿಂಗ್ ಸಿಂಪ್ಟಮ್ಸ್. ಬಟ್ ಟಿಪಿಕಲಿ ಎದೆ ನೋವು ಅಂತ ಹೇಳಿದ್ರೆ ಎಕ್ಸರ್ಷನ್ ಅಥವಾ ಕೆಲಸ ಮಾಡುವಾಗ ಬರುವಂತ ನೋವು. ಗ್ಯಾಸ್ಟ್ರಿಕ್ ಪೇನ್ ಕೆಲಸ ಮಾಡುವಾಗ ಬರುವುದಿಲ್ಲ, ಫುಡ್ ರಿಲೇಟೆಡ್ ಬರುತ್ತೆ, ರೆಸ್ಟ್ ಅಲ್ಲಿ ಬರುತ್ತೆ. ಸೊ ಟಿಪಿಕಲ್ ಎಕ್ಸರ್ಷನಲ್ ಪೇನ್ ಇದ್ರೆ ಇಟ್ ಈಸ್ ಮೋರ್ ಲೈಕ್ಲಿ ಟು ಬಿ ಕಾರ್ಡಿಯಾಕ್. ಮತ್ತೆ ಕೆಲವೊಂದು ರೋಗಿಗಳಿಗೆ ಎಟಿಪಿಕಲ್ ಅಂದ್ರೆ ನೋವೇ ಇರೋದಿಲ್ಲ, ಹೃದಯದ ಪ್ರಾಬ್ಲಮ್ ಬರುತ್ತೆ. ಉದಾಹರಣೆಗೆ ಶುಗರ್ ಇದ್ದವರಿಗೆ, ಅವರಿಗೆ ಪೇನ್ ಸೆನ್ಸೇಷನ್ ಗೊತ್ತಾಗುವುದಿಲ್ಲ. ಪ್ರಾಯದವರಿಗೆ,

0: ಈಗ 80 ವರ್ಷ 75 ವರ್ಷ ಅವರಿಗೆ ಅದು ಪೇನೇ ಬರೋದಿಲ್ಲ. ಚಿಕ್ಕ ಮಕ್ಕಳಿಗೆ ಅಂದರೆ ಒಂದು 18-20 ವರ್ಷ ಆ ಟೈಮಲ್ಲಿ ಕೆಲವರಿಗೆ ಬರ್ತದೆ ಅನುವಂಶಿಕವಾಗಿ, ಅವರಿಗೆ ಪೇನ್ ಇರುವುದಿಲ್ಲ. ಕಿಡ್ನಿ ಪೇಷಂಟಿಗೆ ಕೆಲವೊಮ್ಮೆ ಪೇನ್ ಇರುವುದಿಲ್ಲ. ಸೊ ಇದೆಲ್ಲ ಎಟಿಪಿಕಲ್ ಪ್ರೆಸೆಂಟೇಷನ್. ಬಟ್ 70-80% ಅಟ್ಯಾಕಲ್ಲಿ ಪೇನ್ ಈಸ್ ಆಲ್ವೇಸ್ ಟಿಪಿಕಲ್. ಹಿಸ್ಟ್ರಿ ಪಿಕ್ಸ್ ಅಪ್ ದ ಡಯಾಗ್ನೋಸಿಸ್. ನಾವು ರೋಗಿ ಹತ್ರ ಮಾತಾಡುವಾಗ ಅವ್ರು ಹೇಳುವಂಥ ಏನು ಹಿಸ್ಟ್ರಿ ಇದೆ ಅದರಿಂದ ನಮ್ಗೆ ಗೊತ್ತಾಗುತ್ತೆ ಇವರಿಗೆ ಹೃದಯದ ಕಾಯಿಲೆ ಇರಬಹುದು.
1: ಓಕೆ, ಇನ್ನೊಂದು ಡಾಕ್ಟರಿಗೆ ನಾವು ಹೇಳ್ತೇವೆ ಎಕ್ಸಸೈಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ. ನಾವು ಕೆಲವೆಲ್ಲ ಪ್ರಮುಖ ಸೆಲೆಬ್ರಿಟಿಗಳ ಏನಾದರೂ ಸಾವನ್ನ ನೋಡಿದರೂ ಕೂಡ ಅವರು ಜಿಮ್ಮಲ್ಲಿ ಇರುವಾಗಲೇ ಅಥವಾ ಆ ಸಂದರ್ಭದಲ್ಲೆಲ್ಲ ಅವರು ಮರಣ ಹೊಂದಿದ್ದನ್ನು ನೋಡಿದ್ದೇವೆ. ಇದರ ಬಗ್ಗೆ ತುಂಬ ಚರ್ಚೆಗಳು ಈಗ ಆಗ್ತಾ ಇದೆ. ಸೊ ಏನು ಕಾರಣ ಇದಕ್ಕೆ?
0: ಖಂಡಿತ ಇದೆಲ್ಲ ಈ ಜಿಮ್ಮಲ್ಲಿ ಅಥವಾ ವ್ಯಾಯಾಮ ಮಾಡುವಾಗ ಅಥವಾ ಆಟದ ಮೈದಾನದಲ್ಲಿ, ನೀವು ಕೆಲವು ಕಬಡ್ಡಿ ಪ್ಲೇಯರ್ಸ್ ಕೇಳಿರ್ಬೋದು, ಕೆಲವು ಸ್ಪೋರ್ಟ್ಸ್ ಮೆನ್ ಸ್ಪೋರ್ಟ್ಸ್ ಆದ ಕೂಡಲೇ ದೇ ಫೀಲ್ ಎಕ್ಸಾಸ್ಟೆಡ್ ಅಂಡ್ ದೆನ್ ದೇ ಹ್ಯಾವ್ ಜಸ್ಟ್ ಕೊಲ್ಯಾಪ್ಸ್. ಸೊ ಇದರಲ್ಲಿ ಅವರಿಗೆ ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಆಗಿತ್ತೋ ಅಥವಾ ಕಾರ್ಡಿಯಕ್ ಅರೆಸ್ಟ್ ಆಗಿತ್ತೋ ಹೇಳಲಿಕ್ಕೆ ಕಷ್ಟ. ಯಾಕಂದ್ರೆ ಆ ಸಂದರ್ಭದಲ್ಲಿ ನೀವು ECGಯನ್ನು ಮಾಡಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅವರು ಕೊಲ್ಯಾಪ್ಸ್ ಆಗಿದ್ದಾರೆ ಅಂತ ಹೇಳಿದ್ರೆ ಮಾತ್ರ ಅವರಿಗೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ಬೋದು.
1: ಒಂದು ಹೃದಯಾಘಾತ, ಇನ್ನೊಂದು ಹೃದಯ ಸ್ತಂಭನ.
0: ಹೃದಯ ಸ್ತಂಭನ ಅಥವಾ ಕಾರ್ಡಿಯಕ್ ಅರೆಸ್ಟ್. ತುಂಬಾ ಸರ್ತಿ ಈ ಅಥ್ಲೀಟ್ಸ್ಗಳಿಗೆ ಹಾರ್ಟ್ ಇದ್ದು ಬೇಲೆ ಕಾಯಿಲೆಗಳು ಇರ್ಬೋದು. ಉದಾಹರಣೆಗೆ ಅವರ ಹಾರ್ಟ್ ಇದ್ದು ಮಾಂಸಖಂಡ ದಪ್ಪ ಇರಬಹುದು, ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಅಂತ ಹೇಳ್ತೇವೆ. ಅಂತವರಿಗೆ ಸಡನ್ ಕಾರ್ಡಿಯಕ್ ಡೆತ್ ಆಗುತ್ತೆ, ಬಟ್ ಅದು ಅಟ್ಯಾಕ್ ಅಲ್ಲ. ಉದಾಹರಣೆಗೆ ಕೆಲವು ಚಾನಲೋಪತೀಸ್ ಅಂತ ಹೇಳ್ತೇವೆ, ನಮ್ಮ ಹಾರ್ಟ್ ಇದು ಕಂಡಕ್ಷನ್ ಸಿಸ್ಟಮ್ ಅಲ್ಲಿ ಪ್ರಾಬ್ಲಮ್ ಇದ್ದು ಸಡನ್ ವ್ಯಕ್ತಿ ಸರಿಯಾಗಿರ್ತಾನೆ, ಕೂತ್ಕೊಂಡಲ್ಲೇ ಕೊಲ್ಯಾಪ್ಸ್ ಆಗಿಬಿಡ್ತಾನೆ. ಸೊ ಈ ರೀತಿ ಜೆನೆಟಿಕ್ ಡಿಸೀಸಸ್ ಇದೆ ಹಾರ್ಟ್ ಇದ್ದು, ಅಂಥದ್ದು ಕೂಡ ಅನುವಂಶಿಕವಾಗಿ ಬರ್ತದೆ. 30 ವರ್ಷದಲ್ಲಿ ಸಡನ್ ನನ್ನ ಅಣ್ಣನಿಗೆ ಹಿಂಗಾಗಿತ್ತು, ನನ್ನ ಚಿಕ್ಕಪ್ಪ ಕೂತ್ಕೊಂಡಲ್ಲೇ ತೀರ್ಕೊಂಡಿದ್ರು, ಹೀಗೆಲ್ಲ ಇರುವವರಿಗೆ ನಾವು ಅನುವಂಶಿಕ ಕಾಯಿಲೆಗಳು ಅಥವಾ ಚಾನಲೋಪತೀಸಿಂದ ಅವ್ರು ಸಡನ್ ಕಾರ್ಡಿಯಕ್ ಡೆತ್ ಆಗಿದೆ ಅಂತ ಹುಡುಕ್ಬೇಕಾಗುತ್ತೆ. So, most of the times, these deaths which have happened suddenly, either in the sports field or arena or in the gym, could be cardiac arrest, may not always be heart attack.
1: Okay.
0: Of course, heart attack can also give rise to sudden cardiac death. ಈಗ ಹೃದಯಾಘಾತ ಆಗುತ್ತೆ, ಫಸ್ಟ್ 2-3 ನಿಮಿಷದಲ್ಲಿ ಎದೆ ಬಡಿತ ತುಂಬ ಫಾಸ್ಟ್ ಆಗಿ ಅಥವಾ ತುಂಬ ಕಡಿಮೆ ಆಗಿ ವ್ಯಕ್ತಿ ಕುಸಿದು ಬೀಳ್ತಾನೆ. ವೆಂಟ್ರಿಕ್ಯುಲರ್ ಟಕಿಕಾರ್ಡಿ ಅಂತ ನಾವು ಹೇಳ್ತೇವೆ. ಆ ಸಂದರ್ಭದಲ್ಲಿ ನೀವು ಶಾಕಿಂಗ್ ಮೆಷಿನ್ ಇದ್ರೆ ಶಾಕ್ ಕೊಟ್ಟು CPR ಅನ್ನು ಕೊಟ್ಟು ಆ ವ್ಯಕ್ತಿಯನ್ನು ಪುನಃ ಜೀವ ಪಡೆಯುವಂತೆ ಮಾಡಬಹುದು. ಕೆಲವು ಸಂದರ್ಭದಲ್ಲಿ ಹೃದಯದ ತೀವ್ರ ಬ್ಲಾಕೇಜ್ ಇದ್ದವರು ಪರಿಶೀಲನೆ ಮಾಡದೆ ಇಂಥ ಎಕ್ಸರ್ಷನಲ್ ವರ್ಕ್, ಜಿಮ್ ಅಲ್ಲಿ ಥ್ರೆಡ್ಮಿಲ್ ಮಾಡೋದು, ಕುಸಿದು ಬೀಳೋದು ನಾವು ಕಾಣ್ತೇವೆ. ಬಟ್ ಅವರಿಗೆ ಮುಂಚೆ ಹೃದಯದ ಕಾಯಿಲೆ ಉಂಟಂತ ಮಾಹಿತಿ ಇರುವುದಿಲ್ಲ. ಸೊ ಆ ಕಾರಣದಿಂದ ಬೈ ಆ್ಯಂಡ್ ಲಾರ್ಜ್ ಸಾಧಾರಣ 40 ವರ್ಷದ ಮೇಲ್ಪಟ್ಟವರು ಈ ರೀತಿ ಸ್ಪೋರ್ಟ್ಸಲ್ಲಿ ಅಥವಾ ಜಿಮ್ಮಿಗೆ ಹೋಗುವ ಮೊದಲು ತಮ್ಮ ಹೃದಯ ತಜ್ಞರ ಹತ್ರ ಒಂದು TMT ಟೆಸ್ಟನ್ನು ಮಾಡಿ ಎಲ್ಲ ಸರಿ ಇದೆ ಅಂತ ಖಾತ್ರಿ ಮಾಡಿ ಮತ್ತೆ ಗ್ರ್ಯಾಜುವಲ್ ಆಗಿ ಈ ಎಕ್ಸಸೈಸ್ ಅನ್ನು ತಗೊಳ್ಳೋದು ಒಳ್ಳೆಯದು. ಕೆಲವೊಮ್ಮೆ ಈ ಹಾರ್ಟ್ ಡಿಸೀಸ್ ಗೆಟ್ಸ್ ಅನ್ಮಾಸ್ಕ್ಡ್ ವೆನ್ ಯು ಹ್ಯಾವ್ ಡನ್ ವೆರಿ ಹೆವಿ ಅಂಡ್ಯೂ ಎಕ್ಸರ್ಷನ್ ಫಾರ್ ದ ಫಸ್ಟ್ ಟೈಮ್. ಸೊ ಕೆಲವೊಂದು ಟ್ರಾಜಿಡೀಸು
1: ಆಗುತ್ತೆ. ಅಲ್ಲ ಡಾಕ್ಟರ್, ಈಗ ಹೇಳಿದೆ ನೀವು ಒಂದು ಟೆಸ್ಟ್ ಅನ್ನು ಮಾಡಿಸ್ಬೇಕು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಡಾಕ್ಟರ್.
0: ಸ್ಟ್ರೆಸ್ ಟೆಸ್ಟ್ ಅಂತ ಹೇಳ್ತೇವೆ. ಸ್ಟ್ರೆಸ್ ಟೆಸ್ಟ್ ಅಂದ್ರೆ ಈಗ ನಾವು ನಡೆಯುವಾಗ ECG ಅನ್ನು ತೆಗೆದು ಕ್ರಮೇಣ 3 ನಿಮಿಷದಲ್ಲಿ ನಡೆಯುವಂತ ಸ್ಪೀಡ್ ಅನ್ನು ಜಾಸ್ತಿ ಮಾಡಿ ಸಾಧಾರಣ 9-10 ನಿಮಿಷ ವ್ಯಕ್ತಿ ನಡೆಯುವಾಗ ಕಂಟಿನ್ಯೂ ಒಂದು ECG ಮಾನಿಟರಿಂಗ್ ಇರ್ತದೆ, ಅದರ ಪ್ರಿಂಟ್ ತೆಗಿತೇವೆ. ಸೊ ಆ ಸಂದರ್ಭದಲ್ಲಿ ರಕ್ತನಾಳದಲ್ಲಿ ಏನಾದರೂ ತೊಂದರೆ ಇಲ್ಲದಿದ್ದರೆ ಅವನ ಸ್ಟ್ರೆಸ್ ಟೆಸ್ಟ್ ನಾರ್ಮಲ್ ಬರುತ್ತೆ, ಅಂಥವನು ಎಲ್ಲ ಕೆಲಸವನ್ನು ಮಾಡಬಹುದು. ಕೆಲವೊಮ್ಮೆ ಅಂಥ ಸ್ಟ್ರೆಸ್ ಟೆಸ್ಟ್ ಸ್ಟ್ರಾಂಗ್ಲಿ ಪಾಸಿಟಿವ್ ಅಂತ ಹೇಳ್ತೇವೆ, ಅಂದರೆ ಪ್ರಥಮ 3 ನಿಮಿಷ ನಡೆಯುವಾಗಲೇ ಅವನಿಗೆ ECGಯಲ್ಲಿ ವ್ಯತ್ಯಾಸ ಬಂದು ಎದೆ ನೋವು ಬರುತ್ತೆ, ಅಂತಹ ಸಂದರ್ಭದಲ್ಲಿ ನಾವು ಅವರಿಗೆ ಆಂಜಿಯೋಗ್ರಾಮ್ ಅಂತ ಟೆಸ್ಟ್ ಅನ್ನು ಮಾಡಿ ಅವರ ರಕ್ತನಾಳದಲ್ಲಿ ತಡೆ ಉಂಟಾ ಇಲ್ಲ ಅಂತ ಮಾಹಿತಿಯನ್ನು ಪತ್ತೆ ಹಚ್ಚು. ಸೊ ಈ ಸ್ಟ್ರೆಸ್ ಟೆಸ್ಟ್ ಅನ್ನು ನಮ್ಮ ದೇಶದಲ್ಲಿ ಸಾಧಾರಣ 40 ಮೇಲ್ಪಟ್ಟವರು ಮತ್ತೆ ಸಕ್ಕರೆ ಕಾಯಿಲೆ ಇದ್ದವರು ಮಾಡಿಸುವುದು ಉತ್ತಮ. ಒಮ್ಮೆ ನಾರ್ಮಲ್ ಬಂದರೆ ಮತ್ತೆ 3 ವರ್ಷ ಬಿಟ್ಟು ಅದನ್ನು ಪುನಃ ಟೆಸ್ಟ್ ಮಾಡಿಕೊಂಡು ನೋಡಬಹುದು. ಯಾರಿಗೆ ಹೈ ರಿಸ್ಕ್ ಟಿ ಎಮ್ ಟಿ ಏನಿದೆ ಅಂಥವರಿಗೆ ನಾವು ಆಂಜಿಯೋಗ್ರಾಮ್ ಅಥವಾ ಸಿ ಟಿ ಆಂಜಿಯೋಗ್ರಾಮ್ ಅಂತ ಟೆಸ್ಟ್ ಇದೆ, ಅದನ್ನು ಮಾಡಿಸ್ಕೊಂಡು ಅವರ ಹೃದಯದ ಆರೋಗ್ಯವನ್ನು ತಪಾಸಣೆ ಮಾಡಿ ನೋಡ್ತೇವೆ.
1: ಓಕೆ, ಈ ಟೆಸ್ಟಿಂದ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ
0: ಅರ್ಥ ಆಗ್ತದೆ.
1: ಓಕೆ, ಎಸ್ ಕೇಳುಗರೆ, ಇನ್ನು ನಾವು ನೇರವಾಗಿ ನೀವು ಕರೆಯನ್ನು ಮಾಡೋದಿದ್ರೆ ಮಾಡ್ಬೋದು, 6364204949 ಈ ಸಂಖ್ಯೆಗೆ ಕರೆಯನ್ನು ಮಾಡಿ. ನಿಮ್ಮಲ್ಲೂ ಕೂಡ ಬೇರೆ ಬೇರೆ ರೀತಿಯ ಪ್ರಶ್ನೆಗಳಿರ್ಬೋದು. ಡಾಕ್ಟರ್ ನರಸಿಂಹಯ್ಯವರು ನಮ್ಮ ಜೊತೆಗೆ ಇದ್ದಾರೆ. ಹೃದಯ ಸಂಬಂಧಿತ ಬೇರೆ ಬೇರೆ ನಿಮ್ಮ ಕುತೂಹಲಗಳು ಅಥವಾ ಪ್ರಶ್ನೆಗಳು ಸಮಸ್ಯೆಗಳು ಇದ್ದರೆ ಖಂಡಿತವಾಗಿಯೂ ನೀವು ಅದನ್ನು ಕೇಳ್ಬೋದು, ನೀವು ಕಾಲ್ ಮಾಡ್ಬೋದು ಅಂತ ಹೇಳ್ತಾ ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ನೀವು ಕೂಡ ಮಾತಾಡಿ ಅನ್ನೋದನ್ನು ಹೇಳ್ತಾ. ಇನ್ನು ಡಾಕ್ಟ್ರೆ, ದಿನನಿತ್ಯದ ಜೀವನದಲ್ಲಿ ಹೃದಯವನ್ನು ನಾವೊಂದು ಆರೋಗ್ಯವಾಗಿ ಇಟ್ಟುಕೊಳ್ಳುವಂಥ ನಿಟ್ಟಿನಲ್ಲಿ ಹೇಗಿರಬೇಕು ನಮ್ಮ ದಿನಚರಿ ಅಂತ ನೀವು ಹೇಳ್ತೀರಿ ಡಾಕ್ಟ್ರೆ?
0: ಟೂ ಆಸ್ಪೆಕ್ಟ್ಸ್ ಅಥವಾ ಎರಡು ಅಂಶಗಳು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಬಹಳ ಪ್ರಮುಖ. ಒಂದು ಅವನ ಫಿಸಿಕಲ್ ಆಕ್ಟಿವಿಟಿ, ಸೆಕೆಂಡ್ ಅವನ ಮೆಂಟಲ್ ಪೀಸ್. ಸೊ ಈಗ ಫಿಸಿಕಲ್ ಆಕ್ಟಿವಿಟಿಯಿಂದ ಹೇಗೆ ನಾವು ಆರೋಗ್ಯವನ್ನು ಮೊದಲು ಕಾಪಾಡಿಕೊಳ್ಬೋದು ಅಂತ ನೋಡೋಣ. ಈಗ ಹಲವಾರು ರಿಸರ್ಚ್ ವಿಶ್ವದಾದ್ಯಂತ ನಡೆಯುವುದರಲ್ಲಿ ಬೆಸ್ಟ್ ಫಾರ್ಮ್ ಆಫ್ ಎಕ್ಸಸೈಸ್ ಫಾರ್ ದ ಹಾರ್ಟ್ ಈಸ್ ವಾಕಿಂಗ್. ಈಗ ಯುವಕರು 60 ಕಡಿಮೆ ಇದ್ದವರು ಪ್ರತಿನಿತ್ಯ ಕಡಿಮೆಯಿಂದ ಕಡಿಮೆ 10,000 ಸ್ಟೆಪ್ಸನ್ನು ನಡಿಬೇಕು. 10,000 ಸ್ಟೆಪ್ಸ್ ಈಗ ನಾರ್ಮಲ್ ಸ್ಪೀಡಲ್ಲಿ ನಡೆದ್ರೆ ಅದು ಸಾಧಾರಣ ಒಂದು 30-45 ನಿಮಿಷ ಬರ್ತದೆ. ಈಗ ಸ್ಮಾರ್ಟ್ ಯುಗ, ಡಿಜಿಟಲ್ ಯುಗ, ತುಂಬ ಜನ ವಾಚ್ ಹಾಕ್ಕೊಂಡು ಸ್ಟೆಪ್ಸ್ ನೋಡಿಕೊಂಡು ನಡೀಲಿ. ಅಟ್ ಲೀಸ್ಟ್ ದ್ಯಾಟ್ ವಿಲ್ ಬಿ ಅ ಮೋಟಿವೇಶನ್ ಫಾರ್ ದೆಮ್ ಟು ಡೂ ದ ಎಕ್ಸಸೈಸ್. ಸೊ 30-45 ಮಿನಿಟ್ಸ್ ಆಫ್ ಬ್ರಿಸ್ಕ್ ವಾಕ್ ಅಟ್ ಲೀಸ್ಟ್ 5 ಎ ವೀಕ್. ಈಗ ಕೆಲವರಿಗೆ ವಾಕ್ ಮಾಡ್ಲಿಕ್ಕೆ ಆಗೋದಿಲ್ಲ, ಸ್ಟೆಪ್ಸ್ ಜಾಗಿಂಗ್ ಮಾಡಲಿ ಅಥವಾ ಮೆಲ್ಲ ನಡೀಲಿ ಅಥವಾ ಸ್ವಿಮ್ಮಿಂಗ್ ಮಾಡಲಿ, ಇದೆಲ್ಲ ಆರ್ ಗುಡ್ ಫಾರ್ಮ್ಸ್ ಆಫ್ ಎಕ್ಸಸೈಸ್ ಫಾರ್ ಯುವರ್ ಹಾರ್ಟ್ ಹೆಲ್ತ್. ಸೈಕ್ಲಿಂಗ್ ಮಾಡಿ, ನಡಿಲಿಕ್ಕೆ ಆಗೋದಿಲ್ಲ ಬೈಸಿಕಲ್ ಹಿಡ್ಕೊಂಡು ಸೈಕ್ಲಿಂಗ್ ಮಾಡಿ. ಸೊ ದೇರ್ ಯುವರ್ ಮಸಲ್ ಗೆಟ್ ಸ್ಟ್ರೆಂಥನ್ ಆ್ಯಂಡ್ ಯುವರ್ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಎಕ್ಸ್ಟ್ರಾ ಫ್ಯಾಟ್ ಗೆಟ್ಸ್ ಬರ್ನ್ಟ್ ಔಟ್. ಈಗ ಕೆಲವರಿಗೆ ಜಿಮ್ಮಿಗೆ ಹೋಗಿ ನಾನು ವ್ಯಾಯಾಮ ಮಾಡಬೇಕು, ನನಗೊಬ್ಬನಿಗೆ ನಡೆಯೋಕ್ಕೆ ಮೋಟಿವೇಶನ್ ಇಲ್ಲ, ಕಂಪನಿ ಇಲ್ಲ. ಸೊ ಜಿಮ್ ಮಾಡಿ, ಅಟ್ಲೀಸ್ಟ್ 15-20 ಮಿನಿಟ್ಸ್ ಆಫ್ ನಾರ್ಮಲ್ ಥ್ರೆಡ್ಮಿಲ್ ಡಿಪೆಂಡಿಂಗ್ ಆನ್ ಯುವರ್ ಏಜ್ ಆ್ಯಂಡ್ ಯುವರ್ ಹೆಲ್ತ್ ಸ್ಟೇಟಸ್. ಈಗ ನಾವು ಹೇಳ್ತೇವೆ, ಈಗ ರಫ್ ನಿಮ್ದು ಹಾರ್ಟ್ ರೇಟ್ ಎಷ್ಟು ಹೋಗಬೇಕು ಡಾಕ್ಟ್ರೆ ನಾನು ಜಿಮ್ ಮಾಡುವಾಗ ಅಂತ ಕೇಳ್ತಾರೆ. ಸೊ 220-ಏಜ್, ಈಗ ಸಪೋಸ್ ಐ ಆಮ್ 50, 220-ಏಜ್ ಅರೌಂಡ್ 170 ಬಿಕಮ್ಸ್ ಮೈ ಅಪ್ಪರ್ ಲಿಮಿಟ್. ಯು ಡೂ ಅಬೌಟ್ 80% ಆಫ್ ದ್ಯಾಟ್, ಇಟ್ ಈಸ್ ಫೇರ್ ಇನಫ್. ಸೊ ಅಬೌಟ್ 170x8 ಅಂದರೆ ಅರೌಂಡ್ 150 ಹಾರ್ಟ್ ರೇಟ್ ನಿಮ್ಮ ಥ್ರೆಡ್ಮಿಲಲ್ಲಿ ಹೋಗುವ ಅಷ್ಟು ವ್ಯಾಯಾಮ ಮಾಡಿದರೆ ಧಾರಾಳ. 15-20 ಮಿನಿಟ್ಸ್ ಆಫ್ ಥ್ರೆಡ್ಮಿಲ್ ಮಾಡ್ಬೋದು, ಇದು ಫಿಸಿಕಲ್ ಆಕ್ಟಿವಿಟಿ. ಈಗ ಏಜ್ ಆದ ನಂತರ ಡಾಕ್ಟ್ರೆ ನಾನು ಅಷ್ಟು ನಡಿಬೇಕಾ, ಇಲ್ಲ ಸ್ವಲ್ಪ ಕನ್ಸೆಷನ್ ಇದೆ. ಆಫ್ಟರ್ 60, ಈವನ್ ಇಫ್ ಯು ಡೂ ಅಬೌಟ್ 6,000 ಸ್ಟೆಪ್ಸ್ ಎ ಡೇ ಫಾರ್ 5 ಎ ವೀಕ್, ಇಟ್ ಸಫೈಸಸ್. ಬಟ್ ಮೋರ್ ಇಂಪಾರ್ಟೆಂಟ್, ಯು ಮಸ್ಟ್ ಡೆವಲಪ್ ದಿಸ್ ಹ್ಯಾಬಿಟ್ ಫ್ರಮ್ ಯಂಗರ್ ಏಜ್. ಈಗ ಯು ಡೂ ಆಲ್ ದ ಬ್ಯಾಡ್ ಥಿಂಗ್ಸ್ ಆ್ಯಂಡ್ ದೆನ್ ಯು ಸ್ಟಾರ್ಟ್ ಎಕ್ಸಸೈಸಿಂಗ್ ಎಟ್ 60, ಯು ವಿಲ್ ನಾಟ್ ಗೆಟ್ ಪ್ರೊಟೆಕ್ಷನ್. ಯು ಸ್ಟಾರ್ಟ್ ಡೂಯಿಂಗ್ ದಿಸ್ ಫ್ರಮ್ ಯುವರ್ 20s, ಯುವರ್ ಬಾಡಿ ಎಂಡ್ಯೂರೆನ್ಸ್ ಬಿಕಮ್ಸ್ ಬೆಟರ್, ಶುಗರ್ ಕಾಯಿಲೆ ಬರೋದು ಕಡಿಮೆ ಆಗುತ್ತೆ, ನಿಮ್ಮ ಕೊಬ್ಬಿನಾಂಶ ಲಿಮಿಟಲ್ಲಿರುತ್ತೆ, ಪ್ಲಸ್ ನೀವು ಓವರ್ ವೇಟ್ ಆಗೋದಿಲ್ಲ. ಡೈಲಿ ನಡೀತಾ ಇದ್ದವ್ರು ನೀವು ನೋಡಿರ್ಬೋದು, ಎಸ್ಪೆಷಲಿ ನಮ್ಮ ದೇಶದಲ್ಲಿ ವಿ ಹ್ಯಾವ್ ಅ ಡಿಫ್ರೆಂಟ್ ಟೈಪ್ ಆಫ್ ಒಬಿಸಿಟಿ, ಪಿಕ್ವಿಕಿಯನ್ ಟೈಪ್ ಹೇಳ್ತೀವಿ. ಅವರ ಲಿಮ್ಸ್ ಮತ್ತು ಕಾಲು ಸಪುರ ಇರುತ್ತೆ, ಹೊಟ್ಟೆ ಮಾತ್ರ ದೊಡ್ಡದಿರುತ್ತೆ. ಸೊ ಇಂಡಿಯನ್ಸ್ ಹ್ಯಾವ್ ಅ ಪ್ರಿಡಾಮಿನೆಂಟ್ ಅಬ್ಡಾಮಿನಲ್ ಒಬಿಸಿಟಿ, ಇಸ್ ನಾಟ್ ಗುಡ್. ಡಯಾಬಿಟೀಸ್ ಬರುವ ರಿಸ್ಕ್ ಜಾಸ್ತಿ, ಹಾರ್ಟ್ ಸಮಸ್ಯೆ ಬರುವಂಥ ರಿಸ್ಕ್ ಜಾಸ್ತಿ. ಸೊ ಈ ಬೊಜ್ಜನ್ನು ಕರಗಿಸಬೇಕಿದ್ರೆ ನೀವು ವ್ಯಾಯಾಮ ಮಾಡಲೇಬೇಕು, ಆ್ಯಂಡ್ ದ್ಯಾಟ್ ಶುಡ್ ಸ್ಟಾರ್ಟ್ ಅಟ್ ಎ ಯಂಗರ್ ಏಜ್. ಸೆಕೆಂಡ್ ಇದು ಸ್ಟ್ರೆಸ್ ವರ್ಸಸ್ ಯುವರ್ ವರ್ಕ್ ಬ್ಯಾಲೆನ್ಸ್ ಆರ್ ಯುವರ್ ಲೈಫ್ ಬ್ಯಾಲೆನ್ಸ್, ವಿಚ್ ರಿಕ್ವೈರ್ ಸಮ್ ಸಾರ್ಟ್ ಆಫ್ ಮೆಂಟಲ್ ಹೆಲ್ತ್. ಐದರ್ ಯು ಡೂ ಸಮ್ ಯೋಗ ಆರ್ ಮೆಡಿಟೇಷನ್, ಸಮ್ ಸ್ಪಿರಿಚುವಲ್ ಥಿಂಗ್, ಸೊ ದ್ಯಾಟ್ ಯುವರ್ ಮೈಂಡ್ ಈಸ್ ನಾಟ್ ಬಾಗ್ಡ್ ಬೈ ದ ಸೇಮ್ ಟೈಪ್ ಆಫ್ ವರ್ಕ್ ದಟ್ ಯು ಆರ್ ಡೂಯಿಂಗ್ ಥ್ರೂ ದ ಡೇ. ದಟ್ ಗಿವ್ಸ್ ಯು ಲಾಟ್ ಆಫ್ ಇನ್ನರ್ ಸ್ಟ್ರೆಂತ್. ನೀವು ನೋಡಿರ್ಬೋದು ಹಲವಾರು ಹೃದಯ ರೋಗ ಅಟ್ಯಾಕ್ ಆಗಿ ಬರುವವರು, ದೇ ಹ್ಯಾವ್ ಒನ್ ಆರ್ ದ ಅದರ್ ಇಮಿನೆಂಟ್ ಸ್ಟ್ರೆಸ್ ವಿಚ್ ಹಸ್ ಪ್ರೆಸಿಪಿಟೇಟೆಡ್ ಅನ್ ಅಟ್ಯಾಕ್, ಮೇ ಬಿ ಫೈನಾನ್ಷಿಯಲ್, ಮೇ ಬಿ ಜಾಬ್ ರಿಲೇಟೆಡ್, ಮೇ ಬಿ ಪರ್ಸನಲ್. ಸೊ ಒನ್ ಆಫ್ ದೀಸ್ ಥಿಂಗ್ಸ್ ವಿಲ್ ಪ್ರೆಸಿಪಿಟೇಟ್, ನಾಟ್ ಕಾಸ್. ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ಈಸ್ ದ ಓನ್ಲಿ ಕಾಸ್, ದರ್ ಇಸ್ ಸಮಥಿಂಗ್ ಬಾಯ್ಲಿಂಗ್ ಇನ್ಸೈಡ್, ಏನೋ ನಡೀತಾ ಉಂಟು, ಬಿ ಪಿ ಉಂಟು, ಶುಗರ್ ಉಂಟು, ಇದುಂಟು, ಅದರ ಮೇಲೆ ಏನೋ ಬಂದು ಅವರಿಗೆ ಈ ಸಡನ್ ಆಗಿ ಶಾಕ್ ಕೊಡ್ತದೆ, ಹೃದಯಾಘಾತ ಆಗುತ್ತೆ. ಸೊ ಟು ಅವಾಯ್ಡ್ ಆಲ್ ದೀಸ್ ಥಿಂಗ್ಸ್, ಹ್ಯಾವಿಂಗ್ ಅ ಹೆಲ್ತಿ ಲೆಸ್ ಸ್ಟ್ರೆಸ್ಫುಲ್ ಲೈಫ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇಟ್ಸ್ ಗುಡ್ ಫಾರ್ ಯುವರ್ ಹಾರ್ಟ್.
1: ಓಕೆ,
0: ಸೊ ಒತ್ತಡಗಳನ್ನು ನೀವು
1: ಕಡಿಮೆ ಮಾಡಬೇಕು ಅಂತ. ಇನ್ನು ಡಾಕ್ಟ್ರೆ, ಈ ಒಂದು ಹಾರ್ಟ್ ಅಟ್ಯಾಕ್ ಏನು ಆದಂಥ ಸಂದರ್ಭದಲ್ಲಿ ಸುತ್ತಮುತ್ತ ಇದ್ದಂಥವರು ಮಾಡಬೇಕಾದಂಥ ಮೊದಲ ಕೆಲಸ ಏನು ಡಾಕ್ಟ್ರೆ?
0: ಅವರನ್ನು ಈಗ ವೈದ್ಯರ ಕೆಲಸ ಎಷ್ಟುಂಟು ಅದರಕ್ಕಿಂತ ಒಂದು 5 ಪಟ್ಟು ಸಮಾಜದ ಕೆಲಸ ಉಂಟು. ಯಾಕಂತ ಹೇಳಿದರೆ ರೋಗಿ ವೈದ್ಯರ ತನಕ ತಲುಪಬೇಕಲ್ಲ ಹೃದಯಾಘಾತ ಆಗಿ. ಎಷ್ಟೋ ಸರ್ತಿ ನಾವು ನೋಡಿರ್ತೇವೆ, ನೀವು ಬಸ್ಸಲ್ಲಿ ಇರ್ಬೋದು, ಟ್ರೈನಲ್ಲಿ ಇರ್ಬೋದು, ಮಾಲಲ್ಲಿ ಇರ್ಬೋದು, ಸಡನ್ ಆಗಿ ವ್ಯಕ್ತಿ ಕುಸಿದು ಬೀಳ್ತಾನೆ. ಹೃದಯಾಘಾತದಿಂದವಾ ಅಥವಾ ಕಾರ್ಡಿಯಾಕ್ ಅರೆಸ್ಟಿಂದ ಅಂತ ನಮಗೆ ಗೊತ್ತಾಗೋದಿಲ್ಲ. ಆ ಸಂದರ್ಭದಲ್ಲಿ ನೀವು ಫಸ್ಟ್ ಅವನ ಪಲ್ಸ್ ನೋಡಬೇಕು, ಅವ ಬ್ರೀದ್ ಮಾಡ್ತಾ ಇದ್ದಾನ ಇಲ್ಲ ನೋಡಬೇಕು. ಸಪೋಸ್ ಪಲ್ಸ್ ಇಲ್ಲ, ಬ್ರೀದ್ ಮಾಡ್ತಾ ಇಲ್ಲ, ನೀವು ಇಮಿಡಿಯೇಟ್ಲಿ ಈ ಕಾರ್ಡಿಯೋ ಪಲ್ಮನರಿ ಮಸಾಜ್ ಅನ್ನು ಕೊಟ್ಟು, ನೀವು ನೋಡಿರ್ಬೋದಲ್ಲ ಮೂವಿಯಲ್ಲಿ, ಈಗ ನಾವು ಟ್ರೈನ್ ಮಾಡ್ತಾ ಇದ್ದೇವೆ ಜನರಿಗೆ ಹೇಗೆ ಮಸಾಜ್ ಅನ್ನು ಕೊಟ್ಟು ಹೃದಯವನ್ನು ಪುನಃ ಮರುಚಾಲನೆ ಮಾಡುದು. ಇದರಲ್ಲಿ ವೈದ್ಯರಕ್ಕಿಂತ ಜಾಸ್ತಿ ಸಮಾಜದ ಕೆಲಸ ಉಂಟು, ನಾಗರಿಕರ ಕೆಲಸ ಉಂಟು. ಸೊ CPR ಅನ್ನು ನೀವು ಮಾಡದಿದ್ರೆ, ಹೃದಯ ಮತ್ತೆ ಚಾಲು ಆಗದಿದ್ರೆ ವ್ಯಕ್ತಿ ಮರಣವನ್ನು ಹೊಂದುತ್ತಾನೆ. ಈಗ ನಿಮಗೆ ಜಸ್ಟ್ ಅಂಕಿ ಅಂಶ ಹೇಳ್ತೇನೆ. ಈಗ 1 ನಿಮಿಷ ಆಯಿತು ವ್ಯಕ್ತಿ ಕುಸಿದು, ಹಾಗಿರುವಾಗ ಅವನ ಹಾರ್ಟನ್ನು ಮತ್ತೆ ಚಾಲನೆ ಮಾಡಿ ಅವ ಮರುಕಳಿಸುವ ಸಾಧ್ಯತೆಗಳು ಕೇವಲ 10-20%. 5 ನಿಮಿಷ ಹೋಯಿತು, ಆ ನಂತರ ನೀವು ಮಸಾಜ್ ಸ್ಟಾರ್ಟ್ ಮಾಡಿದ್ದೀರಿ, ಆಗ ಅವು ಮರುಕಳಿಸುವ ಸಾಧ್ಯತೆಗಳು ಕೇವಲ 2%. ಸೊ ಟೈಮ್ ಆಫ್ಟರ್ ಎ ಪರ್ಸನ್ ಹ್ಯಾಸ್ ಕೊಲ್ಯಾಪ್ಸ್ಡ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್, ಆರ್ ಟೈಮ್ ಫ್ರೇಮ್ ಆಫ್ಟರ್ ಎ ಪರ್ಸನ್ ಹ್ಯಾಸ್ ಕೊಲ್ಯಾಪ್ಸ್ಡ್ ಬಿಕಮ್ ವೆರಿ ಇಂಪಾರ್ಟೆಂಟ್. ಈಗ 4 ನಿಮಿಷ ಹಾರ್ಟ್ ಪಂಪ್ ಆಗಿಲ್ಲ, ಅವ ಬ್ರೈನ್ ಡೆಡ್ ಆಗ್ತಾನೆ. ನೀವು ನೋಡಿರ್ಬೋದಲ್ಲ, ವ್ಯಕ್ತಿಯನ್ನು ಆಸ್ಪತ್ರೆಗೆ ತರ್ತಾರೆ, ಮತಿ ಇರೋದಿಲ್ಲ, ವೆಂಟಿಲೇಟರಲ್ಲಿ ಹಾಕ್ತಾರೆ, ಮತ್ತೆ 1-24 ಗಂಟೆ ನಂತರ ಡಿಕ್ಲೇರ್ ಮಾಡ್ತಾರೆ. 4 ನಿಮಿಷ ಮೆದುಳಿಗೆ ರಕ್ತ ಸಂಚಾರ ಇಲ್ಲದಿದ್ರೆ ವ್ಯಕ್ತಿ ನಿರ್ಜೀವ ಆಗ್ತಾನೆ, ಈ ಬಿಕಮ್ಸ್ ಎ ಬ್ರೈನ್ ಡೆಡ್. ಸೊ ಮೋಸ್ಟ್ ಆಫ್ ದೀಸ್ ಸಡನ್ ಕಾರ್ಡಿಯಕ್ ಎರೆಸ್ ಕುಡ್ ಬಿ ಬಿಕಾಸ್ ಆಫ್ ಹಾರ್ಟ್ ಅಟ್ಯಾಕ್ ವಿಚ್ ವಿ ಮೇ ನಾಟ್ ನೋ. ಸೊ 2 ಥಿಂಗ್ಸ್ ಹೆಲ್ಪ್. 1 is ಹ್ಯಾವಿಂಗ್ ಡಿಫಿಬ್ರಿಲೇಟರ್ ಅಥವಾ ಶಾಕಿಂಗ್ ಮೆಷಿನ್ ಅಟ್ ಪಬ್ಲಿಕ್ ಪ್ಲೇಸಸ್. 2nd, ಅವೇರ್ನೆಸ್ ಅಮಂಗ್ ದ ಪಬ್ಲಿಕ್ ಟು ಡೂ ವಾಟ್ ಈಸ್ ಕಾಲ್ಡ್ ಎ ಕಾರ್ಡಿಯೋ ಪಲ್ಮನರಿ
1: CPR ಕೊಡ್ಲಿಕ್ಕೂ ಕೂಡ ಸರಿಯಾದಂತ ರೀತಿಯಲ್ಲಿ ಗೊತ್ತಿರಬೇಕು.
0: ಹೌದು, ಅದಕ್ಕೆ ಟ್ರೈನಿಂಗ್ ಎಲ್ಲಾ ಆಸ್ಪತ್ರೆಯವರು ಈಗ ಕೊಡ್ತಾರೆ, ಎಮರ್ಜೆನ್ಸಿ ಮೆಡಿಸಿನ್ ಡಿಪಾರ್ಟ್ಮೆಂಟಿನವರು. ಇದು ನಾಗರಿಕರಿಗೆ ಕಂಪಲ್ಸರಿ ಮಾಡಬೇಕು. ವೈದ್ಯನಾಗಿ ನಾನು ಹೇಳ್ತಾ ಇದ್ದೇನೆ, ಹೇಗೆ ನಿಮ್ಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾರೆ ಅದೇ ರೀತಿ ಡ್ರೈವಿಂಗ್ ಲೈಸೆನ್ಸ್ ನೋಟು ನೀವೊಂದು CPR ಅನ್ನು ಕಲಿಬೇಕು. ಹಾಗಾದ್ರೆ ಮಾತ್ರ ನಿಮ್ಗೆ ನಾವು ಡ್ರೈವಿಂಗ್ ಲೈಸೆನ್ಸ್
1: ಸರಿಯಾದ ಸಮಯದಲ್ಲಿ ಅದನ್ನು ಕೊಟ್ಟರೆ, ಸರಿಯಾದಂತ ರೀತಿಯಲ್ಲಿ ಕೊಟ್ಟರೆ
0: ಖಂಡಿತ
1: ಎಷ್ಟು ಪರ್ಸೆಂಟೇಜ್ ನೀವು ಹೇಳ್ತೀರಿ?
0: 60-70% ವಿದಿನ್ 1 ಮಿನಿಟ್ ಆಫ್ ಕೊಲ್ಯಾಪ್ಸ್. ಇಫ್ ಯು ಹ್ಯಾವ್ ಸ್ಟಾರ್ಟೆಡ್ ದ CPR ಇಮಿಡಿಯೇಟ್ಲಿ, 60-70% ಚಾನ್ಸ್ ದಟ್ ಫೆಲೋ ವಿಲ್ ಗೆಟ್ ಬ್ಯಾಕ್. ಅಂಡ್ ದೆನ್ ಅಫ್ ಕೋರ್ಸ್ ಯು ಹ್ಯಾವ್ ಟು ಟೇಕ್ ಹಿಮ್ ಟು ದ ನಿಯರೆಸ್ಟ್ ಹಾಸ್ಪಿಟಲ್. ಬಟ್ ನಿಮಗೆ ಟೈಮ್ ಸಿಗ್ತದಲ್ಲ, ವ್ಯಕ್ತಿಯನ್ನು ಪಕ್ಕದ ಆಸ್ಪತ್ರೆಗೆ ಸಾಗಿಸ್ಲಿಕ್ಕೆ ನಿಮಗೆ ಸಮಯ ಸಿಗ್ತದೆ. ವೆರಸ್ ನೀವು ಜಸ್ಟ್ ಪಬ್ಲಿಕ್ ತರ ಬಂದು ನೋಡ್ಕೊಳ್ತಾ ಇದ್ರೆ ಈ ಇಸ್ ಗೋಯಿಂಗ್ ಟು ಡೈ ಇನ್ ದ ನೆಕ್ಸ್ಟ್ 5-10 ಮಿನಿಟ್. So these two are very important as far as our community athava samajadavaru maduvanta kelasa. Iga hrudayaghata aitu vyaktige avanige aaspatrege muttisidri matte namge halavaru namne chikitsa vidhanagalide. Iga Mangalore nanta neevu pattanadalli idre hejje hejjege aaspatre ide, hejje hejje cath lab ide, ಪರಿಣತ ವೈದ್ಯರಿದ್ದಾರೆ. ಸೊ ಅವರು ನಿಮಗೆ ಇಮಿಡಿಯೇಟ್ ಆಗಿ ಆಂಜಿಯೋಗ್ರಾಮ್ ಅನ್ನು ಮಾಡಿ ಎಲ್ಲಿ ಬ್ಲಾಕ್ ಇದೆ ಅದರ ತಡೆಯನ್ನು ನಿವಾರಿಸಿ ಸ್ಟೆಂಟ್ ಅನ್ನು ಹಾಕ್ತೇವೆ, ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂತ ಹೇಳ್ತೇವೆ. ಇದು ಮೊದಲನೇ 3 ಗಂಟೆಯಲ್ಲಿ ಮಾಡಿದ್ರೆ, ಗೋಲ್ಡನ್ ಅವರ್ ಅಂತ ನಾವು ನಮ್ಮ ಭಾಷೆಯಲ್ಲಿ ಹೇಳ್ತೇವೆ, ಸೊ ಆ 3 ಗಂಟೆ ಒಳಗಡೆ ಮಾಡಿದ್ರೆ ವ್ಯಕ್ತಿ ಆಲ್ಮೋಸ್ಟ್ ನಾರ್ಮಲಿಗೆ ಬರ್ತಾನೆ, ಏನೂ ಡ್ಯಾಮೇಜ್ ಆಗದೆ ನಾರ್ಮಲಿಗೆ ಬರ್ತಾನೆ. ಸಮಯ ಎಷ್ಟು ಲೇಟ್ ಆಗ್ತದೆ ಅಷ್ಟು ಹಾರ್ಟಿನ ಮಾಂಸ ಖಂಡಕ್ಕೆ ಪೆಟ್ಟಾಗ್ತದೆ. ನಾನು ನಿಮಗೆ ಸಿಂಪಲ್ ಉದಾಹರಣೆ ಕೊಡೋದಿದ್ರೆ, ಈಗ ಚಿಗುರುವ ಗಿಡಕ್ಕೆ ನೀವು ನೀರು ಹಾಕಿದರೆ ಹೇಗೆ? ಗಿಡ ಬೆಳೀತದೆ, ಹಣ್ಣು ಕೊಡ್ತದೆ. ಒಣಗಿದ ಗಿಡಕ್ಕೆ ನೀರು ಹಾಕಿದರೆ ಹೇಗೆ? ಅದು ಬೆಳೆಯೋದಿಲ್ಲ. ಅದೇ ರೀತಿ ನೀವು ಎಷ್ಟು ಬೇಗ ಈ ರಕ್ತನಾಳವನ್ನು ಓಪನ್ ಮಾಡಿ, ಅಂದರೆ ಹೃದಯಾಘಾತದಲ್ಲಿ ಬ್ಲಾಕ್ ಇರ್ತದೆ, ಸೊ ಓಪನ್ ಮಾಡಿ ಸ್ಟೆಂಟ್ ಅಥವಾ ಏನಾದರೂ ವಿಧಾನವನ್ನು ಅಳವಡಿಸಿ ಕ್ಲಾಟನ್ನು ತೆಗಿತೀರಿ, ಅಷ್ಟು ಬೇಗ ವ್ಯಕ್ತಿ ಪುನಃ ಮರುಜೀವವನ್ನು ಪಡಿತಾನೆ. ಸೊ ಕೆಲವು ಸಂದರ್ಭದಲ್ಲಿ ವ್ಯಕ್ತಿ ದೂರದ ಊರಲ್ಲಿದ್ದಾನೆ, ಇಂಥ ಚಿಕಿತ್ಸೆಗೆ ವ್ಯವಸ್ಥೆ ಇರುವುದಿಲ್ಲ, ಅಂಥ ಸಂದರ್ಭದಲ್ಲಿ ನಾವು ಇಂಜೆಕ್ಷನ್ ಅನ್ನು ಕೊಡ್ತೇವೆ. ಈ ಟೆನೆಕ್ಟಿವ್ ಪ್ಲೇಸ್ ಅಥವಾ ಸ್ಟ್ರೆಪ್ಟೊಕೈನೇಸ್ ಇರ್ಬೋದು, ಎಲ್ಲ ಸ್ಥಳದಲ್ಲಿದೆ. ಈಗ ತಾಲೂಕು ಆಸ್ಪತ್ರೆಯಿಂದ ಹಿಡಿದು ಪ್ರೈಮರಿ ಹೆಲ್ತ್ ಸೆಂಟರ್ ತನಕ ಸರ್ಕಾರ ಈ ಸ್ಕೀಮನ್ನು ಮಾಡಿದೆ ಉಚಿತವಾಗಿ. ಯಾಕಂತೇಳಿದ್ರೆ ಹೃದಯಾಘಾತ ಪುನೀತ್ ರಾಜ್ಕುಮಾರ್ ಅವರ ನಿಧನದ ನಂತರ ಸರ್ಕಾರ ಕೂಡ ಈ ಸ್ಕೀಮನ್ನು ಉಚಿತವಾಗಿ ಮಾಡಿದೆ. ಬಜೆಟ್ ಅಲ್ಲಿ ಕೂಡ ಎಷ್ಟು ಹಣವನ್ನು ಅದಕ್ಕೆ ಮೀಸಲಿಟ್ಟಿದ್ದಾರೆ. ಯಾಕಂತೇಳಿದ್ರೆ ಯಾವುದೇ ವ್ಯಕ್ತಿ ಹೃದಯಾಘಾತದಿಂದ ಸಾಯಬಾರದು, ಅದು ಅವನಿಗೆ ಕ್ಲಪ್ತ ಸಮಯದಲ್ಲಿ ಸರಿಯಾದ ಚಿಕಿತ್ಸೆಯನ್ನು ಸಿಗಬೇಕು. ಒಂದು ECG ಮಾಡಿದ್ರೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಇದೆಯಾ ಇಲ್ಲ ಅಂತ ಕೂಡಲೇ ಗೊತ್ತಾಗುತ್ತೆ. ಇದ್ರೆ ಇಮಿಡಿಯೇಟ್ ಆಗಿ ನೀವು ಇಂಜೆಕ್ಷನ್ ಅನ್ನು ಕೊಟ್ಟು ಆಮೇಲೆ ಅವ ರಿಕವರ್ ಆದ ಬಳಿಕ ಅವನಿಗೆ ಉನ್ನತ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂಥ ಸಮಯ ಕೂಡ ನಿಮಗೆ ಸಿಗ್ತದೆ, ಮತ್ತು ರೋಗಿಗೆ ಚಿಕಿತ್ಸೆ ಕೂಡ ಸಿಗ್ತದೆ. ಸೊ ಇಷ್ಟೆಲ್ಲ ವ್ಯವಸ್ಥೆಗಳು ಇರುವಾಗ ಜನರು ಅದರ ಮಾಹಿತಿಯನ್ನು ತಿಳ್ಕೊಂಡು ಅದರ ಲಾಭವನ್ನು ಪಡಿಬಹುದು.
1: ಓಕೆ ಓಕೆ. ಈ ಸಾಮಾನ್ಯವಾದಂಥ ಶಸ್ತ್ರಚಿಕಿತ್ಸೆಗಳು, ಸರ್ಜರಿಗಳು ಅಂತ ಹೇಳಿದೆ, ಹಾರ್ಟ್ ಸಂಬಂಧಿತ ಯಾವುದೆಲ್ಲ ಇದೆ?
0: ನಾರ್ಮಲ್ ಆಗಿ ಎರಡು ವಿಧಾನದಲ್ಲಿ ಈ ಕಾರ್ಡಿಯಾಕ್ ಸರ್ಜರೀಸ್ ಅನ್ನು ನಾವು ನೋಡಬಹುದು. ಒಂದು ಚಿಕ್ಕ ಮಕ್ಕಳಲ್ಲಿ ಜನ್ಮತಃ ಇರುವಂತಹ ಹಾರ್ಟಿನ ಕಾಯಿಲೆಗಳು, ಈಗ ನೀವು ನೋಡಿರ್ಬೋದು ಹುಟ್ಟುವಾಗ ನನ್ನ ಮಗುವಿಗೆ ರಂಧ್ರ ಇತ್ತು ಅಥವಾ ಹೋಲ್ಸ್ ಇತ್ತು, ಸೊ ಅಥವಾ ನೀಲಿ ಬೀಳ್ತಾ ಇತ್ತು ಮಕ್ಕಳು, ಬ್ಲೂ ಬೇಬೀಸ್ ಅಂತ ಹೇಳ್ತೇವೆ. ಇಂಥವರಿಗೆ ಮಾಡುವಂತಹ ಕಾರ್ಡಿಯಕ್ ಸರ್ಜರಿಸ್ ಚಿಕ್ಕ ಮಕ್ಕಳಲ್ಲಿ ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೇವೆ. ಕಂಜನೈಟಲ್ ಅಂದರೆ ಹುಟ್ಟಿನಿಂದ ಇರುವಂತಹ ಹಾರ್ಟದ ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್. ಎರಡನೇದು ದೊಡ್ಡವರಾದ್ಮೇಲೆ ಬರುವಂತಹ ಪ್ರಾಬ್ಲಮ್ಸ್, ಅದರಲ್ಲಿ ಕವಾಟದ ಪ್ರಾಬ್ಲಮ್ ಮೇನ್. ಹಾರ್ಟ್ ನಮ್ಮ ನಾಲ್ಕು ಚೇಂಬರ್ ಇದೆ ಅಂತ ಹೇಳಿದ್ರೆ ನಾಲ್ಕು ಕೋಣೆ ಇದೆ, ಒಂದು ಕೋಣೆಯಿಂದ ಇನ್ನೊಂದು ಕೋಣೆಗೆ ಹೋಗ್ಬೇಕಿದ್ರೆ ಏನಿರುತ್ತೆ, ಡೋರ್ ಇರುತ್ತೆ. ಅದೇ ರೀತಿ ಹಾರ್ಟ್ ಅಲ್ಲಿ ಕವಾಟ, ಕವಾಟ ಅಂದ್ರೆ ವ್ಯಾಲ್ವ್ ಇರುತ್ತೆ. ವ್ಯಾಲ್ವ್ ಇದು ಫಂಕ್ಷನ್ ಏನಂತ ಹೇಳಿದ್ರೆ ಯೂನಿಡೈರೆಕ್ಷನಲ್ ಬ್ಲಡ್ ಫ್ಲೋ, ರಕ್ತ ಸಂಚಾರ ಒಂದೇ ರೀತಿಯಲ್ಲಿ ಹೋಗ್ಬೇಕು. ಕೆಲವು ಕಾಯಿಲೆಯಿಂದ ಎಸ್ಪೆಷಲಿ ನಮ್ಮ ದೇಶದಲ್ಲಿ ಈಗ ಪ್ರಮಾಣ ಕಡಿಮೆ ಆಗಿದೆ, ಬಟ್ ಮುಂಚೆ ಜಾಸ್ತಿ ಇತ್ತು, ರುಮ್ಯಾಟಿಕ್ ಕಾಯಿಲೆಯಿಂದ ಈ ಕವಾಟಗಳು ಡ್ಯಾಮೇಜ್ ಆಗ್ತಾ ಇದ್ದವು. ಸೊ ಈ ಕವಾಟವನ್ನು ರಿಪ್ಲೇಸ್ ಅಥವಾ ಬೇರೆ ಕವಾಟ ಅಥವಾ ಮೆಟಲ್ ವ್ಯಾಲ್ವನ್ನು ಹಾಕುವಂಥ ವಿಧಾನಕ್ಕೆ ನಾವು ವ್ಯಾಲ್ ಸರ್ಜರೀಸ್ ಅಂತ ಹೇಳ್ತೇವೆ. ಇದು ನಾವು ಸಾಧಾರಣ ಮಧ್ಯಮ ವರ್ಗದಲ್ಲಿ ಕಾಣುವಂಥ ಹಾರ್ಟಿದ್ದು ಸರ್ಜರಿ. ಮತ್ತು ಹಾರ್ಟಿದ್ದು ಬೈಪಾಸ್ ಸರ್ಜರಿ ನೀವು ಕೇಳಿರ್ಬೋದು. ಬೈಪಾಸ್ ಅಂತ ಹೇಳಿದರೆ ಏನು, ಒಮ್ಮೆ ಬ್ಲಾಕ್ ಆದರೆ ಆ ರಕ್ತನಾಳವನ್ನು ಬೈಪಾಸ್ ಮಾಡಿ, ಬೈಪಾಸ್ ಅಂದರೆ ಆ ತಡೆಯನ್ನು ಕಳಿದು ಹೊಸ ರಕ್ತನಾಳವನ್ನು ಜೋಡಿಸುವ ವಿಧಾನಕ್ಕೆ ನಾವು ಬೈಪಾಸ್ ಸರ್ಜರಿ ಅಂತ ಹೇಳ್ತೇವೆ. ಸೊ ಇದು
1: ಹಾರ್ಟ್. ಹಲೋ ನಮಸ್ಕಾರ.
2: ನಮಸ್ತೆ ಸರ್, ಜಯಪ್ರಕಾಶ್ ಇರ್ಕೋದು ಮಾತಾಡೋದು.
1: ಮಾತಾಡಿ ಮಾತಾಡಿ ಸರ್.
2: ಡಾಕ್ಟ್ರೆ ನಮಸ್ತೆ. ಡಾಕ್ಟರ್
0: ನಮಸ್ತೆ, ಹೇಳಿ ಜಯಪ್ರಕಾಶ್ ಅವರೇ.
2: ಮನುಷ್ಯರ ದೇಹದ ಎಡಭಾಗದಲ್ಲಿ ಹೃದಯ ಇರುತ್ತೆ ಅಂತ ಹೇಳ್ತಾರೆ, ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಬಲಭಾಗದಲ್ಲೂ ಇರ್ತದೆ ಅಂತ ಹೇಳಿದ್ ಕೇಳಿದ್ದೇನೆ ನಾನು. ಇದು ಯಾಕೆ ಡಾಕ್ಟ್ರೆ, ಮತ್ತೆ ಇದರಿಂದ ಏನಾದ್ರೂ ಸಮಸ್ಯೆ ಉಂಟಾ ಅಂತೇಳಿ ಒಂದು ಪ್ರಶ್ನೆ. ಮತ್ತೆ CPR ನ ಬಗ್ಗೆ, ಅದರ ಮಹತ್ವದ ಬಗ್ಗೆ ಹೇಳಿದಿರಿ ಡಾಕ್ಟ್ರೆ. ನೀವು ವೈದ್ಯರಿಗಿಂತ ಸಹ 5 ಪಟ್ಟು ಹೆಚ್ಚು ಮಹತ್ವ ಇದೆ ಅಂತೇಳಿ ಸಾರ್ವಜನಿಕರದ್ದು. ಈ CPR ನ ಬಗ್ಗೆ ತರಬೇತಿಗಳನ್ನು ಕಾಲೇಜುಗಳಲ್ಲಿ ಮಾಡಿಸುವುದಾದ್ರೆ ನೀವು ಸಹಕರಿಸ್ತೀರಾ? ಈ ಬಗ್ಗೆ ಏನ್ ಹೇಳ್ತೀರಿ? ನಾನು ಉತ್ತರ ರೇಡಿಯೋದಲ್ಲಿ ಕೇಳ್ತೇನೆ.
0: ಧನ್ಯವಾದ. ಅವರ ಸೆಕೆಂಡ್ ಕ್ವಶನ್ ಗೆ ಫಸ್ಟ್ ಆನ್ಸರ್ ಮಾಡ್ತೇನೆ. CPR ಇದು ಮಾಹಿತಿಯನ್ನು ಪ್ರತಿ ಮೆಡಿಕಲ್ ಕಾಲೇಜ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಇಂದ ಸಣ್ಣ ಮಕ್ಕಳಿಗೆ ತಿಳಿಸುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೇವೆ ಫ್ರೀಯಾಗಿ ಉಚಿತವಾಗಿ. KMC ವತಿಯಿಂದ ಈ ಎಲ್ಲ ನಿಮ್ಮ ಹೈಸ್ಕೂಲ್ ಇರ್ಬೋದು, ಪ್ರೈಮರಿ ಶಾಲೆ, ಗವರ್ಮೆಂಟ್ ಸ್ಕೂಲ್, ಕಾಲೇಜ್, ಡಿಗ್ರಿ, ಮೆಡಿಕಲ್ ಕಾಲೇಜ್ ಯಾರಿಗೆ ಬೇಕಾದ್ರೆ ಈ CPR ಟ್ರೈನಿಂಗ್ ಅನ್ನು ಸೆಷನ್ ಪ್ರಕಾರ, ನಿಮ್ಮ ಕನ್ವೀನಿಯನ್ಸ್ ಪ್ರಕಾರ, ಶನಿವಾರ ಮಾಡಬೇಕು ಕಾಂಟ್ಯಾಕ್ಟ್ ಮಾಡಿದ್ರೆ ಆಯಿತು, ನಮ್ಮ ಎಕ್ಸ್ಪರ್ಟ್ಸ್ ಬಂದು ಮ್ಯಾನಿಕ್ವಿನ್ ಜೊತೆ ಮಾಡಿ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತೇವೆ. ಸಣ್ಣ ವಯಸ್ಸಿನಲ್ಲೇ ಕಲ್ತ್ಕೊಂಡ್ರೆ ಒಳ್ಳೇದು, ಬಿಕಾಸ್ ಇಟ್ ಬಿಕಮ್ಸ್ ಪಾರ್ಟ್ ಆಫ್ ದೇರ್ ರೊಟೀನ್. ಈಗ ಹೇಗೆ ಸ್ಪೋರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ಹಂಗೆ CPR ಕೂಡ ಕಲಿಬೇಕು. ಅಂಡ್ ದೇ ಕ್ಯಾನ್ ಸೇವ್ ಎ ಲೈಫ್. ಸೊ ಅದು ಮಾಡಬಹುದು, ಅದರಲ್ಲಿ ಏನು ಖರ್ಚು ವೆಚ್ಚ ಇಲ್ಲ, ಉಚಿತವಾಗಿ ಮಾಡಿಕೊಡ್ತೇವೆ. ಅವರ ಮೊದಲನೇ ಪ್ರಶ್ನೆ, ಹಾರ್ಟ್ ರೈಟ್ ಸೈಡ್ ಅಲ್ಲಿ ಇರುತ್ತಾ? ಹೌದು, ಅದಕ್ಕೆ ನಾವು ಇಂಗ್ಲಿಷ್ ಭಾಷೆಯಲ್ಲಿ ಡೆಕ್ಸ್ಟ್ರೋಕಾರ್ಡಿಯಾ ಅಂತ ಹೇಳ್ತೇವೆ. ಇದರಲ್ಲಿ ಎರಡು ವಿಧಾನ ಬರ್ತದೆ. ಒಂದು, ನಮ್ಮ ಎಲ್ಲ ಅಂಗಾಂಗ ಕೂಡ ಉಲ್ಟಾ ಪುಲ್ಟಾ ಇರ್ತದೆ ಕೆಲವರಲ್ಲಿ, ಸೈಟಸ್ ಇನ್ವರ್ಸಸ್ ಡೆಕ್ಸ್ಟ್ರೋಕಾರ್ಡಿಯಾ ಅಂತ ಹೇಳ್ತೇವೆ. ಅಂದ್ರೆ ಲಿವರ್ ನಾರ್ಮಲಿ ನಮ್ಮ ರೈಟ್ ಸೈಡ್ ಅಲ್ಲಿ, ಸ್ಪ್ಲೀನ್ ಲೆಫ್ಟ್ ಸೈಡ್ ಅಲ್ಲಿ, ಅಂದ್ರೆ ಸ್ಪ್ಲೀನ್ ಬೇಡ ಹೊಟ್ಟೆ ಲೆಫ್ಟ್ ಸೈಡ್ ಅಲ್ಲಿ. ಇಂಥ ರೋಗಿಗಳಿಗೆ ಸೈಟಸ್ ಇನ್ವರ್ಸಸ್ ಡೆಕ್ಸ್ಟ್ರೋಕಾರ್ಡಿಯಾ ಇರುವ ಅಂಗಾಂಗಗಳು ಕೂಡ ಉಲ್ಟಾ ಪುಲ್ಟಾ. ಈ ಹಾರ್ಟ್ ಹುಟ್ಟುವ ಅಥವಾ ಜನಿಸುವ ಸಂದರ್ಭದಲ್ಲಿ ಕೆಲವೊಂದು ರೊಟೇಷನ್ಸ್ ಇರುತ್ತೆ ಬಾಡಿಯಲ್ಲಿ, ತಾಯಿಯ ಹೊಟ್ಟೆ ಒಳಗಡೆ. ಅದು ರೊಟೇಷನ್ಸ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಈ ರೀತಿಯಂತ ಡೆಕ್ಸ್ಟ್ರೋಕಾರ್ಡಿಯಾಗಳು ಆಗ್ತವೆ. ಸಾಮಾನ್ಯ ಅಲ್ಲ, ವೆರಿ ರೇರ್, ಬಟ್ ನಮ್ಗೆ ನೋಡ್ಲಿಕ್ಕೆ ಸಿಗತ್ತೆ. ಜನರಲ್ ಪಾಪ್ಯುಲೇಷನಲ್ಲಿ ಸುಮಾರು 10 ಲಕ್ಷದಲ್ಲಿ ಒಬ್ಬರಿಗೆ ಈ ರೀತಿಯ ಡೆಕ್ಸ್ಟ್ರೋಕಾರ್ಡಿಯಾ ಕಾಣಲಿಕ್ಕೆ ಸಿಗ್ತದೆ. ಈಗ ಡೆಕ್ಸ್ಟ್ರೋಕಾರ್ಡಿಯಾ ಇದ್ದವರು ಕೆಲವರು ನಾರ್ಮಲ್ ಆಗಿ ಬದುಕ್ತಾರೆ. 100 ಶತಮಾನದಲ್ಲಿ 90 ಜನ ಡೆಕ್ಸ್ಟ್ರೋಕಾರ್ಡಿಯಾ ಇದ್ದವರಿಗೆ ಹಾರ್ಟ್ ಸ್ಟ್ರಕ್ಚರ್ ಅಲ್ಲಿ ನಾರ್ಮಲ್ ಇರುತ್ತೆ. ಸೊ ಅವ್ರು ನಾರ್ಮಲ್ ಜೀವನ ಬದುಕ್ತಾರೆ. 10% ಜನರಿಗೆ ಹಲವಾರು ಕಾಯಿಲೆಗಳು ಬರ್ತದೆ, ಅಂದ್ರೆ ನೀಲಿ ಬೀಳುವಂಥದ್ದು, ಶುದ್ಧ ಅಶುದ್ಧ ರಕ್ತ ಮಿಕ್ಸ್ ಮಾಡುವಂಥದ್ದು, ಕೆಲವರಿಗೆ ಒಂದೇ ವೆಂಟ್ರಿಕಲ್ ಇರ್ತದೆ. ಇಂಥವರೆಲ್ಲ ನಾರ್ಮಲ್ ಬದುಕುವುದು ಕಡಿಮೆ. ಸೊ ಒಂದು ಇಕೋ ಟೆಸ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಅಂಗಾಂಗಗಳು ಎಲ್ಲಿ ಉಂಟು, ನಿಮ್ಮ ಹಾರ್ಟ್ ಎಲ್ಲಿ ಉಂಟು ಅಂತ. ಹಾರ್ಟ್ ಸ್ಟ್ರಕ್ಚರ್ ಅಲ್ಲಿ ನಾರ್ಮಲ್ ಇದ್ರೆ ನಾವು ರೋಗಿಗಳಿಗೆ ಹೇಳುದು, ಯು ಆರ್ ಒನ್ ಆಫ್ ದ ಲಕ್ಕಿ ಪೀಪಲ್ ಅಂತ, ಟು ಹ್ಯಾವ್ ದ ಹಾರ್ಟ್ ಆನ್ ದ ರೈಟ್ ಸೈಡ್ ಅಂಡ್ ಹ್ಯಾವ್ ಇಟ್ ನಾರ್ಮಲ್ ಆಲ್ಸೋ.
1: ಈಗ ಈ ಹಾರ್ಟ್ ಸಮಸ್ಯೆಗಳು ಬಂದಾಗ ಅದು ಬಲಬದಿಯಲ್ಲಿ ನೋವು ಬರುವುದಿಲ್ಲ ಅಂತ?
0: ಇಲ್ಲ, ನಾರ್ಮಲ್ ಆಗಿಲ್ಲ, ಯಾಕಂದ್ರೆ ಬಲಬದಿಯಲ್ಲಿ ಹಾರ್ಟ್ ಇರುವುದು ತುಂಬಾ ರೇರ್.
1: ಎಸ್ ಡಾಕ್ಟರ್, ನಾವಾಗ ನಾವು ಚಿಕಿತ್ಸೆ ಬಗ್ಗೆ ಮಾತಾಡ್ತಿದ್ದೀವಿ, ಸರ್ಜರಿ ಬಗ್ಗೆ ನೀವು ಹೇಳ್ತಾ ಇದ್ದೀರಿ.
0: ಮೂರನೇ ಸರ್ಜರಿಯನ್ನು ನಾವು ಅಡಲ್ಟ್ಸ್ ಅಲ್ಲಿ ಸರಿ ಸಾಮಾನ್ಯವಾಗಿ ಕಾಣಲಿಕ್ಕೆ ಸಿಗ್ತೇವೆ ಕಾರ್ಡಿಯಾಕ್ ಸರ್ಜರಿ ಡಿಪಾರ್ಟ್ಮೆಂಟ್ ಅಲ್ಲಿ, ಅದು ಬೈಪಾಸ್. ಮತ್ತೆ ಈಗ ಚಿಕಿತ್ಸಾ ವಿಧಾನ ಮುಂದುವರಿದ ಹಾಗೆ ಕಾರ್ಡಿಯಾಕ್ ಟ್ರಾನ್ಸ್ಪ್ಲಾಂಟ್ ಅನ್ನು ಕೂಡ ಮಾಡ್ತೇವೆ. ನೀವು ನೋಡಿರಬಹುದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಹೆಂಗಾಗ್ತಿತ್ತು, ಹಾಗೆ ಹಾರ್ಟಿನ ಕಸಿ ಕೂಡ ಮಾಡ್ತೇವೆ. ನಮ್ಮ ದೇಶದಲ್ಲಿ ಕೂಡ ಹಲವಾರು ಇಂತಹ ಸರ್ಜರಿಗಳು ನಡೆದಿವೆ.
1: ಓಕೆ, ಸೊ ಅದು ಏನ್ ಸರ್ ಇನ್ನೊಬ್ಬನ
0: ಹಾರ್ಟನ್ನು, ಈಗ ಮೆದುಳು ನಿಷ್ಕ್ರಿಯ ಆದ ವ್ಯಕ್ತಿ, ಈಗ ಆರ್ಗನ್ ಡೊನೇಷನ್ ಬಗ್ಗೆ ನೀವು ಬಹಳಷ್ಟು ಕೇಳಿರಬಹುದು. ಈಗ ಮೆದುಳು ನಿಷ್ಕ್ರಿಯ ಆದ ವ್ಯಕ್ತಿ ತನ್ನ ಅಂಗಾಂಗಗಳನ್ನು ದಾನ ಮಾಡಬಹುದು, ಅದರಲ್ಲಿ ಹೃದಯ ಕೂಡ ಒಂದು. ಸೊ ಕಿಡ್ನಿಯನ್ನು ಹೇಗೆ ನಾವು ಹಾರ್ವೆಸ್ಟ್ ಮಾಡ್ತೇವೆ, ಅದೇ ರೀತಿ ಹೃದಯವನ್ನು ತೆಗೆದು ಯಾರ ಹೃದಯ ವೀಕ್ ಉಂಟು ಅಥವಾ ಯಾರಿಗೆ ಕಾರ್ಡಿಯಾಕ್ ಫೇಲ್ಯರ್ ಇದೆ ಅಥವಾ ಯಾರಿಗೆ ಕರೆಕ್ಟೇಬಲ್ ಹಾರ್ಟ್ ಸರ್ಜರೀಸ್ ಮಾಡಲಿಕ್ಕೆ ಆಗುದಿಲ್ಲ, ಮಕ್ಕಳಿಗೆ ಈ ಬ್ಲೂ ಬೇಬೀಸ್ ಇರುತ್ತೆ, ಕೆಲವೊಮ್ಮೆ ತುಂಬಾ ಕಾಂಪ್ಲೆಕ್ಸ್ ಹಾರ್ಟ್ ಡಿಸೀಸ್ ಇರ್ತದೆ. ಈಗ ಸಣ್ಣ ರಂಧ್ರ ಇದ್ರೆ ಸರ್ಜನ್ ಸರಿ ಮಾಡಬಹುದು, ಚಿಕ್ಕ ಪುಟ್ಟ ನೀಲಿ ಕಲರ್ ಕಾಯಿಲೆ ಇದ್ರೆ ಸರಿ ಮಾಡಬಹುದು. ಕೆಲವು ಕಾಂಪ್ಲೆಕ್ಸ್ ಹಾರ್ಟ್ ಡಿಸೀಸ್ ಇರ್ತದೆ, ಒಂದೇ ವೆಂಟ್ರಿಕಲ್ ಇರ್ತದೆ, ಅಂಥವರಿಗೆಲ್ಲ ಕಾರ್ಡಿಯಾಕ್ ಟ್ರಾನ್ಸ್ಪ್ಲಾಂಟ್ ಸೊಲ್ಯೂಷನ್.
1: ಓಕೆ ಓಕೆ, ಅವನು ಮೊದಲ ಥರನೇ ಇರ್ತಾರೆ?
0: ಹಾಂ, ಆಗುತ್ತೆ. ಒಂದು 2-3 ನನ್ನ ಪೇಷಂಟ್ಗಳು ಕೂಡ ಕಾರ್ಡಿಯಾಕ್ ಟ್ರಾನ್ಸ್ಪ್ಲಾಂಟ್ ಅನ್ನು ಮಾಡಿಕೊಂಡು ನಾರ್ಮಲ್ ಬದುಕನ್ನು.
1: ಓಕೆ, ನಾನು ಯಾಕೆ ಕೇಳಿದೆ ಅಂತ ಹೇಳಿದ್ರೆ,
0: ಇಟ್ಸ್ ಎ ರಿಯಾಲಿಟಿ.
1: ಹೌದು, ಹಾರ್ಟ್ ಅಂತ ಹೇಳಿದ್ರೆ ನಾವು ಫೀಲ್ ಫೀಲಿಂಗ್ಸ್ ಇದ್ರ ಬಗ್ಗೆ ಮಾತಾಡ್ತೇವೆ. ಸೊ ಅದರಲ್ಲಿ ಏನಾದರೂ ಬದಲಾವಣೆಗಳು ಆಗ್ತದೆ ಜೀವನದಲ್ಲಿ ಅಂತ
0: ಹೇಳಲಿಕ್ಕೆ ಕಷ್ಟ.
1: ಎಸ್, ಕೆಳಗರೆ ನೀವು ಕಾಲನ್ನು ಮಾಡ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡಿ. ಹೃದಯ ಸಂಬಂಧಿ ವಿಷಯಗಳ ಬಗ್ಗೆ ನಾವಿವತ್ತು ಮಾತಾಡ್ತಿದ್ದೇವೆ. ಡಾಕ್ಟರ್ ನರಸಿಂಹಯ್ಯ ಅವರು ಬಹಳ ಉತ್ತಮವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನಿಮ್ಮಲ್ಲೂ ಕೂಡ ಪ್ರಶ್ನೆಗಳಿದ್ದರೆ ಖಂಡಿತವಾಗಿಯೂ ನೀವು ಕರೆಯನ್ನು ಮಾಡ್ಬೋದು, ಕೇಳ್ಬೋದು. ಒಂದು ಸಣ್ಣ ವಿರಾಮವನ್ನು ಪಡ್ಕೊಳ್ತೀವಿ, ಅದರ ನಂತರ ಮತ್ತೆ ಮಾತುಕತೆ ಮುಂದುವರಿಯುತ್ತದೆ. ಕೇಳ್ತಿರೋದು ಹೆಲೋ ಡಾಕ್ಟರ್.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
1: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
0: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಹೆಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಕೆಎಂಸಿ ಜ್ಯೋತಿ ಹಾಗೂ ರೇಡಿಯೋ ಸಾರಂಗ್ನ ಸಹಯೋಗದಲ್ಲಿ ಮೂಡಿ ಬರ್ತಾ ಇರುವಂತಹ ಹೃದಯ ಸಂಬಂಧಿ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡ್ತಿದ್ದೇವೆ. ಡಾಕ್ಟರ್ ನರಸಿಂಹಯ್ಯ ಅವರು ನಮ್ಮ ಜೊತೆಗಿದ್ದಾರೆ. ಅನೇಕ ವಿಷಯಗಳನ್ನು ನಾವು ಚರ್ಚಿಸಿದ್ದೇವೆ. ಡಾಕ್ಟ್ರೆ, ಅಕ್ಕ ನೀವು ಹೇಳಿದರೆ ಯಾವ ಯಾವ ಆಹಾರಗಳು ಒಳ್ಳೇದಲ್ಲ ಅಂತ. ಸೊ ಯಾವ ಆಹಾರ ಒಳ್ಳೇದು ಡಾಕ್ಟ್ರೆ ಹಾರ್ಟ್ನ ವಿಷಯಕ್ಕೆ?
1: ಈಗ ಸಾಮಾನ್ಯವಾಗಿ ಆಹಾರದಲ್ಲಿ ಎರಡು ಮೇಜರ್ ಕ್ಯಾಟಗರಿ ಅಂತ ನಾವು ಡಿವೈಡ್ ಮಾಡ್ಬೋದು. ಒಂದು ಕಾರ್ಬೋಹೈಡ್ರೇಟ್ಗಳು, ನೀವೀಗ ಅನ್ನ, ರಾಗಿ, ಗೋಧಿ, ಅದೆಲ್ಲ ಕಾರ್ಬೋಹೈಡ್ರೇಟ್.
0: ಒಂದು ಮಾತಾಡಿದ್ರೆ ಡಾಕ್ಟ್ರೆ. ಹಲೋ, ನಮಸ್ಕಾರ.
2: ಹಲೋ, ನಮಸ್ತೆ.
0: ನಮಸ್ತೆ, ನಮಸ್ತೆ, ಹೇಳಿ.
2: ಅಶೋಕ್ ಮಗಳಿ
0: ಮಾತಾಡಿ. ಅಶೋಕ್ ಅವರೇ,
2: ನಮಸ್ತೆ. ಡಾಕ್ಟರ್
1: ನಮಸ್ಕಾರ.
2: ಈಗ ಒಂದು ಪ್ರಶ್ನೆ ಉಂಟು, ಯಾಕಂದ್ರೆ ಓಪನ್ ಸರ್ಜರಿ ಆದವರು ಈಗ ನಾವು ಟೆಸ್ಟಿಗೆ ಹೋಗ್ತೀವಿ, ಟೆಸ್ಟಿಗೆ ಹೋಗುವ ವರ್ಷದಲ್ಲಿ ಎಷ್ಟು ಸಲ ಎಕೋ ಮಾಡಬಹುದು, ಅದೊಂದು ಪ್ರಶ್ನೆ. ಮತ್ತೆ ಒಂದು ECG ಎಷ್ಟು ಸಲ ಮಾಡಬಹುದು ಅಂತ ಒಂದು ಪ್ರಶ್ನೆ.
1: ನಾರ್ಮಲ್ ಆಗಿ ಧನ್ಯವಾದಗಳು ಪ್ರಶ್ನೆ ಕೇಳಿದಕ್ಕೆ. ಸಾಮಾನ್ಯವಾಗಿ ಈಗ ಇಕ್ಕೋದಲ್ಲಿ ಏನು ಗೊತ್ತಾಗ್ತದೆ, ಮೊದಲೇನಾದರೂ ಅವರಿಗೆ ಡ್ಯಾಮೇಜ್ ಆಗಿದೆಯಾ ಇಲ್ಲ. ಕೆಲವು ಸಂದರ್ಭದಲ್ಲಿ ಈ ಹಾರ್ಟಿನ ಪಂಪಿಂಗ್ ಸರ್ಜರಿ ಟೈಮಲ್ಲಿ ಕಡಿಮೆ ಇರುತ್ತೆ, ಅದು ರಿಕವರ್ ಆಗಿದೆಯಾ ಇಲ್ಲ. ಈಗ ಬೈಪಾಸ್ ಮಾಡೋದು ನಾನು ಅವಾಗ ನಿಮ್ಗೆ ಉದಾಹರಣೆ ಕೊಟ್ಟೆ ಗಿಡದ್ದು. ಸೊ ಸಪೋಸ್ ಅವರ ಮಸಲ್ ಮೊದಲು ವೀಕ್ ಇತ್ತು, ಸರ್ಜರಿ ನಂತರ ಅದು ಇಂಪ್ರೂವ್ ಆಗಿದೆ ಇಲ್ಲ ಅಂತ ನೋಡಲಿಕ್ಕೆ ಇಕೋಕಾರ್ಡಿಯೋಗ್ರಫಿ ಟೆಸ್ಟ್ ಅನ್ನು ನಾವು ಸಜೆಸ್ಟ್ ಮಾಡ್ತೇವೆ. ಸರಿ, ಸಾಮಾನ್ಯ ವರ್ಷಕ್ಕೊಮ್ಮೆ ನೋಡಿದರೆ ಸಾಕಾಗ್ತದೆ. ECG ಅವರಿಗೆ ನೋವಿದ್ರೆ ಮಾತ್ರ ನಾವು ರಿಪೀಟ್ ಮಾಡ್ಲಿಕ್ಕೆ ಹೇಳ್ತೇವೆ, ಇಲ್ಲದಿದ್ರೆ ಸರ್ಜರಿ ಆದವರಿಗೆ ಆನ್ಯುಯಲ್ ವರ್ಷಕ್ಕೆ ಒಮ್ಮೆ ಚೆಕಪ್ ಮಾಡ್ಲಿಕ್ಕೆ ಹೇಳ್ತೇವೆ. ಕೆಲವು ಸಂದರ್ಭದಲ್ಲಿ ಅವರಿಗೆ ಮಧ್ಯದಲ್ಲಿ ಪುನಃ ನೋವು ಮರುಕಳಿಸ್ತದೆ, ಇಂಥ ಸಂದರ್ಭದಲ್ಲಿ ಟೆಸ್ಟ್ ಅನ್ನು ಮೊದಲು ಕೇಳಲಿಕ್ಕೂ ಸಾಕು. ಬೈ ಅಂಡ್ ಲಾರ್ಜ್ ಇಯರ್ಲಿ ಒನ್ಸ್ ವುಡ್ ಬಿ ಸಫಿಶಿಯಂಟ್.
0: ಎಸ್ ಡಾಕ್ಟರ್, ಆಗ ನಾವು ಆಹಾರದ ಬಗ್ಗೆ ಮಾತಾಡ್ತಿದ್ವಿ. ನೀವು
1: ಈಗ ಎರಡನೇದ್ದು ಪ್ರೋಟೀನ್ ಅಂಶ ಜಾಸ್ತಿ ಇರುವಂತಹ ಆಹಾರಗಳು. ಮತ್ತೆ ಮೂರನೇ ಅಥವಾ ನಾಲ್ಕನೇ ಕ್ಯಾಟಗರಿ ನಾವೇನು ಹೇಳ್ತೇವೆ, ಗ್ರೀನ್ ಲೀಫಿ ವೆಜಿಟೇಬಲ್ಸ್. ಫೋರ್ತ್ ಕ್ಯಾಟಗರಿ ಫ್ರೂಟ್ಸ್ ಅಂಡ್ ನಟ್ಸ್ ಅಂತ ಹೇಳ್ತೇವೆ. ಈಗ ಆಹಾರದಲ್ಲಿ ಈ ಮೂರು ಅಥವಾ ನಾಲ್ಕು ಐಟಮ್ ಪ್ರಪೋರ್ಷನೇಟ್ ಆಗಿ ಇರಬೇಕು. ಹೆಲ್ದಿ ಡಯಟ್ ಅಂತ ಹೇಳಿದರೆ ಇದು ಒಂದು ಪ್ರಮಾಣದಲ್ಲಿ ಇರಬೇಕು. ಈಗ ಉದಾಹರಣೆಗೆ ಹೇಳುದಿದ್ರೆ, ನೀವು 80% ಕಾರ್ಬೋಹೈಡ್ರೇಟ್, 20% ಪ್ರೋಟೀನ್ ತಗೊಳ್ತಾ ಇದ್ದೀರಿ ರಫ್ಲಿ, ವಿತ್ 5% ಫ್ರೂಟ್ಸ್ ಅಂಡ್ 5% ವೆಜಿಟೇಬಲ್. ನಾಟ್ ಎ ಗುಡ್ ಡಯಟ್, ಯಾಕಂತ ಹೇಳಿದ್ರೆ ಕೊಬ್ಬಿನಾಂಶ ಜಾಸ್ತಿ ಬೆಳೀತದೆ. ಈಗ ನಾವು ಕಾರ್ಬೋಹೈಡ್ರೇಟ್ ಜಾಸ್ತಿ ತಿಂದ್ರೆ ಅದು ನಮ್ಮ ಲಿವರ್ ಅಲ್ಲಿ ಕನ್ವರ್ಟ್ ಆಗಿ ಫ್ಯಾಟ್ ಆಗುತ್ತೆ. ನೀವು ಫ್ಯಾಟ್ ಯುಟಿಲೈಸ್ ಮಾಡೋದಿಲ್ಲ, ನೀವು ವರ್ಕ್ ಮಾಡೋದಿಲ್ಲ, ಎಕ್ಸಸೈಸ್ ಮಾಡೋದಿಲ್ಲ, ಏನಾಗುತ್ತೆ, ಕೊಬ್ಬು ಶೇಖರಣೆ ಆಗ್ತದೆ, ನಿಮ್ಮ ಮಸಲ್ ಪವರ್ ಬಿಲ್ಡಪ್ ಆಗುದಿಲ್ಲ, ಫ್ಯಾಟ್ ಡೆಪಾಸಿಟ್ ಆಗಿರುತ್ತೆ. ಈ ಎಕ್ಸ್ಟ್ರಾ ಫ್ಯಾಟ್ ನಮ್ಮ ಹೊಟ್ಟೆಯಲ್ಲಿ ರಕ್ತನಾಳದಲ್ಲಿ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅದು ಗೆಟ್ಸ್ ಡೆಪಾಸಿಟೆಡ್. ಸೊ ಯು ಮಸ್ಟ್ ಹ್ಯಾವ್ ಎ ಫೇರ್ ಪ್ರಪೋರ್ಷನ್, ಕೀಪ್ ದ ಕಾರ್ಬೋಹೈಡ್ರೇಟ್ ಪರ್ಸೆಂಟೇಜ್ ಇನ್ ಯುವರ್ ಡಯಟ್ 30-40, ಕೀಪ್ ಪ್ರೋಟೀನ್ಸ್ ಅಬೌಟ್ 40-50, ಗಿವ್ ಅಬೌಟ್ 10% ಆಫ್ ವೆಯ್ಟೇಜ್ ಫಾರ್ ಫ್ರೆಶ್ ಫ್ರೂಟ್ಸ್, 10% ಸಲಾಡ್ಸ್ ಆರ್ ವೆಜಿಟೇಬಲ್ಸ್ ಆರ್ ಸಮ್ ಸ್ಪ್ರೌಟೆಡ್ ಗ್ರೇನ್ಸ್. ಸೊ ದಟ್ ವುಡ್ ಬಿ ಎ ಬ್ಯಾಲೆನ್ಸ್ಡ್ ಡಯಟ್ ಆಸ್ ಫಾರ್ ಆಸ್ ಹಾರ್ಟ್ ಇಸ್ ಕನ್ಸರ್ನ್. ಈಗ ನಮ್ಮ ಕನ್ನಡದಲ್ಲಿ ಹೇಳೋದಿದ್ರೆ,
0: ಹಲೋ ನಮಸ್ಕಾರ.
3: ಹಲೋ
0: ನಮಸ್ತೆ, ನಮಸ್ತೆ, ಹೇಳಿ, ನಿಮ್ಮ ಹೆಸರು?
3: ನಮಸ್ತೆ ಸರ್, ಪೂರ್ಣಿಮಾ ಸಲೇತ್ರಿಂದ.
0: ಹೇಳಿ
3: ಡಾಕ್ಟರ್. ನಮಸ್ತೆ.
1: ನಮಸ್ತೆ ಹೇಳಿ ಪೂರ್ಣಿಮಾ.
3: ತುಂಬಾ ಮಾಹಿತಿ ಕೊಟ್ಟಿರಿ ಸರ್, ಧನ್ಯವಾದಗಳು. ಮತ್ತೆ ಒಂದು ಕುಟುಂಬದಲ್ಲಿ ಒಂದು ವಂಶ ಪಾರಂಪರ್ಯವಾಗಿ ಒಂದು ಹೃದಯದ ಕಾಯಿಲೆ ಇತ್ತು ಅಂತ ಹೇಳಿದ್ರೆ, ಈಗ ನಾವು ನೆಕ್ಸ್ಟ್ ಜನರೇಷನ್ ಅಲ್ಲಿ ಯಾವ ರೀತಿ ಒಂದು ಮುನ್ನೆಚ್ಚರಿಕೆಯಲ್ಲಿ ಇರ್ಬೇಕು ಅಂತ ಹೇಳಿ ನಾನು ರೇಡಿಯೋದಲ್ಲಿ ಕೇಳ್ತೇನೆ ಸರ್.
1: ಆಯ್ತು. ಅನುವಂಶಿಕ ಹಾರ್ಟ್ ಡಿಸೀಸ್ ಅಂತ ಹೇಳಿದ್ರೆ, ನಾನು ಅವರಿಗೆ ಚಿಕ್ಕ ಉದಾಹರಣೆ ಕೊಡೋದಿದ್ರೆ, ಅವರ ತಂದೆಗೆ ಒಂದು 40 ವರ್ಷದಲ್ಲಿ ಹೃದಯಾಘಾತ ಆಗಿ ಅವರು ತೀರಿದ್ದಾರೆ. ಚಿಕ್ಕಪ್ಪ 40-42 ವರ್ಷದಲ್ಲಿ ತೀರಿದ್ದಾರೆ. ಅವರ ತಂದೆದು ಸಿಸ್ಟರ್ಸ್ 45-50 ವರ್ಷದಲ್ಲಿ ತೀರಿದ್ದಾರೆ. ಇದಕ್ಕೆ ನಾವು ಅನುವಂಶಿಕ ಅಥವಾ ಜೆನೆಟಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೇವೆ. ಇದು ಒಂದು ಬ್ಲಾಕ್ ಬರುವಂಥದ್ದು. ಕೆಲವು ಸಡನ್ ಕಾರ್ಡಿಯಕ್ ಡೆತ್, ಅವರಿಗೆ ಏನು ಕಾರಣ ಇಲ್ಲ, 30 ವರ್ಷದಲ್ಲಿ ಹಿ ವಾಸ್ ಫೌಂಡ್ ಡೆಡ್ ಡ್ರಾಪ್ ಡೆಡ್ ಅಂತ ಹಿಸ್ಟ್ರಿ ಇದ್ರೆ ಚಾನಲೋಪತೀಸ್ ಅಂತ ನಾನು ಹೇಳಿದೆ, ಅದಕ್ಕೆ ಜೆನೆಟಿಕ್ ಟೆಸ್ಟಿಂಗ್ ಮಾಡಬೇಕಾಗ್ತದೆ. ವೆರಸ್ ಫಸ್ಟ್ ಪಾರ್ಟ್ ನಾನು ನಿಮ್ಗೆ ಏನು ಹೇಳಿದೆ, ಫ್ಯಾಮಿಲಿಯಲ್ಲಿ ತಂದೆಗಿತ್ತು ಚಿಕ್ಕ, ಅಂಥವರಿಗೆ ನಾವು ಕನ್ವೆನ್ಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಉಂಟಾ ಇಲ್ಲ ಅಂತ ಬೇಗ ಚೆಕ್ ಮಾಡೋದು ಒಳ್ಳೆಯದು. ಈಗ ಫ್ಯಾಮಿಲಿ ಹಿಸ್ಟ್ರಿ ಇದೆ ಅಂತ ಹೇಳಬೇಕಿದ್ರೆ, ಗಂಡಸರಲ್ಲಿ 50ಕ್ಕಿಂತ ಕಡಿಮೆ, ಹೆಂಗಸರಲ್ಲಿ ಸಾಧಾರಣ 50-55 ವಯಸ್ಸಿನಲ್ಲಿ ಅವರ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ಗೆ ಹಾರ್ಟ್ ಪ್ರಾಬ್ಲಮ್ ಇದ್ರೆ ಅವರು 40 ವರ್ಷದಲ್ಲೇ ಚೆಕ್ ಮಾಡಿಕೊಳ್ಳೋದು ಒಳ್ಳೆಯದು. ಸಿಂಪಲ್ ಟೆಸ್ಟ್, ಶುಗರ್, ಥೈರಾಯ್ಡ್ ಉಂಟಾ ಇಲ್ಲ, ಕೊಲೆಸ್ಟ್ರಾಲ್ ಲೆವೆಲ್ಸ್, ಮತ್ತೆ ಬೇಕಿದ್ರೆ ಒಂದು ಥ್ರೆಡ್ಮಿಲ್ ಟೆಸ್ಟ್, ಇಷ್ಟು ಮಾಡಿದ್ರೆ ಅವರಿಗೆ ಹೃದಯದ ಕಾಯಿಲೆ ಬರುವಂತ ಸಾಧ್ಯತೆ ಉಂಟಾ ಇಲ್ಲ ಅಂತ ಮೊದಲಾಗಿ ಕಂಡುಹಿಡಿಯಬಹುದು. ಆ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ, ಮತ್ತೊಂದು 5 ವರ್ಷ ಬಿಟ್ಟು ಪುನಃ ಟೆಸ್ಟ್ ಮಾಡಿ.
0: ಓಕೆ, ಸಮಸ್ಯೆ ಇದ್ರೆ ಮೆಡಿಸಿನ್
1: ಮೆಡಿಸಿನ್ ಕೊಲೆಸ್ಟ್ರಾಲ್ ಮೆಡಿಸಿನ್ಸ್ ಅಥವಾ ಅವರಿಗೆ ಸಕ್ಕರೆ ಇದ್ರೆ ಸಕ್ಕರೆದ್ದು ಮಾತ್ರ ಬೇಗ ಸ್ಟಾರ್ಟ್ ಮಾಡೋದ್ರಿಂದ ಈ ಕೊಲೆಸ್ಟ್ರಾಲ್ ಅಂಶ ನಮ್ಮ ರಕ್ತನಾಳದಲ್ಲಿ ತುಂಬುವುದಿಲ್ಲ. ಸೊ ಆ ರೀತಿಯಾಗಿ ಅವರು ಕೇರ್ ತಗೊಳ್ಬಹುದು. ಅದು ಅವರಿಗೆ ಸ್ಕೇರ್ ಮಾಡ್ಲಿಕ್ಕಲ್ಲ, ಕೇರ್ ತಗೊಳ್ಲಿಕ್ಕೆ ನಾವು
0: ಹೇಳ್ತೇವೆ.
1: ಮತ್ತೊಂದು ಸಡನ್ ಡೆತ್ ಆದ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಅಂತವರಿಗೆ ನಾವು ಜೆನೆಟಿಕ್ ಟೆಸ್ಟಿಂಗ್ ಅನ್ನು ಮಾಡ್ತೇವೆ. ಅದಕ್ಕೆ ಸುಮಾರು 8,000-10,000 ರೂಪಾಯಿ ಬರುತ್ತೆ. ಅವರಿಗೆ ಏನಾದರೂ ಕಂಜನೆಟ್ಲ ಅಂದ್ರೆ ಹುಟ್ಟಿನಿಂದ ಈ ರೀತಿ ಕಾಯಿಲೆ ಬರುವಂತ ಸಾಧ್ಯತೆಗಳು ಇದೆ ಅಂತ ನೋಡ್ಕೊಳ್ಳಿಕ್ಕೆ. ಅದು ನಮ್ಮ ಸಮಾಜದಲ್ಲಿ ತುಂಬಾ ರೇರ್. ವಾಟ್ ವಿ ಸಿ ಮೋರ್ ಜೆನೆಟಿಕ್ ಇಸ್ ದ ಫಸ್ಟ್ ಹಾಫ್, ಅಂದ್ರೆ ಈ ಬ್ಲಾಕ್ ಬರುವಂತ ಪ್ರಾಬ್ಲಮ್ಸ್. ಸೊ ಈ ಆಹಾರದಲ್ಲಿ ಈ ಪ್ರಪೋರ್ಷನ್ ಅನ್ನು ನೀವು ಮೇಂಟೈನ್ ಮಾಡಬೇಕು. ಇದರಲ್ಲಿ ಕೆಲವೊಂದು ಸಣ್ಣ ಪುಟ್ಟ ವೇರಿಯೇಷನ್ ನಾವು ಮಾಡಬೇಕಾಗ್ತದೆ. ಈಗ ಉದಾಹರಣೆ,
0: ಒಬ್ರು ಕಾಲರ್ ಮಾತಾಡಿ ಬಿಡುವ. ಹಲೋ, ನಮಸ್ಕಾರ.
4: ಹಲೋ, ನಮಸ್ತೆ, ನಾನು ಕುಸುಮಾಕರ್ ಕೊಟ್ಟಾರೆ.
0: ಮಾತಾಡಿ ಮಾತಾಡಿ
4: ಡಾಕ್ಟರ್. ನಮಸ್ತೆ,
1: ಹೇಳಿ ಹೇಳಿ.
4: ಇದು ಈಗ ಕೆಲವರು ಎಲ್ಲ ಎದರಿಸೋದುಂಟು, ಏನಾದ್ರು ವ್ಯಾಯಾಮ ಮಾಡಿದ್ರೆ ಅದು ಜಾಸ್ತಿ ಆಗ್ತದೆ, ಆಟ ನಿಲ್ತದೆ, ಸ್ವಲ್ಪ ಜಾಸ್ತಿ ನಡೆದ್ರು ಕೂಡ ಹೇಳ್ತಾರೆ ಈಗ 20 ನಿಮಿಷ ಸಾಕು, 1 ಗಂಟೆ 1.5 ಗಂಟೆ ಎಲ್ಲ ನಡಿಬಾರ್ದು, ಆಟಿಗೆ ಫಿಟ್ ಆಗ್ತದೆ ಅಂತ. ಮತ್ತು ಅದು ಯಾವ ರೀತಿಯ ಮತ್ತು ಯಾವ್ದು ವ್ಯಾಯಾಮ ಮಾಡಿದ್ರೆ ನಾವು ಸುರಕ್ಷಿತ ಅಂತ ಒಂದು ಪ್ರಶ್ನೆ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ
1: ತಿಳಿಸಿ. ಇದು ಆಲ್ರೆಡಿ ಐ ಥಿಂಕ್ ನಾವು ನಮ್ಮ ಕಾನ್ವರ್ಸೇಷನ್ ಅಲ್ಲಿ ಮಾಡಿದ್ದೇವೆ. ಸೊ ಸರಿಸಾಮಾನ್ಯ ವಾಕಿಂಗ್, ನಿಮ್ಗೆ ಮೊದಲು ಏನಾದ್ರು ಹೃದಯದ ಕಾಯಿಲೆ ಇಲ್ಲದಿದ್ರೆ 20-40 ನಿಮಿಷ ಬ್ರಿಸ್ಕ್ ವಾಕ್ ಮಾಡಿದ್ರೆ ಸಾಕಾಗತ್ತೆ. ನೀವು ಪ್ರೋಗ್ರಾಮ್ ಅನ್ನು ಪುನಃ ಕೇಳಿ, ಅದರಲ್ಲಿ ನಾನೆಲ್ಲ ಡೀಟೇಲ್ಸ್ ಅನ್ನು ಹೇಳಿದ್ದೇನೆ. ಈಗ ಆಹಾರ ಪದ್ಧತಿಯಲ್ಲಿ ನಾವು ಸ್ವಲ್ಪ ಏರುಪೇರು ಕೆಲವೊಮ್ಮೆ ಮಾಡಬೇಕಾಗ್ತದೆ. ಈಗ ಉದಾಹರಣೆಗೆ ವ್ಯಕ್ತಿಗೆ ಶುಗರ್ ಉಂಟು, ಸೊ ಅವನು ಫ್ರೂಟ್ಸ್ ತಿನ್ನೋದ್ರಲ್ಲಿ ಕೂಡ ಕೆಲವು ಫ್ರೂಟ್ಸ್ ಅನ್ನು ಅವನು ತಿನ್ನಬಾರ್ದು. ಯಾಕಂತ ಹೇಳಿದ್ರೆ ಅವ ಚಿಕ್ಕು ತಿಂತಾನೆ ಅಥವಾ ಮಾವಿನ ಹಣ್ಣು ತಿಂತಾನೆ, ಆಗ ಅವನ ಶುಗರ್ ಪ್ರಮಾಣ ಜಾಸ್ತಿ ಆಗ್ತದೆ. ಸೊ ಈ ಡಯಟ್ ಎಂಬುದೇನಿದೆ, ಬ್ರಾಡ್ ಪರ್ಸ್ಪೆಕ್ಟಿವ್ಸ್ ನಾವು ಡಿಸ್ಕಸ್ ಮಾಡ್ಬೋದು. ಸ್ಪೆಸಿಫಿಕ್ ಅವರಿಗೆ ಈಗ ನನಗೆ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತವರಿಗೆ ನಾವು ಸಿಟ್ರಸ್ ಫ್ರೂಟ್ಸ್ ಅನ್ನು ಅವಾಯ್ಡ್ ಮಾಡಬೇಕು. ಉದಾಹರಣೆ ಬನಾನಾ ತಿನ್ನಬಾರ್ದು, ಬಾಳೆಹಣ್ಣು ತಿನ್ನಬಾರ್ದು, ಅವರು ಆರೆಂಜ್ ತಿನ್ನಬಾರ್ದು, ಮೂಸಂಬಿ ತಿನ್ನಬಾರ್ದು, ಯಾಕಂದರೆ ಪೊಟಾಸಿಯಂ ಲೆವೆಲ್ ಜಾಸ್ತಿ ಆಗ್ತದೆ. ಸೊ ಆ ರೀತಿ ಅವರಿಗೆ ಇಂಡಿವಿಜುವಲ್ ಬೇಸ್ಡ್ ಡಯಟ್ ಅನ್ನು, ರೋಗಿಯ ಬೇರೆ ಲಕ್ಷಣಗಳನ್ನು ನೋಡಿಕೊಂಡು ಡಯಟ್ ಅನ್ನು ಕೊಡಬಹುದು. ಬಟ್ ಬೈ ಅಂಡ್ ಲಾರ್ಜ್ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ, ಪ್ರೋಟೀನ್ ಅಂಶ ಜಾಸ್ತಿ, ಫ್ರೈ ಐಟಮ್ಸ್ ಅಥವಾ ನಾವೇನು ಫಾಸ್ಟ್ ಫುಡ್ ಹೇಳ್ತೇವೆ ಬರ್ಗರ್ ತಿನ್ನೋದು, ಅದರ ಮೇಲೆ ಇಷ್ಟು ಚೀಸ್ ಹಾಕೋದು ಅಥವಾ ಈ ಫ್ರೈ ಪೊಟೆಟೋ ಚಿಪ್ಸ್ ತಿನ್ನೋದು ಅಂಥದ್ದನ್ನು ನಾವು ಅವಾಯ್ಡ್ ಮಾಡ್ಬೋದು. ಯಾಕಂದರೆ ಕರಿದ ಪದಾರ್ಥಗಳು ಆಹಾರಕ್ಕೆ ಒಳ್ಳೆಯದಲ್ಲ.
0: ಒಳ್ಳೆಯದಲ್ಲ ಅಂತ ಎಸ್ ಕೇಳುಗರೆ, ಕೊನೆಯ ಒಂದು 5-10 ನಿಮಿಷಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು. ನೀವು ಕರೆಯನ್ನು ಮಾಡ್ಬೋದು. ಕಾಲ್ ಮಾಡಬೇಕ ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡಿ ಅಂತ ಹೇಳ್ತಾ ಡಾಕ್ಟರ್. ಒಂದು ಈಗ ಹೃದಯ ಸಂಬಂಧಿ ಸಮಸ್ಯೆಗಳು ಬಂದಾಗ ಅವನಿಗೆ ಸರ್ಜರಿ ಆದ ನಂತರ ಮುಂದೆ ಆ ವ್ಯಕ್ತಿ ಮೊದಲನೇ ಥರನೇ ಸಾಮಾನ್ಯ ಜೀವನವನ್ನು ನಡೆಸಬಹುದಾ, ಅಥವಾ ಅವನು ಮೊದಲಕ್ಕಿಂತ ಹೆಚ್ಚಿನ ಕೇರ್ ಅನ್ನು ತೆಗೆದುಕೊಳ್ಬೇಕಾಗ್ತದ?
1: ಅಲ್ಲ, ಕೇರ್ ತಗೊಳ್ಬೇಕು. ಈಗ ನಾವು ಸರ್ಜರಿ ಅಥವಾ ಆಂಜಿಯೋಪ್ಲಾಸ್ಟಿ ಮಾಡುವ ಉದ್ದೇಶ ಏನು? ಅವನ ಲೈಫನ್ನು ಪ್ರೊಲಾಂಗ್ ಮಾಡಲಿಕ್ಕೆ ಒಂದು. ಸೆಕೆಂಡ್, ಅವನಿಗೆ ಈಗ ಒಂದು ಸಮಸ್ಯೆ ಬಂದಿದೆ, ಹಿ ಹ್ಯಾಸ್ ಟು ಗೋ ಬ್ಯಾಕ್ ಟು ದ ಸೊಸೈಟಿ ಆ್ಯಂಡ್ ಕಂಟಿನ್ಯೂ ಹಿಸ್ ವರ್ಕ್ ಅಲ್ವಾ. ಈಗ ಚಿಕಿತ್ಸೆಯ ಉದ್ದೇಶ ಏನು? ಅವನು ಮುಂಚೆ ಎಲ್ಲಿದ್ದ ಆ ಸ್ಥಾನದಲ್ಲಿ ಅವ ಪುನಃ ಹೋಗಿ ಅವನ ಜೀವನದ ಏನು ಆಕ್ಟಿವಿಟೀಸ್ ಇದೆ, ಅವನ ದುಡಿಮೆ ಏನಿದೆ, ಅದನ್ನು ಪಡ್ಕೊಳ್ಳಿಕ್ಕೋಸ್ಕರ. ಸೊ ಇದರಲ್ಲಿ ಸ್ಕೇರ್ ಅಗತ್ಯ ಇಲ್ಲ. ಕೆಲವು ರೋಗಿಗಳಿಗೆ ಮಾತ್ರ ಹಾರ್ಟ್ ಪಂಪಿಂಗ್ ತುಂಬಾನೇ ವೀಕ್ ಇದೆ, ಅವ್ರು ನಡಿಬಾರ್ದು, ಕೆಲಸ ಮಾಡಬಾರ್ದು, ರೆಸ್ಟೇ ತಗೊಳ್ಬೇಕು ಅಂತ ನಾವು ಹೇಳ್ತೇವೆ ಹಾರ್ಟ್ ಫೇಲಿಯರ್ ಪೇಷಂಟ್ಸ್ಗಳಿಗೆ ಮಾತ್ರ. ಅದನ್ನು ಬಿಟ್ಟು ಸಾಧಾರಣ 80-90% ನಮ್ಮ ಹತ್ರ ಬರುವ ರೋಗಿಗಳು ಅವರು ಚಿಕಿತ್ಸೆ ಬಳಿಕ ಪುನಃ ಅವರ ಮುಂಚೆದ್ದು ಏನು ಕೆಲಸ ಕಾರ್ಯಗಳಿದೆ ಅದರಲ್ಲಿ ಅವರು ಮುಂದುವರಿಸ್ತಾರೆ. ಸೊ ದೇ ಗೆಟ್ ಬ್ಯಾಕ್ ಟು ದ ಸೊಸೈಟಿ ಡೂಯಿಂಗ್ ದೇರ್ ನಾರ್ಮಲ್ ಆಕ್ಟಿವಿಟಿ. ಎನ್ಕರೇಜ್
0: ಮಾಡಬೇಕಾಗ್ತದೆ. ಅವ್ರು ಕಾಲ್ ಇದ್ದಾರೆ. ನಮಸ್ಕಾರ. ಹಲೋ, ನಮಸ್ತೆ ನಮಸ್ತೆ, ಮಾತಾಡಿ. ನಿಮ್ಮ ಹೆಸರು? ಮಾತಾಡಿ ಮಾತಾಡಿ.
1: ನಮಸ್ತೆ, ಹೇಳಿ ಅಮ್ಮ.
5: ಮತ್ತೆ ಏನ್ ಗೊತ್ತಾ ಡಾಕ್ಟರ್, ಮೊನ್ನೆ ಹಾಗೆ ನಮ್ಮ ಒಂದು ಅಂದ್ರೆ ನನ್ನ ತಮ್ಮನ ಫ್ರೆಂಡ್ ಅವನಿಗೆ ಹೃದಯ ಕಸಿ ಮಾಡಿ ಇಲ್ಲಿ ಬ್ಯಾಂಗ್ಳೂರಲ್ಲಿ ಜಯದೇವ ಹೃದ್ರೋಗ ಹಾಸ್ಪಿಟಲ್ ಉಂಟಲ್ಲ ಅಲ್ಲಿ ಹೃದಯ ಬೇರೆ ಇಟ್ಟದ ಒಂದೇ ಕಸಿ ಮಾಡಿದ್ದನ್ನು ಬೇರೆ. ಅವನು ಮೊನ್ನೆ ಒಂದು ಎರಡು ತಿಂಗಳ ಇದ್ನೇ ಅಲ್ಲಿಂದ ಬಂದು ಮತ್ತೆ ಮೊನ್ನೆ ಬುಧವಾರ ಅವನು ತೀರಿ ಹೋದದ್ದು. ಅಲ್ಲ, ಅದು ನಾನು ಈಗ ಎಂತಲ್ಲ ಹೇಳಿದ್ದು, ಅವನಿಗೆ ತುಂಬಾ ನೀವು ತುಂಬಾ ಜಾಗ್ರತೆ ಮಾಡ್ಬೇಕಂತ ಹೇಳಿದಾರಂತೆ. ಅವನ ಅಮ್ಮನಿಗೆ ಅಷ್ಟು ಕೂರ್ತಿರ್ಲಿಲ್ಲ ಮತ್ತೆ ಏನೋ ಒಂದು ಇದೇ ವಿಷಯ ಗೊತ್ತಿಲ್ಲ. ಮೊನ್ನೆ ಬುಧವಾರ ಪಾಪ ತೀರಿ ಹೋದ, ತುಂಬಾ ಬೇಜಾರಾಯ್ತು. ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟೊಂದು ಮಾಹಿತಿ ನೀಡಿದಕ್ಕೆ ಡಾಕ್ಟರ್ಗೆ ತುಂಬಾ ಧನ್ಯವಾದಗಳು ಡಾಕ್ಟ್ರೆ.
0: ಥ್ಯಾಂಕ್ ಯು.
1: ಅಲ್ಲ, ಹೃದಯ ಕಸಿ ಅಥವಾ ಏನು ಕಾರ್ಡಿಯಕ್ ಟ್ರಾನ್ಸ್ಪ್ಲಾಂಟ್ ಅಂತ ಏನು ಹೇಳ್ತೀವಿ, ಇದರ ರಿಸಲ್ಟ್ಸ್ ಕೂಡ ಅವನಿಗೆ ಮುಂಚೆ ಏನು ಕಾಯಿಲೆ ಇತ್ತು ಅದರ ಮೇಲೆ ಅನುಸಾರವಾಗಿ ಬರ್ತದೆ. ಅಂದರೆ ಪ್ರೀ ಎಕ್ಸಿಸ್ಟಿಂಗ್ ಅವನಿಗೆ ಏನು ಕಾರಣ ಇತ್ತು, ಅದರಿಂದ ಆಲ್ರೆಡಿ ಅವನಿಗೆ ಎಷ್ಟು ಡ್ಯಾಮೇಜ್ ಆಗಿದೆ, ಅದರ ಮೇಲೆ ಅವನ ಸರ್ಜಿಕಲ್ ಔಟ್ಕಮ್ ಡಿಪೆಂಡ್ ಆಗಿರ್ತದೆ. 100 ಅಲ್ಲಿ 100% ಸರ್ಜಿಕಲ್ ಸಕ್ಸಸ್ ಆದರೂ ಅವನು ಎಷ್ಟು ಬಾಳ್ತಾನೆ ಅದೆಲ್ಲ ಭವಿಷ್ಯ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಇಟ್ಸ್ ಎ ರಿಯಾಲಿಟಿ, ಇಟ್ ಕ್ಯಾನ್ ಬಿ ಡನ್ ಇವನ್ ಇನ್ ಅವರ್ ಕಂಟ್ರಿ.
0: ಓಕೆ,
1: ಇವನ್ ಇನ್ ಅವರ್ ಕಂಟ್ರಿ.
0: ಎಸ್ ಡಾಕ್ಟರ್, ಈ ಹೃದಯ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಸಂಗತಿಗಳೆಲ್ಲ ಓಡ್ತಾ ಇರ್ತದೆ, ಕೆಲವು ತಪ್ಪು ಮಾಹಿತಿಗಳೆಲ್ಲ ಹೋಗ್ತಾ ಇರ್ತದೆ, ಈ ತಪ್ಪುಗಳನ್ನು ಮಾಡಬೇಡಿ ಅಂತ ನೀವು ಹೇಳುವುದಾದ್ರೆ ನಮ್ಮ ಕೇಳುಗರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ?
1: ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಮ್ಮೆ ಏನಾಗ್ತದೆ, ಒಂದಿದ್ದದ್ದು 10 ಆಗುತ್ತೆ, 10 ಇದ್ದದ್ದು 0 ಆಗುತ್ತೆ. ಸೊ ವಿ ಮಸ್ಟ್ ನೋ,
0: ಕೆಲವೊಮ್ಮೆ
1: ಹೌದು ಎಕ್ಸಾಕ್ಟ್ಲಿ. ಸೊ ಪಬ್ಲಿಕ್ಕಿಗೆ ಏನಂತ ಹೇಳಿದರೆ, ಹೃದಯ ರೋಗದ ಸಿಂಪ್ಟಮ್ಸ್ ಅಥವಾ ಲಕ್ಷಣಗಳು ಏನು ಅದನ್ನು ಖಾತ್ರಿ ಮಾಡೋದು. ನಮಗೆ ಏನಾದರೂ ಇದು ಇರಬಹುದು ಅಂತ ಸಂಶಯ ಕಂಡ್ರೆ ಪಕ್ಕದಲ್ಲಿ ಹೋಗಿ ಒಂದು ECG ಮಾಡೋದು. ಅದೇನು ದುಬಾರಿ ಟೆಸ್ಟ್ ಅಲ್ಲ. ECG ನಾರ್ಮಲ್ ಇದ್ರೆ ನಿರಾಳವಾಗಿ ನಿಮ್ಮ ಕೆಲಸವನ್ನು ಮಾಡ್ತಾ ಇರುವುದು. ಏನಾದರೂ ಫರ್ದರ್ ಟೆಸ್ಟಿಂಗ್ ಬೇಕಿದ್ರೆ ಅದನ್ನು ವೈದ್ಯರ ಸಲಹೆ ಮೇರೆಗೆ ಮಾಡುವುದು. ನಾವಾಗಿ ಹೋಗಿ ನಮಗೆ ಎಲ್ಲ ಬೇಕಂತ ಹೇಳಿ ಇದರಲ್ಲಿ ಇದು ಖಂಡಿತ ಅದರಲ್ಲಿ ಅದು ಖಂಡಿತ ಅಂತ ಹೇಳುವಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಇವತ್ತು ನಮ್ಮ OPD ಪ್ರಾಕ್ಟೀಸಲ್ಲಿ ಸಾಧಾರಣ 30% ಜನ, ಡಾಕ್ಟರ್ ನನ್ನ ಈ ರಿಪೋರ್ಟ್ ಸರಿ ಇಲ್ಲ, ನೀನು ಸರಿ ಇದೆಯಾ, ನಾನು ಸರಿ ಇಲ್ಲ ಅಂತ ಹೇಳಿದ್ರು, ನನ್ನ ಈ ರಿಪೋರ್ಟ್ ಸರಿ ಇಲ್ಲ, ಇದಕ್ಕೆ ಏನು ಮದ್ದು ಬರೆದು ಕೊಡ್ತೀರಾ ಅಂತ ಕೇಳ್ತಾರೆ. ವ್ಯಕ್ತಿಯನ್ನು ನಾವು ನೋಡಬೇಕು ಹೊರಟು ಅವನ ರಿಪೋರ್ಟನ್ನು ಅಲ್ಲ. ಸೊ ಕೂಲಂಕುಷವಾಗಿ ಅವರ ಪರೀಕ್ಷೆಯನ್ನು ಮಾಡಿ ಅವನಿಗೆ ಏನು ಸಮಸ್ಯೆ ಇದೆ ಅದಕ್ಕೆ ಅವನ ರಿಪೋರ್ಟ್ ಕೋರಿಲೇಟ್ ಆಗ್ತಾ ಉಂಟಲ್ಲ ನೋಡಿ ಅವನಿಗೆ ಚಿಕಿತ್ಸೆಯನ್ನು ಕೊಡಬೇಕು. ಸೊ ಸಾಮಾನ್ಯರು ಹೆದರಿಕೆ ಪಡುವ ಅವಶ್ಯಕತೆ ಇಲ್ಲ, ಬಟ್ ಜಾಗೃತಿ ಬೇಕು. ಯಾಕಂತ ಹೇಳಿದ್ರೆ ಎಷ್ಟೋ ಸಂದರ್ಭದಲ್ಲಿ ನಾವು ಹೃದಯ ಕಾಯಿಲೆಯನ್ನು ಗ್ಯಾಸ್ ಅಂತ ಮಿಸ್ ಮಾಡಿ ಆ ವ್ಯಕ್ತಿ ಮರಣಪಟ್ಟದನ್ನು ನಾವು ಕೇಳ್ತೇವೆ, ಅದು ಅನ್ಫಾರ್ಚುನೇಟ್. ಸೋಷಿಯಲ್ ಮೀಡಿಯಾದ ರೋಲ್ ತುಂಬ ಇದೆ, ಯಾಕಂದ್ರೆ ನಿಮ್ಮ ರೀಚ್ ನಮ್ಗಿಂತ ಎಷ್ಟೋ ಜಾಸ್ತಿ ಇದೆ. ಸೊ ಸರಿಯಾದ ಮಾಹಿತಿಯನ್ನು ತಲುಪಿಸುವುದು, ಅಗತ್ಯ ಇದ್ದವರಿಗೆ ನೇರವಾಗಿ ಆಸ್ಪತ್ರೆಯನ್ನು ಮುಟ್ಟುವಾಗೆ ಆಗುವಂಥದ್ದು, ಮತ್ತು ಅವರಿಗೆ ಕ್ಲಪ್ತ ಸಮಯದಲ್ಲಿ ಚಿಕಿತ್ಸೆಯನ್ನು ಕೊಡುವಂಥದ್ದು. ಸೊ ಇದು ಮೂರು ನಮ್ಮ ಮೆಡಿಕಲ್ ಪ್ರೊಫೆಷನ್ನ ಉದ್ದೇಶ: ಇನ್ಫಾರ್ಮೇಷನ್, ಗೆಟಿಂಗ್ ದೆಮ್ ಟು ದ ರೈಟ್ ಪ್ಲೇಸ್, ಆ್ಯಂಡ್ ಗೆಟಿಂಗ್ ದ ರೈಟ್ ಟ್ರೀಟ್ಮೆಂಟ್. ಸೊ ಇದರಲ್ಲಿ ಸೋಷಿಯಲ್ ಮೀಡಿಯಾ ಕ್ಯಾನ್ ಡೆಫಿನೆಟ್ಲಿ ಪ್ಲೇ ಅ ಬಿಗ್ ರೋಲ್. ಮತ್ತು ಅವೇರ್ನೆಸ್, ಇದನ್ನು ನಿಮ್ಗಿಂತ ಜಾಸ್ತಿ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತೇಳಿದರೆ ನಾನು ದಿನದಲ್ಲಿ ಒಂದು 40, 50, 70 ಜನರನ್ನು ನೋಡ್ಬೋದು, ಬಟ್ ನಿಮ್ಮ ಈ 1 ಗಂಟೆಯ ಕಾರ್ಯಕ್ರಮ ಎಷ್ಟೋ ಸಾವಿರ ಎಷ್ಟೋ ಲಕ್ಷ ಜನರಿಗೆ ಮುಟ್ತದೆ. ಸೊ ಅದು ಪವರ್ ಸೋಷಿಯಲ್ ಮೀಡಿಯಾದಲ್ಲಿ ಉಂಟು. ಸೊ ವಿ ಹ್ಯಾವ್ ಟು ಲುಕ್ ಆಟ್ ದ ಪಾಸಿಟಿವ್ ಆಸ್ಪೆಕ್ಟ್ಸ್ ಆಫ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಟ್ರೈ ಟು ಎಜುಕೇಟ್ ಅವರ್ ಪೀಪಲ್, ಎಸ್ಪೆಷಲಿ ಇನ್ ಟರ್ಮ್ಸ್ ಆಫ್ ಹೌ ದೇ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ಸೇವಿಂಗ್ ಅ ಲೈಫ್ ಬೈ ಲರ್ನಿಂಗ್ CPR, ಹೌ ದೇ ಕ್ಯಾನ್ ಕಾಂಟ್ರಿಬ್ಯೂಟ್ ಬೈ ಲರ್ನಿಂಗ್ ಸಮ್ ಸ್ಕಿಲ್ಸ್ ಸೊ ದಟ್ ದೇ ನೋ ವೆದರ್ ಎ ಪೇಷಂಟ್ ಹ್ಯಾಸ್ ಗಾಟ್ ಹಾರ್ಟ್ ಪ್ರಾಬ್ಲಮ್ ಆರ್ ನೋ ಹಾರ್ಟ್.
0: ಎಸ್, ಇನ್ನು ಡಾಕ್ಟ್ರೆ, ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ಮಾತಾಡುವಾಗ ನಾವು ನೀರಿನ ಬಗ್ಗೆ ಮಾತಾಡ್ತೇವೆ. ನೀರು ದೇಹಕ್ಕೆ ತುಂಬ ಅಗತ್ಯ, ಕುಡಿತಾ ಇರಬೇಕು. ಇದು ಹಾರ್ಟಿಗೂ ಕೂಡ ಕನೆಕ್ಟೆಡ್, ಹಾಗೂ ನೀರು ಮತ್ತು ನಿದ್ದೆಯ ಪ್ರಮಾಣ ಇದರ ಬಗ್ಗೆ ಮಾತಾಡ್ತೇವೆ. ಒಬ್ಬರು ಕಾಲರ್ ಇದ್ದಾರೆ, ನಮಸ್ಕಾರ
6: ಹೇಳಿ.
7: ಹಲೋ,
0: ನಮಸ್ತೆ. ಮಾತಾಡಿ ಮಾತಾಡಿ.
7: ನಮಸ್ತೆ, ನಿಮಗೆ
1: ಹೇಳಿ ಹೇಳಿ.
7: ನಾನು ಜನರಲ್ ಆಗಿ ಕೇಳುವುದೇನೆಂದ್ರೆ, ಈ ಗ್ಯಾಸ್ಟಿಕ್ಕಿನ ಒಂದು ಎದೆಯ ನೋವಿಗೂ ಮತ್ತೆ ಅಟ್ಯಾಕಿನ ಎದೆಯ ನೋವಿಗೂ ಏನಾದರೂ ಸಿಂಪ್ಟಮ್ಸ್ಗಳು ಚೇಂಜಸ್ ಏನಾದರೂ ಇರ್ತದ, ಬೇರೆ ಬೇರೆ ಇರ್ತದ ಅಂತ ಹೇಳಿ ನಾನು ರೇಡಿಯೋದಲ್ಲಿ ಕೇಳ್ತೇನೆ.
1: ಓಕೆ, ಇದು ನಾವು ಮೊದಲ ಭಾಗದಲ್ಲಿ ಡಿಸ್ಕಸ್ ಮಾಡಿದೆವು, ಎಂಜೈನಾ ವರ್ಸಸ್ ಗ್ಯಾಸ್ಟ್ರಿಕ್ ಇದು ಪೇನ್. ಸೊ ನಾರ್ಮಲಿ ಸಿವಿಯರ್ ಪೇನ್ ಇರುತ್ತೆ, ಸ್ವೆಟ್ಟಿಂಗ್ ಇರುತ್ತೆ, ಲೆಫ್ಟ್ ಸೈಡಿಗೆ ರೇಡಿಯೇಷನ್ ಬರುತ್ತೆ, ಇದೆಲ್ಲ ಕಾರ್ಡಿಯಕ್ ಪೇನ್ ಇಂದ ಇರ್ತದೆ. ಕೇವಲ ಹೊಟ್ಟೆಗೆ ಸೀಮಿತವಾದದ್ದು, ತುಂಬ ಹೊತ್ತು ಇರುವುದಿಲ್ಲ, ಕೆಲವು ಮೆಡಿಸಿನ್ಸ್ ಗ್ಯಾಸ್ ಟ್ಯಾಬ್ಲೆಟ್ ಇಂದ ರಿಲೀವ್ ಆಗುತ್ತೆ. ಸೊ ಇದೆಲ್ಲ ನಮ್ಮ ಗ್ಯಾಸ್ಟ್ರಿಕ್ ಪೇನ್ ಇಂದ ಬರ್ತದೆ. ಬಟ್ ಯಾವಾಗಲೂ ಒಂದು ECG ಮಾಡಿದ್ರೆ ನಿಮಗೆ ಹಾರ್ಟಿದ್ದು ಸಮಸ್ಯೆ ಇದೆಯಾ ಇಲ್ಲ ಅಂತ ಖಾತ್ರಿ ಆಗಿಬಿಡುತ್ತೆ. ಸೊ ಯಾವಾಗಲೂ ಡೋಂಟ್ ಟೇಕ್ ಅ ರಿಸ್ಕ್, ವೆನ್ ಯು ಆರ್ ಇನ್ ಡೌಟ್ ಗೆಟ್ ಅ ಸಿಂಪಲ್ ಟೆಸ್ಟ್ ಡನ್.
0: ಗ್ಯಾಸ ಇನ್ನೊಂದ ಅಂತ ಹೇಳಿ ಟೆಸ್ಟ್ನ ಮೂಲಕನೇ ಪರೀಕ್ಷೆ ಮಾಡೋದು,
1: ಪರೀಕ್ಷೆ ಮಾಡೋದು ಉತ್ತಮ, ಅಥವಾ ವೈದ್ಯರನ್ನು ಸಂಪರ್ಕಿಸಿ.
0: ಒಳ್ಳೆಯದು.
1: ಈಗ ಕೇಳಿದ ಪ್ರಶ್ನೆ ಒಂದು ನಿದ್ದೆ ಮತ್ತು ನೀರಿನ ಪ್ರಮಾಣ. ಈಗ ಸರಿಸಾಮಾನ್ಯ ನಿದ್ರೆ ಒಬ್ಬ ವ್ಯಕ್ತಿಗೆ 6-8 ಗಂಟೆ ನಿದ್ರೆ ಬೇಕು. ಈಗ ಕೆಲವರು
0: ಪ್ರಾಯ ಆಗ್ತದೆ,
1: ಹೌದು
0: ಯಾವ ಟೈಮ್ ಅಲ್ಲ,
1: ಬೆಟರ್ ಇಸ್ ಅಟ್ ಯುವರ್ ನೈಟ್ ಆಫ್ಟರ್ ಯು ಹ್ಯಾವ್ ಫಿನಿಶ್ಡ್ ಯುವರ್ ವರ್ಕ್, ದಟ್ ಈಸ್ ವಿಚ್ ಗಿವ್ಸ್ ಪೀಸ್ಫುಲ್ ಬೋತ್ ಫಾರ್ ದ ಮೈಂಡ್ ಆಸ್ ವೆಲ್ ಆಸ್ ದ ಬಾಡಿ. ಈಗ ವಯಸ್ಸಾದಾಗೆ ಈ ನಿದ್ರೆ ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ. ಈಗ ನೀವು ಕೇಳಿರ್ಬೋದು ಪ್ರಾಯ ಆದವರಿಗೆ 5 ಗಂಟೆ ಮಲಗಿದ್ರು ಅವ್ರು ಪೀಸ್ಫುಲ್ ಆಗಿರ್ತಾರೆ, ಮತ್ತೆ ಕೆಲವೊಮ್ಮೆ ಏಜ್ ಆದ ನಂತರ ಮಧ್ಯಾಹ್ನ ಕೂಡ ಒಂದು ನ್ಯಾಪ್ ತೆಗಿತಾರೆ 1/2 ಗಂಟೆ 1 ಗಂಟೆ. ಸೊ ರಫ್ಲಿ 5 to 7 hours ಆಫ್ ಸ್ಲೀಪ್ ಈಸ್ ಗುಡ್ ಫಾರ್ ದ ಹಾರ್ಟ್, ಗುಡ್ ಫಾರ್ ದ ಹೆಲ್ತ್, ನಾಟ್ ಫಾರ್ ದ ಹಾರ್ಟ್ ಅಲೋನ್, ಗುಡ್ ಫಾರ್ ದ ಹೆಲ್ತ್. ನೀರಿನ ಪ್ರಮಾಣ ಸಾಮಾನ್ಯವಾಗಿ ಅವರ ಹಾರ್ಟ್ ಇದು ಪಂಪಿಂಗ್ ಕೆಪಾಸಿಟಿ ಅಂತ ಹೇಳ್ತೀವಿ, ಅದು ನಾರ್ಮಲ್ ಇದ್ದರೆ ಫ್ಲೂಯಿಡನ್ನು ನಾವು ರಿಸ್ಟ್ರಿಕ್ಟ್ ಮಾಡೋದಿಲ್ಲ. ಈಗ ಕಿಡ್ನಿ ಕಾಯಿಲೆ ರೋಗಿಗಳಿಗೆ ನೀವು ನೋಡಿರ್ಬೋದು 1 liter ಮಾತ್ರ ನೀವು ಕುಡಿಬೇಕು, ಜಾಸ್ತಿ ಕುಡಿದ್ರೆ ದಮ್ ಕಟ್ಟುತ್ತೆ, ಯಾಕಂದರೆ ಕಿಡ್ನಿ ಫೇಲ್ ಆಗಿರುವಾಗ ಎಕ್ಸ್ಕ್ರೀಷನ್ ಆಗುವುದಿಲ್ಲ. ವೆರಸ್ ಹಾರ್ಟ್ ಪಂಪಿಂಗ್ ಕಡಿಮೆ ಇದ್ದ ರೋಗಿಗಳಿಗೆ ನಾವು 1 to 1.5 liter ನೀರು ಮಾತ್ರ ಕುಡಿಲಿಕ್ಕೆ ಸಜೆಸ್ಟ್ ಮಾಡ್ತೇವೆ. ಯಾಕಂತ ಹೇಳಿದರೆ ಜಾಸ್ತಿ ನೀರು ಕುಡಿದ್ರೆ ಅಥವಾ ಜಾಸ್ತಿ ಉಪ್ಪಿನಾಂಶ ಸೇವನೆ ಮಾಡಿದರೆ ಅದು ಹಾರ್ಟಿನ ಮೇಲೆ ಎಕ್ಸ್ಟ್ರಾ ಲೋಡನ್ನು ಹಾಕ್ತದೆ. ಈಗ ಹೇಗೆ ಒಬ್ಬ ವ್ಯಕ್ತಿ ತಗ್ಗಿ ಬಗ್ಗಿದ್ದಾನೆ ಅವನ ಮೇಲೆ ಇನ್ನೊಂದು ಮೂಟೆ ಕೊಟ್ಟರೆ ಹೇಗೆ ಅವನಿಗೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಅದೇ ರೀತಿ ಈ ಹಾರ್ಟ್ ಪಂಪಿಂಗ್ ವೀಕ್ ಇರುವವರು ನೀರಿನ ಮತ್ತು ಉಪ್ಪಿನ ಪ್ರಮಾಣವನ್ನು ಕಡಿಮೆ ತಗೊಳ್ಬೇಕು. ಅದು ಬಿಟ್ಟರೆ ಸಾಧಾರಣ ಎಲ್ಲ ರೋಗಿಗಳು ನೀರಿನ ಪ್ರಮಾಣಕ್ಕೆ ಹೃದಯದ ಕಾಯಿಲೆಗೆ ರಿಸ್ಟ್ರಿಕ್ಷನ್ ಇರೋದಿಲ್ಲ.
0: ನಾನು ಒಂದು ಅಬ್ಸರ್ವ್ ಮಾಡಿದ್ದು ನಮ್ಮದೊಂದು ಪರಿಚಯದಲ್ಲಿ, ಅವರು ಸ್ವಲ್ಪ ಏಜ್ ಆದವರು, ಬಟ್ ಏನೇನೋ ಸಾಮಾನ್ಯವಾಗಿರೋದಕ್ಕಿಂತ ಏನೇನೋ ಮಾತಾಡಲಿಕ್ಕೆ ಶುರು ಮಾಡ್ತಾರೆ, ಕೋಪ ಬರೋದು ಬೇಗ, ಈ ರೀತಿಯೆಲ್ಲ ಇದಾಗ್ತದೆ. ಸೊ ಕೊನೆಗೆ ಅದು ಎಲ್ಲಿ ಬಂದು ಮುಟ್ಟಿದ್ದು ಅಂತ ಹೇಳಿದರೆ ಅವರಿಗೆ ಬ್ಲಾಕೇಜ್ ಇದೆ ಹಾರ್ಟಲ್ಲಿ. ಸೊ ಇದಕ್ಕೂ ಮಾನಸಿಕ ಸಮಸ್ಯೆಗೆ ಏನದು ಕನೆಕ್ಟ್ ಇದೆ?
1: ಖಂಡಿತ, ಅತಿಯಾದ ಉದ್ವೇಗ ಅಥವಾ ಆಂಗ್ಸೈಟಿ, ಟೈಪ್ ಎ ಪರ್ಸನಾಲಿಟಿ, ಅಥವಾ ನೀವು ನೋಡಿರ್ಬೋದು ಕೆಲವರು ಸ್ಟ್ರೆಸ್ಫುಲ್, ಯಾವಾಗ ನೋಡಿ ದುಃಖದಲ್ಲಿರುವವರು, ಡಿಪ್ರೆಷನ್, ಇದೆಲ್ಲ ಈ ಹೃದಯಕ್ಕೆ ಒಳ್ಳೆಯದಲ್ಲ. ಯಾಕಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ, ಈ ಸ್ಟ್ರೆಸ್ಸಿಂದ ನಮ್ಮ ಈ ರಕ್ತನಾಳದ ಎಂಡೋಥೀಲಿಯಂ ಅಥವಾ ಪದರ ಏನಿದೆ ಅದು ಡ್ಯಾಮೇಜ್ ಆಗ್ತದೆ, ಅಲ್ಲಿ ಕೊಲೆಸ್ಟ್ರಾಲ್ ತುಂಬಲಿಕ್ಕೆ ಶುರು ಆಗ್ತದೆ, ಮತ್ತು ಕಾಲಕ್ರಮೇಣದಲ್ಲಿ ಅವರಿಗೆ ಹೃದಯದ ಕಾಯಿಲೆಗಳು ಬರ್ತವೆ. ಸೊ ಯಾವುದೇ ರೀತಿಯ ಉದ್ವೇಗ ಅಥವಾ ದುಃಖ ಅಥವಾ ಸ್ಟ್ರೆಸ್ ಹಾರ್ಟಿಗೆ ಒಳ್ಳೆಯದಲ್ಲ.
0: ಎಸ್ ಡಾಕ್ಟರ್, 1 ಗಂಟೆಗಳ ಕಾಲ ಮಾತಾಡಿದ್ದೀವಿ ಡಾಕ್ಟರ್, ಮಾತಾಡ್ತಾ ಹೋದರೆ ಹೃದಯದ ಮಾತುಗಳು ಇನ್ನೂ ತುಂಬ ಇದೆ. ತುಂಬ ಚೆನ್ನಾಗಿ ಎಲ್ರಿಗೂ ಅರ್ಥ ಆಗುವಂಥ ರೀತಿಯಲ್ಲಿ ಬಹಳ ಚೆನ್ನಾಗಿ ಸರಳವಾಗಿ ಹೇಳಿಕೊಟ್ರಿ. ನೀವು ಇಲ್ಲಿ ಬಂದದ್ದು 1 ಗಂಟೆ ಇರೋದೇ ನಮಗೆ ಬಹಳ ಸಂತೋಷ. ಯಾಕೆ ಅಂತ ಹೇಳಿದರೆ ತುಂಬ ಬಿಸಿಯೆಸ್ಟ್ ಡಾಕ್ಟರ್ ಅಂತ ಹೇಳಿದರೆ ಮಂಗಳೂರು ನೀವು ಕೂಡ ಒಬ್ಬರು ಅದರಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಕೊನೆಯದಾಗಿ ನಿಮ್ಮ ಒಂದು ಕೊನೆಯ ಮಾತು ನಮ್ಮೆಲ್ಲ ಕೇಳಿದರೆ ಏನು ಹೇಳಲಿಕ್ಕೆ ಬಯಸ್ತೀರಿ?
1: ಹೃದಯದ ಕಾಳಜಿ ಎಲ್ಲರೂ ವಹಿಸಬೇಕು. ಯಾಕಂತ ಹೇಳಿದರೆ ಹೃದಯ ನಿಮಗೋಸ್ಕರ ಇಡೀ ಜೀವನ ಕೆಲಸ ಮಾಡ್ತಾ ಇರ್ತದೆ. ಸೊ ಒಂದು ದಿನದಲ್ಲಿ ನೀವು ಕಡಿಮೆಯಿಂದ ಕಡಿಮೆ ಒಂದು 1/2 ತಾಸು ನಿಮ್ಮ ಹೃದಯಕ್ಕಾಗಿ ಮುಡಿಬಿಡಬೇಕು. ವ್ಯಾಯಾಮ ಇರಲಿ, ಆಹಾರ ಇರಲಿ, ಅಥವಾ ಏನಾದರೂ ರಿಲ್ಯಾಕ್ಸೇಷನ್ ಇರಲಿ, ನಿಮ್ಮ ಹೃದಯಕ್ಕೆ ಮುಡಿಪಾಗಿಟ್ಟರೆ ಖಂಡಿತವಾಗಿಯೂ ನಮ್ಮ ದೇಶದಲ್ಲಿ ಏನೀಗ ಈ ಯುವಕರಲ್ಲಿ ಕಾಣುವಂಥ ಕಾಯಿಲೆ ಅಥವಾ ನಾವು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಇದು ಕ್ಯಾಪಿಟಲ್ ಆಗ್ತಾ ಇದ್ದೀವಿ ಅಂತ ಹೇಳುವಂಥದ್ದನ್ನು ನಾವು ತಡೆಕೊಳ್ಬೋದು. ಇದನ್ನು ಮಾಡಬೇಕು ನಮ್ಮ ಯುವ ಜನಾಂಗ. 20-45 ವರ್ಷದವರು ಇದರ ಬಗ್ಗೆ ಕಾಳಜಿ ವಹಿಸಿದರೆ ಇನ್ನು ಬರುವಂಥ 20 ವರ್ಷದಲ್ಲಿ ನಮ್ಮ ದೇಶದಲ್ಲಿ ಹೃದಯದ ಆರೋಗ್ಯ ಉತ್ತಮವಾಗಿರ್ಬೋದು ಅಂತ ನನ್ನ ಆಶಯ. ಯಾಕಂತ ಹೇಳಿದ್ರೆ ವಿ ಹ್ಯಾವ್ ಟು ಪ್ರಿವೆಂಟ್, ಯು ಹ್ಯಾವ್ ಟು ಹಿಟ್ ಹಾರ್ಡ್, ಯು ಹ್ಯಾವ್ ಟು ಹಿಟ್ ದ ಯಂಗರ್ ಜನರೇಷನ್, ಯು ಹ್ಯಾವ್ ಟು ಇನ್ಕಲ್ಟೇಟ್ ದೀಸ್ ಪ್ರಾಕ್ಟೀಸಸ್ ರೈಟ್ ಫ್ರಮ್ ಚೈಲ್ಡ್ಹುಡ್. ಇಲ್ದಿದ್ರೆ ಎಂತ ಹೇಳ್ತೇವೆ ನಾವು, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೆ ಅಂತ ಹೇಳಿದೆ ಕನ್ನಡದಲ್ಲಿ. ಸೊ ಯು ಹ್ಯಾವ್ ಟು ಸ್ಟಾರ್ಟ್ ದೀಸ್ ಪಾಸಿಟಿವ್ ಥಿಂಗ್ಸ್ ಫ್ರಮ್ ಯಂಗರ್ ಡೇಸ್ ಆ್ಯಂಡ್ ಎಟ್ ಸ್ಕೂಲ್ ಲೆವೆಲ್.
0: ಯೆಸ್, ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ಮತ್ತೊಮ್ಮೆ ರೇಡಿಯೋ ಸಾರಂಗವತಿಯಿಂದ ವಂದನೆಗಳನ್ನು ಸಲ್ಲಿಸಿದ್ದೇನೆ. ಇಷ್ಟು ಹೊತ್ತು ನಮ್ಮ ಜೊತೆಗೆ ಡಾಕ್ಟರ್ ನರಸಿಂಹಯ್ಯ ಅವರಿದ್ದರು, ಹೃದ್ರೋಗದ ಬಗ್ಗೆ ಬೇರೆ ಬೇರೆ ವಿಷಯಗಳನ್ನು ಮಾತಾಡಿದರು, ಅದಕ್ಕೆ ವಂದನೆಯನ್ನು ಸಲ್ಲಿಸ್ತಾ ಮುಂದಿನ ವಾರ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ತಜ್ಞ ವೈದ್ಯರ ಜೊತೆ ನಾವು ಮತ್ತೆ ಸಿಗ್ತೇವೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಹೆಲೋ ಡಾಕ್ಟರ್ KMC ಜ್ಯೋತಿ ಪ್ರಾಯೋಜಿತ. ಎಲ್ಲರಿಗೂ ನಮಸ್ಕಾರ.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ರವೀಂದ್ರ ಕಲಾಭವನ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜು ಹಂಪನಕಟ್ಟೆ ಮಂಗಳೂರು ಇಲ್ಲಿ ನಾದನೂಪುರ ಯಕ್ಷೋತ್ಥಾನ ಟ್ರಸ್ಟ್ ವಂಡಾರು ಅರ್ಪಿಸುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ ಜಿಲ್ಲೆ ಯಕ್ಷವಾಸ್ಯಂ ಕಾರಿಂಜ ರಿಜಿಸ್ಟರ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ಮಂಗಳೂರು ವಿಶ್ವವಿದ್ಯಾನಿಲಯ ತುಳು ಸ್ನಾತಕೋತ್ತರ ವಿಭಾಗ ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜು ಮಂಗಳೂರು ಇವರ ಸಹಯೋಗದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ರಾಜ್ಯ ಮಟ್ಟದ ಯಕ್ಷಗಾನ ಮಹಿಳಾ ಕಲಾವಿದೆಯರ ಸಾಧನೆಯ ಸಂಭ್ರಮದ ಸಮ್ಮಿಲನ ಯಕ್ಷ ಸುಮತಿ 2024. ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ತ್ಯಾಗುದ ತಿರ್ಲ, ರಚನೆ ಶುಭಾಶಯ ಜೈನ್, ನಿರ್ದೇಶನ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ. ಇದೀಗ ತ್ಯಾಗುದ ತಿರ್ಲ ತುಳು ಯಕ್ಷಗಾನದ 3ನೇ ಕಂತು.
1: ಸರಿ ಸಮಿರಿಗೆ ಇಜ್ಜಿಯೇ ಇರೆಗೆ ಸರಿ ಸಮ ಇಜ್ಜಿಯೇ

0: ಆಲೋಚನೆ
1: ಮಾಡಿ
0: ಯಾನ ಅರಸು ಆಯಡ ಮುಖ್ಯಮಂತ್ರಿ

0: ಅಪ್ಪ ಜೊತೆ
1: ಅವು ಏಪಲ ಸಾಧ್ಯ ಇದೆಯ
0: ಒಂದು
1: ಅಂತ ಅಂದು ದನ ಕೇಂದಿನ ಕೆರ್ದ ಈ ಚಂದ್ರಹಾಸ ಪಟ್ಟಯರು ಎಂದು
0: ತೆರೆಯನಪ್ಪ
1: ಅವತ್ತು ಯಾನ ಪಾಡಿನ ಒಂಜಿ ಆಲೋಚನೆ ದಾದ ಗೊತ್ತುಂಡಾ

0: ಅರಸನು ವಶವಂತದು ತಾರ ಮಾರ್ದ ಮಟ್ಟನು ಇರುವೆ ಮುಂತ ಅರಸು ದನ ಕೀರ್ತಿ ಆಯನ ವ್ಯಕ್ತಿ ಏರು
1: ಕೇಶಿನಿ
0: ಕೇಶಿನಿ ನಮ್ಮ ಮಾತನ್ನು ಒಟ್ಟಿಗೆ ಬರೋ ಸರವು ಸಾಧಕ
1: ಅಂದಂತ
0: ಅಲನ ರೂಪಕ್ಕೂ ಮರಲಾತೆ ಅಲೆ ಎನ್ನ ಮನಸ್ಸು ಗೆಂದಿನ ಹಾಲು ಅತ್ತ
1: ಅಲೆ ಗೊತ್ತುಂಟ ಒಂದು
0: ಅಲ್ಲ ರಾಗ ಕೋಗಿಲೆ ರೂಪ ತಾಮರೆ ಕಾಯ ಸಂಪಿಗೆ ತೆಲಿತಂಡ ಮಲ್ಲಿಗೆ ನಲಿತಂಡ ನವಿಲಿಗೆ ಪರಕೊಂಡು ಕರಿ ಮರಿತಳೆಕ್ಕ

0: ಮದುವೆ ಆವಡು ಎನ್ನ ಉಡಲದ ಮನಸ್ಸಿನ ಅಲೆಗೆ ತೆರಿಪಾದ ಮತ್ತ ಅವಳು
1: ದನಕೀರ್ತಿ ಒಪ್ಪುವೆ ನನಕ್
0: ದನಕೀರ್ತಿ ಒಪ್ಪುವೇನ ಅವು ಎಂಕ ತೆರಿಯ
1: ಪಕ್ಕ
0: ಆಯ ಒಪ್ಪಲೆಕ ಯಾನು ಮಲ್ಪುವೆ ಆ ಧನಕೀರ್ತಿನ ಭಾವನ ಭಾವನದ ಮೂಲಕ ತೆರೆದು ಆಯಗ ಯಾನು ಎಂಟ ಗುಮ್ಮೆ

ಅಷ್ಟನು ದೇವರಡ ಅಡಕೆ ಮಲ್ತೊಂದು ನರ್ತನ ಸೇವೆಯನ್ನು ತಂದಕಲೇಗ ಬೋಡಾದ ಮಲ್ಕುವೆರ ಅತ್ತ ತಾನೇ ನರ್ತನ ಸೇವೆಯನ್ನು ಕೊಲ್ಪೇರ ಅಕಲ ಕಷ್ಟ ಮಾಯಿದ ಮನಿತ ವರ್ಷನೆ ಸುರಿಯುನು ಪನ್ಪನವು ಮುಲ್ಕ ಕ್ಷೇತ್ರದ ನಂಬಿಕೆ ಅಂಚಿನೇ ಇನಿ ಪುಣ್ಯ ಸನ್ನಿಧಿರ ನರ್ತನ ಸೇವೆ ನಡಪೆರೆಂಡು ಅವುಲ ನಮ್ಮ ಅರಸು ಮಗೆ ಧನಕೀರ್ತಿನ ತಂಗಡಿ ಆಯ್ನ ಕೇಶಿರಿ ನರ್ತನಡು ಪುದರ್ ಪುಗರ್ತನ ಪಡೆಯ ನಂಚಿನ ಕೇಶಿನಿ ಬಲಮಗ ಏರಗೋ ಓಡಾದು ನರ್ತನ ಸೇವೆನ ಮಲ್ಪನಂಚಿನ ನಿನ್ನಂಚಿನಗಳು ಇತ್ತಿನೇ ದಾವರನೆ ಈ ಭೂಮಿಡು ಕಾಲಕ್ಕೆ ತಕ್ಕ ವರ್ಷ ವರ್ಷಕ್ಕೆ ತಕ್ಕ ಬೆಳೆ ಅಂಚಾದೆ ಪದನಲ್ಲೇ ನನ್ನ ಪೊರ್ತು ಕಳೆಪನ ಸರಿಯತ್ತು ಆ ನಟರಾಜನ ತುಂಬಡು ನಿನ್ನ ಪದಕದ ಹೊರಟು ಮಲ್ಪನಂಚಿನ ನರ್ತನ ಸೇವೆನೆ ಸಂಧಾವು ಮಗ ಸಂಧಾವು

0: ಪರಮೇಶ್ವನಿಗೆ ಪಣಡು ಪಣಡು ಒಂದು ದಿನ ಕಾ ತಂದು ಇತ್ತೆ. ಆ ದಿನ ಏನಿ ಮುಟ್ಟಲ ಕೂರ್ದು ಬೈತಿ ಮಾಬಲ ಒತ್ತಕ್ಕಡೆ ಉಪ್ಪುನ ಎತ್ತ
1: ಅಂದು
0: ಅಂಚಾದು ನಿನ್ನ ಸಾಕಾಯಲ ಎಂಕು ಬೋಡು
1: ಎಲ್ಲ ಬೋಡು ಅಡಿಗು
0: ಎಂಕು ಇನ್ನ ಸಾಕಾಯ ಬೋಡು ಅಲ ಅಲ ಎನ್ನ ತಡೆತದ ಎನ್ನ ಉಡದ ಆಸೆನ ಪಂಪೆದೋಕ.

0: ಅನ್ಕೊಂಡಿದ್ದೆ. ಆಂಡ ಯಾನ ಮಾತ್ರ ಏನಡ ಪಾತ್ರರೊಂದೇ ಬೈದಿನ ಅವ್ಯತೋ ದಿನೋರ್ದಿಂಚಿ ನಮ ಬರವು ಸರವು ಸಾಧಕ ವಿದ್ಯೆನು ಒಟ್ಟಿಗೆ ಕಲ್ತಿನ ಕುಲತ್ತ ಆ ಸಂದರ್ಭದಂಚಿ ಎನ್ನ ಒಂಜಿ ಊಟದ ಆಸೆನು ನಿಕ್ ಪಣಡು ಪಣಡು ಪನ್ಪಿನ ಅಂಗಲಪ್ಪು ಇದ್ದು ಆ ಅಂಗಲಪ್ಪನು ನಿಕ್ ಪನ್ಪಿನ ಕಾಲ ಇನಿಮುಟ್ಟ ಕೂರ್ತು ಬೈಜಿ ಕೇಶಿನಿ ಯಾನ ಪನ್ಪಿನ ಪಾತೆರನು ಕೇಳುವ
1: ಇದುವರೆಗೆ ಇತ್ತೀಚೆಗೆ ರವೀಂದ್ರ ಕಲಾಭವನ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜು ಹಂಪನಕಟ್ಟೆ ಮಂಗಳೂರು ಇಲ್ಲಿ ನಾದನೂಪುರ ಯಕ್ಷೋತ್ಥಾನ ಟ್ರಸ್ಟ್ ವಂಡಾರು ಅರ್ಪಿಸುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ ಜಿಲ್ಲೆ ಯಕ್ಷವಾಸ್ಯಂ ಕಾರಿಂಚ ರಿಜಿಸ್ಟರ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ಮಂಗಳೂರು ವಿಶ್ವವಿದ್ಯಾನಿಲಯ ತುಳು ಸ್ನಾತಕೋತ್ತರ ವಿಭಾಗ ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜು ಮಂಗಳೂರು ಇವರ ಸಹಯೋಗದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ರಾಜ್ಯ ಮಟ್ಟದ ಯಕ್ಷಗಾನ ಮಹಿಳಾ ಕಲಾವಿದೆಯರ ಸಾಧನೆಯ ಸಂಭ್ರಮದ ಸಮ್ಮಿಲನ ಯಕ್ಷ ಸುಮತಿ 2024 ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ತ್ಯಾಗದ ತಿರ್ಲ ಇದರ ಮೂರನೇ ಕಂತು ಕೇಳಿದಿರಿ. ಯಕ್ಷಗಾನದ ರಚನೆ ಶುಭಾಶಯ ಜೈನ್, ನಿರ್ದೇಶನ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: నిఖిల్ కేనుగల రేడియో సారంగ్ 107.8 FM ఇనిత తుళు కార్యక్రమగు నిఖిలిగ మాతిరిగ్ల మోకి దింజి సొల్మెలు. ఇనిత ఈ కార్యక్రమడ్ ఇంచిప్ప కుడ్లద తుళు భవనద సిడిచావడిడ్ కర్ణాటక తుళు సాహిత్య అకాడమి అంచని థియేటర్ యక్ష రిజిస్టర్ మొకల్న ఒట్టు సేరిగెడ్ యక్షగాన సాధకర సంస్మరణి తుళు తిట్టిన పూర్వరంగ సహిత యక్షగాన ఈ లేసిడు పాత్రన బిన్నెర్ నటన పాత్రన కేనుందు బర్క పంజే మంగేశరాయరు బరయిన కోటి చెన్నయర్న ఎల్య కథ ఉందత నెనపు మల్పునారు సంయుక్త విషయక సంశోధకి తత్వశాస్త్రీయ చింతకి ప్రొఫెసర్ కెపి రావు.
1: నమ్మ ఆటుడు అవేతో వర్షర్దించ తువ్వందు వరపు నంచిన కోటి చెన్నయ్య ప్రసంగ ముందు ఆటుడు పందబెట్టుదర్న ప్రసంగనే సురువు పందనమ్మ పాతేరువ అండ్ అయితే పిరోడు సుమారు 100 వర్షం ముట్ట కైతల ఉంది బతుంది పంజ మంగేశరాయరు బరై నంచిన కోటి చెన్నయ్య పంపినంచిన కథ తుయ్యరపోండ ఈ ప్రసంగల బహుశా ఆ కథనే ఆధారితవాది తిలక నంకు తోజును. ఈ కథేత బగ్గ్య నంకితే నెనపు మనపెర నమ్మొట్టికి ఉల్లేరు సంశోధకరాయినంచిన ప్రొఫెసర్ కెపి రావు మీరు ఇతే ఈ కోటి చెన్నయ్య కథేత బగ్గ్య మీరు పాతేరులేరు.
2: మాతరేగల నమస్కార. అయితే ఒట్టిగె పంజ మంగేశ్వరాయర్న నెనపు మల్పున కొంచెం ఎల్లి కలిస మల్తోంది. పంజ మంగేశ్వరాయరుగల కోటి చెన్నయ్యగల దాని సంబంధం అందుకేంటే వారి విచిత్ర సంబంధం. 1925 ఇసుడు పత్తిన కోటి చెన్నయ్యద సురు తప్పుట కవర్ పేజ్ పుస్తకద బొక్కద ఉలాయిద కథ మున్నుడి ఐకి బరతిన అవి అన్ని ఎదురుడు. అయితే విషయుడు పాతనే దుమ్ము బహుశా కొంచూరు ఎన్న విషయనే పన్నుడు దాగింది పండ కోటి చెన్న రంగస్థల పంజా ఎణ్మూరు ఎన్న భారీ ముట్టదే ఎన్న పూర్వ జరిగిన 200 వర్ష దుమ్ము ఎణ్మూరుడే ఇత్తినారు ఇత్తినకులు బొక్క ఎన్న మామిన కడతకులు ఎన్న అమ్మేరిన అక్కన కడతకులు మాత పంజ దేవస్థానం పూజకిత్తారు పంజలింగేశ్వర దేవస్థానం అంచలాయంగా కొంచెం సంబంధం ఉండు బొక్కలో ఉంది ఆశ్చర్యపడిపోయినవంట ఏదో కాలుడిది బొక్క పోనగా ఎన్న సోదర భావన ఇల్లాలు ఇంక పంజమంకేశ్వరాయన పుస్తక కోటి చెన్నయ్య సురుత ఎడిషన్ టికెట్ అంచాదే ఇడీ కొంది రీతిలో సంబంధనే బుళ్ళెత్తిన ఎంచు వందినే తెప్పనుడు రణ్యత విషయపడ నేను కిన్ని కమలాడు పుట్టుతున్నాయి కిన్ని కమలు బుళెత్తున్నాయి జోషేరు జోరుడు పడ్డు కిన్ని కమలాడు ఆ కంబుల ఆ గెడుదెడుత కంబళ అత్తు కంబళ అందండ కండ అంద ఆతే అర్త మళ్ళా కండ అంద పక్కద అలైట్ గిడిదెడలు ప్రవర్తించి కంబళడు ఇత్త లెక్కలు మాత్రం నమ్మ ప్రదర్శన కలిగి పెద్దగా కంబళలా ఉంది ప్రదర్శన కలగతుంది ఇచ్చే కంబళ అందండ గురు కంబళ ఆవిడ అతో కిన్ని కంబళ ఆవిడ ఎన్న ఊరు అయిట గిడదెరలు పరుపుజ ఏర్లు ఏపల ఇచ్చాడు అల్ప ఇత్తిని బాకీ రేసులే ఇత్తిని ఆ కాలం మాత బొక్క కలవు కాలుడు ముఖ్య విషయం బరుడు అండ పంజ మంగేశ్వరారు కోటి చెన్నయ్య కథ రోడనండ ఎంచ బరేరు అయితే దాయగా అగత్య బురుడు పంపినను భారీ ఉంది విస్తారుడు పన్నులి అండ భారీ సులభుడు పంపారు పంజ మంగేశ్వరారు మంగళూరుడే ఇత్తున్నారు మంగళూరుడే టీచర్స్ ట్రైనింగ్ స్కూల్ దా హెడ్ మాస్టర్ అది ఇత్తున్నారు ఐడు దుమ్ము మడికేరీడు హెడ్ మాస్టర్ అది ఇస్తున్నారు మడికేరి హై స్కూల్లో అంచాదు అరే ఉంది రీతిడు ఈ ప్రదేశం మంగళూరుడు ఆ ఊరు దమ్ముట ఎడ్డ పొలబిత్తుండు బోడాయనాథ్ కొలబిత్తుండే ఆతే ముఖ్య అనుకుండ బోడాయనాథ్ ఆట ఆ కాలం ఆట యక్షగాన ఆట తుళు తత్తు కన్నడ అథవా బాకి భాషడిత్తుండ అయిత అయిన బోడాయనాథ్ అడు తూతున్నారు అవు యావందనే ఆరేగురి క్లాస్మేట్ ఇస్తారు పంజ మంగేశ్వరారు మంగళూరు కలతోందిన కాలడు ఆ ఆరిన క్లాస్మేట్ ఇస్తున్నారు బాగ్లోడి రామరాయరు నండి పుదరు ఒత్తి తిండ నికులే బాగ్లోడి దేవరాయరుంది కొంచెం భారీ ప్రఖ్యాతిద మా ఇండియాద అంబాసిడర్ అది ఇస్తారు రష్యాడు ఇటలీడు మాత ఇస్తున్నారు కలవు కాలడు బాగ్లోడి దేవరాయరు దేవరాయరున నేళ్ళి అమ్మారు సంబంధుడు అమ్మారిన కజిన్ పలయ్యారు బాగ్లోడి రామరాయరు అండి ముక్కులు ఇరువరల ఆ కాలడు బోటుడు బంట్వాళ్ళది కుడ్ల వరంది ఇతరికి ఉళ్ళలకి ఆ కాలుడు ట్రాన్స్పోర్ట్ అక్కడికి ఇచ్చిన అనుకూలత వద్ద ఆ కాలుడి ఇరువరల వరంది ఇప్పుడుగా భారీ యోజనలు మాత పాడంది ఇస్తున్నారు కొంచెం కెలవు కారణ ద్వారా బాగ్లోడి రామరాయరు కిన్ని కమ్లోడి సెటిల్ అవ్వడం బతుంది అరణ అల్పని కొంచెం ఇల్లు మలుతుంది శాలేశ్వరం మలుతారు 1908 ఇసుడు కొంచెం శాలేశ్వరం మలుతారు ఎలిమెంటరీ శాలే కిన్ని కమ్లోడు ಐತ ಮುಕ್ಕ ಐಟ್ಲ ಎಂಚನ್ ಬಂಡ ಇಂದು ಪೂರ ಒಂದು ರೀತಿ ಆ ಕಾಲ ಗೊತ್ತಿತ್ತೇನೆ ಗೊತ್ತಿತ್ತಂಡ ಇಂಗ್ಲೀಷದ್ದು ಕನ್ನಡ ಅಥವಾ ಕನ್ನಡ ಶಾಲೆಯಲ್ಲಿ ಇಂಗ್ಲೀಷ್ ಎಂಚ ಕಲ್ಪೋದು ಇಂಗ್ಲೀಷ್ ಶಾಲೆಯಲ್ಲಿ ಕನ್ನಡ ಎಂಚ ಕಲ್ಪೋದು ಪನ್ಪಿನ ಸಮಸ್ಯೆ ಇತ್ತಿನ ಕಾಲ ಪಂಜ ಮಂಗೇಶ್ ರಾಯರಿಗೆ ಕೆಲವು ರೀತಿಡು ಕನ್ನಡ ಶಾಲೆಯಲ್ಲಿ ಶುರು ಮಾಡ್ಬೋದಂಡ ಈ ರೀತಿಡು ಇಂಗ್ಲೀಷ್ ಶಾಲೆಗೆ ಸರಿಯಾದ ಅಥವಾ ಸರಿ ಮೆಗಲಾದ ಗುರುಕುಲ ಹತ್ತೊಂದನ ಶಾಲೆಯಲ್ಲಿ ಎಂಚ ಪೊಡ್ದು ಆಲೋಚನೆ ಮಲ್ತಾರೆ ಐಕು ಆರು ಮಲ್ತಿನ ಮಲ್ಲ ಕೆಲಸ ಬಂಡ ಬಾಲ ಸಾಹಿತ್ಯ ಮಂಡಲ ಬಂದು ಎಲ್ಲ ಸಾಹಿತ್ಯ ಮಂಡಲ ಶುರು ಮಲ್ತಾರೆ ಮಂಗಳೂರಡೆ ಆ ಕಾಲಡು ಕೆಲವು ಜಾನಪದ ಕಥೆಲೇನು ಮಾತ ಕನ್ನಡ ಎಲ್ಲೆಲ್ಲ ಪುಸ್ತಕ ಅಥವಾ ಪುಸ್ತಿಕೆ ಮರಡು ಎಲ್ಲ ಪುಸ್ತಕ ಅದು ಪ್ರಕಾಶನ ಮಲ್ತಾರೆ ತನ್ನ ಸ್ವಂತ ಖರ್ಚಿಡು ಒಂಜಾಣೆಗೆ ಒಂದು ಪುಸ್ತಕ ಮೂರು ಪೈ ಒಂದು ಪುಸ್ತಕ ಕೆಲವು ಇಂಚಿನ ಮಾತ ವಿಚಿತ್ರ ಪ್ರೈಜಿಂಗಿದ ಪುಸ್ತಕಗಳಿತ್ತಂದು ಹೆಚ್ಚಿದಕ್ಕೆ ಆರೇ ಚಿತ್ರ ಬರೆಯೊಂದಿತ್ತರಿಗೆ ಆ ಕಾಲಡು ಎಂಚನೋ ಬ್ಲಾಕ್ ಮಲ್ತೋದು ಎಂಚನೋ ಕಲ್ಲಚ್ಚಿಡ ಮಕ್ಕೊಂಜಟ ಪ್ರಿಂಟ್ ಮಲ್ತೊಂದಿತ್ತರು ಬಾಸೆಲ್ ಮಿಷನ್ ಒಟ್ಟಿಗೆ ಆರಿಗೆ ಹೆಚ್ಚು ಸಂಬಂಧ ಇಜ್ಜಾಣ್ ಒಂದು ರೀತಿಯ ಕಾಂಪಿಟೇಷನ್ ಇತ್ತಂದು ಪಣ್ಣ ಬೇರೆ ಗೌರ್ಮೆಂಟ್ ಸರ್ವೆಂಟ್ ಆದ್ರಿಂದ ಅಕ್ಕಲ್ದ ಬಾಕಿದಗಳ ಪಾತ್ರ ಸಂಶಯ ಇತ್ತಂದು ಅಂಚ ಅದು ಆರ್ನ ಸ್ವಂತ ಪ್ರಯತ್ನ ಇಂದಲ್ಲಿ ಮಾತ್ರ ಪ್ರಯತ್ನ ಮಾಡ್ತಾರೆ ಶುರುತ ಕೆಲಸ ಬಂಡ ಆ ಕಾಲೋಡಿ ಇತ್ತಿನ ಬಾಕಿ ಕಥೆಲ್ಲಿ ಒಟ್ಟಿಗೆ ಜಾನಪದ ಕಥೆಲ್ಲಿ ಪಂಡೆ ಅನ್ನು ಸುರುಕು ಶುರು ಮಾಡ್ತೀನ ಅದು ಹೆಣ್ಣು ಸತ್ತು ಕಾಗೆ ಬಡವಾಯಿತು ತಟಪಟ ಹನಿಯಪ್ಪ ಬೊಕ್ಕ ಇಂಚಿನ ಏತೋ ಗುಡುಗುಡು ಗುಮ್ಮಟ ದೇವರು ಇಂಚಿನ ಪುಸ್ತಕಗಳು ಮಾತ್ರ ಜೋಕ್ಲಿಗಾದ ಪ್ರಕಾಶನ ಮಲ್ತಾರೆ ದಾಯಿ ಪಂಡ ಜೋಕ್ಲಿಗೆ ಓದಿರ ಆ ಕಾಲೋಡು ಕನ್ನಡದಲ್ಲ ಪುಸ್ತಕನೇ ಇಜ್ಜಾಂಡ್ ಅಂಚಿನ ಕಾಲೋಡ ಅದು ಶುರು ಮಾಡ್ತೀನಿ ಕೆಲವು ದಿನದ ಬೊಕ್ಕ ಅವರಿಗೆ ಯೋಚನೆ ಬರ್ತಂದು ಬಾಕಿ ಇಂಗ್ಲೀಷ್ ಹಿಡಿತನ ಕೃತಿಯಲ್ಲಿಲ್ಲ ಪರ್ಟಿಕ್ಯುಲರ್ಲಿ ಜಾನಪದ ಕಥೆಗಳನ್ನ ವಿಷಯ ಬಾಸೆಲ್ ಮಿಷನ್ ದಕ್ಕಲು ಮಾಡ್ತೇನೆ ಕೆಲಸ ಮ್ಯಾನರ್ ಬಕ್ಕ ಮಾತೆಲ್ಲ ಮತ್ತು ಕೆಲವು ಎರಡು ಮೂರು ಜನ ಇದ್ದಾರೆ ಮ್ಯಾನರ್ ಈಗ ಸಾಕಲು ಮಾತು ಇತ್ತೇನೆ ಮುಕ್ಕಳು ಬೆಳೀತೇನ ಅಥವಾ ಮುಕ್ಕಳು ಸಂಗ್ರಹ ಮಾಡ್ತೀನ ಪಾಡ್ದೊಳ್ಳೇನೆ ಆ ತೂದು ಕನ್ನಡಕ್ಕೂ ಭಾಷಾಂತರ ಮಾಡ್ತಿದ್ದೆ ಸುರುಕು ಇಂಗ್ಲೀಷ್ ಭಾಷಾಂತರ ಮಾಡ್ತಿದ್ದಾರೆಗಳು ಇಂಡಿಯನ್ ಆ್ಯಂಟಿಕ್ ಪೀರಿಯಡ್ ಒಂದು ಕಿನ್ಯ ಕಥೆ ಅದು ಬರ್ತಿತ್ತು ಒಂದು ರೀತಿ ಅವು ಸುಸಂದಬ್ಬ ಸುಸಂಬಂಧ ಅಂತ ಇಜ್ಜಾಂಡ್ ಕತೆ ಕಲೆ ಕಲೆಕ್ಟ್ ಮಾಡ್ತೀನ ಮಾತ್ರೆಲ್ಲ ಗೊತ್ತುಂಡು ಇತ್ತೆಲ್ಲ ಎರಡಾಂಡ್ಲ ಒರಿಯಡ ಸಿರಿ ತಂಚಿನ ಪಾಡ್ದನ ಅಥವಾ ಕೋಟಿ ತನೇದಂತನೇ ಪಾಡ್ದನ ಇಡೀ ರಾತ್ರಿ ಪನ್ಪಿನ ಅಯ್ಯನ ಯಾತೋ ಒಂದು ಕಾಲಕ್ಕೆ ವ್ಯಾಡಿತ್ ಮಾಡ್ತದೆ ಬೋಡನಾತೈನ ಎಂಚ ಕತೆ ತೋ ರೂಪಡ ಪನ್ಪಿನ ಬಂದು ಸಂಶಯ ಬರ್ತಂಡೆ ಅಂಚ ಅದು ಆರು ಭಾಳ ಒಂದು ವಿಶೇಷದ ಕೆಲಸ ಮಾಡ್ತೀರಿ ಹೊವೇ ಪುಸ್ತಕನ ಕೋಟಿ ಜನರ ಪಾಡ್ದನೇ ತುಳುಟಿತ್ತೇನೆ ಕನ್ನಡೋಡು ಬರೆಯಪ್ಪ ಕನ್ನಡೋಡು ಭಾಷಾಂತರ ಮಲ್ಪರು ಕಾರಣ ಪಂಡ ಪಂಜಾಬ್ ಮಂಗೇಶ್ವರಗಳ ಕನ್ನಡ ಇದು ತುಳು ಆತ ಹೆಜ್ಜೆ ಬರೋಂದಿಜ್ಜಾಂಡ್ ಭಾಷಾಂತರ ಮಲ್ತದೆ ಐತ ಪೆರ್ಮೇನೆ ಆ ಭಾಷೆದ ಪೆರ್ಮೇನೆ ಅಂಚನೆ ಒರಿಪಾದ ಎಂಚ ನನಂಜಿ ಭಾಷೆ ಬರೆಯಲಿ ಬಂದ ಮೇಲೆ ಸಂಶಯ ಇತ್ತಂಡು ಅರ್ಲ ಎಡ್ಡೆ ಓದ್ನಾರ ಸಾಹಿತ್ಯ ಆ ಕಾಲೋಡು ಅಂಡ್ಲ ಇಂಚಿನ ಒಂದು ಪ್ರಯತ್ನ ಮಾಡ್ತೀರಿ ಅಂಚಾದೆ ಆರು ಬಾಗ್ಲೂಡಿ ರಾಮರಾಯಡ ಹೋದು ಇರೆಗಂಚಲ ತುಳು ಬರ್ಪಣ್ಣತ್ತ ಒಂದು ಆತ ಭಾಷಾಂತರ ಮಲ್ತು ಕೊರಲೆ ಅಂದ್ಕೊಂಡಿರು ಬಾಗ್ಲೋಡಿಯರು ರಾಮರಾಯ ಬಾಗ್ಲೋಡಿಯರು ಭಾಷಾಂತರ ಮಲ್ತು ಕೊರಿಯರು ಕೊರ್ಪಿನಾಗ ದುಂಬು ಅರೆಗಲ ಕೆಲವು ಸಂಶಯ ಬರ್ತಂಡ ಅಲ್ಪನೆ ಕಿನ್ನಿ ಕಂಬಳದಲ್ಲಿ ಏನಲ್ಲಿ ಪೆದ್ಪಾಯಿಂದಲೆ ನಾಗುಂದಿತ್ತಲೆ ಅಲ್ಲಿಗೆ ಪಾರ್ದನ ಬರ್ತಂದು ಇತ್ತರಿಗೆ ಆಳ್ದ ಕೇಂದ್ರದ ಕೆಲವು ವಿಷಯ ಕಲೆಕ್ಟ್ ಮಾಡ್ತದೆ ಒಟ್ಟಿಗೆ ಅದು ಕನ್ನಡ ಭಾಷಾಂತರ ಮಲ್ತು ಕೊರಿಯರಿಗೆ ಇದು ಕೊಡಿ ಕೊರಿಬೊಕ್ಕ ಪಂಜ ಮಂಗೇಶ್ವರಿಗೆ ಭಾರ ಕಷ್ಟ ಅಂಡಿಗೆ ಎಂಬ ವರ್ಷ ಈ ಭಾಷಾಂತರ ತನ್ನ ಕೈ ಟೈದು ಒಂದಿತ್ತರಿಗೆ ದಯಗಿನ ಪಂಡ ಆ ಪಾಡ್ದನಳು ಅಸಂಭವ ಅಸಾಧ್ಯ ಹಿಂಚಿನ ಮಾತ ವಿಷಯಗಳಿತ್ತಂಡು ಕೆಲವು ಕಡೆ ಇಟ್ಟು ಕೋಟಿ ಚೆನ್ನ ಕ್ರೌರ್ಯ ಅಲ್ಪ ಆ ಕಾಲೋಡು ಬರೋಂದಿತ್ತಿನ ಜೋಕ್ಲಿಕ್ಕೆ ಪಂಪಿನ ಕಥೆಗಳು ಅಪ್ತವೆ ಹಂಚಿನ ಮಾತ ಅಂಚ ಅದು ಪುರಾಣೋಡಿಪ್ಪು ಅಂಡ ಇಂಚಿನ ಜಾನಪದ ಹಂಚಿನ ಒಂದು ಕ್ರೌರ್ಯ ಬರೆಯಲು ಸಾಧ್ಯ ಅಂಚ ಅದು ಐನ ಮಾತ ಬಡ್ದು ಎಂಚ ಸಾಧ್ಯ ಉಂಡ ಅಂಚ ಒಂದು 74 ಅಥವಾ 75 ಪುಸ್ತಕ ಪುಟ್ಟದ ಪುಸ್ತಕ ತಯಾರಾಪಿನ ಆತ ಕೋಟಿ ಜನ ಕತೆ ಬರೆಯರು ಆಂಡ್ಲ ಐಟಾರು ಬರಿಪಾಯಿನ ಕೆಲವು ವಿಶೇಷಗಳು ಭಾರಿ ತುಳುತ ಕೆಲವು ನಡೆಗಟ್ಟಲು ಅಥವಾ ನುಡಿಗಟ್ಟಲು ಆ ಕಾಲ ಬರೋಂದಿತ್ತಿನ ಸೊಕ್ಕಿನ ಓಲೆ ಸುಡುಗಾಡ ಓಲೆ ಪನ್ಪಿನ ಕೋಪದ ಪಾತ್ರರಲ್ಲು ಕಂಬಳದ ಕತೆ ಅಕೇರಿಗೆ ಕೋಟಿ ಚೆನ್ನೈರು ಮರಣ ಬಂದಿನ ಕತೆ ಕಾಯ ಬಿಟ್ಟು ಕೈಲಾಸಕ್ಕೆ ಸಂದ ಕತೆ ಅಲ್ಲಿ ಮಾತ್ರ ಭಾರಿ ಪೊಲ್ಲುಡ ಅದಕ್ಕೆ ಬರೆಯೋದು ಸಾಧ್ಯ ಅಂತ. ಇದು ನೆತ್ತೊಂಜಿ ವೈಶಿಷ್ಟ್ಯ ಅಂದ್ಕೊಂಡ ಈ ಭಾಷಾಂತರ ಆದು ಪುಸ್ತಕ ತಯಾರಾದು ಅವು ಪ್ರಿಂಟ್ ಆದ ಬರೋಣ ಅಂದರೆ ಸಾಧಾರಣ 8 ವರ್ಷ ಕರೆಂಡಿಗೆ ಆತನಾಗ ಏದೋ ಬದಲಾವಣೆ ಆದಿತ್ತಿಂಡ ಆಂಡ್ಲ ಅಯ್ನ ಬಿಡಂದ ಬರೀರು ಇದುವೇ ಕಾಲಿಕ್ಲೆ ಗೊತ್ತಿತ್ತಿಂಡ ಕನ್ನಡದ 1ನೇ 2ನೇ ಕ್ಲಾಸ್ದ ಪುಸ್ತಕ ಎಲ್ಲ ಪಂಜಮಂಗೇಶ್ವರೇ ಅಡಿಟ್ ಮತ್ತಿನ ಬರೋಂದಿತ್ತಿಂಡ ಪಕ್ಕ ಶಿವರಾಮ್ ಕಾರಂತ ಅಂಚಿರೋಕಲು ಹಕ್ಕುಲ್ನ ಎಲಿಮೆಂಟ್ರಿ ಪುಸ್ತಕ ಕೊನತಿರಲಿಲ್ಲ ಸುರೂತ ಎಲಿಮೆಂಟ್ರಿ ಪುಸ್ತಕಗಳು ಭಾರಿ ಮುಖ್ಯ ಇತ್ತಿಂಡ ಓಡಂಬಿಟ್ಟು ಅಂದ್ಕೊಂಡ ಎಂಕು ಆಶ್ಚರ್ಯ ಆಗ್ಬಿಡು ಎನ್ನ ಮೇಲೆ ಪಣಂದಿತ್ತರು ಕಿನಿಕಮಲದ ಶಾಲೆಡು 1ನೇ ಕ್ಲಾಸ್ಗೆ ಪುಸ್ತಕ ಮಾಸ್ಟ್ರಿಗೆ ಓದಿರಗೆ ಜೋಗಳಿಗೆ ಓದಿರತ್ತೆ 2ನೇ ಕ್ಲಾಸ್ ಬಂದಾಗ ಅರ್ಧ ಪುಸ್ತಕ ಜೋಗಳು ಓದೋಳು ಆ ಬಕ್ಕ ಬರೆಯೋಳು ಕಲ್ಪೋಳು ಆ ಭಾಷೆದ ಒಂದು ನಡವಳಿಕೆ ಬರೋಡು ನನ್ನ ಕನ್ನಡ ಭಾಷೆದೇ ಉಪರೇ ಅವು ಬೇತೆ ಬೇತ ಭಾಷೆದು ಬರ್ತಿನಕ್ಕಳು ಅಕ್ಕಲ ಇನ್ನು ಸರಿಯಾವಡಂಡ ಒಂದು ರೀತಿ ಸ್ಟ್ಯಾಂಡರ್ಡ್ ಕತೆ ಬೋಡಾಕೊಂಡು ಅಂಚಾದೆ ಈ ಕತೆಗಳನ್ನ ತಯಾರು ಮಾಡ್ತೀರಿ ಪಣ್ಣ ಎರಡ ಒಂದು ಆತು ನೋಡ್ಸುಂಡು ಇದು ಬೋಡಂದಂಡ ಒಂದು ರೀತಿ ಈ ಸ್ಟ್ಯಾಂಡರ್ಡೈಸೇಷನ್ ಕತೆ ಅಗತ್ಯದ ಕತೆದ ಅಗತ್ಯ ಎಂಚಿನ ಪಣ್ಣ ಅವು ಬಹುಶಃ ಪಂಜಮಂಗೇಶ್ವರಿಗೆ ಅರ್ಥ ಆತಿನಾತು ಬಾಕಿ ತಗೊಳ್ಳಿ ಗೊತ್ತಾತಿಜಿ ಆಗ ಮಾತ್ರ ಆತ ಆನೆಸ್ಟ್ಲಿ ನೆಟ್ ಪುಸ್ತಕ ಅದನ್ನ 300 ಬರೀತಿರು ನೆಟ್ಟು ಎಂಗಳು ಕೆಲವೇನು ಬಿಡೋಡಾಂಡ್ ಕೆಲವು ಸೇರ್ಸಾವಡಾಂಡ್ ಸುದ್ದಂಬಂದ ಕತೆ ಮಲ್ಪಂಡ ಐಕ್ ಹೆಂಚಿನ ಸೇರ್ಸಾವಡ್ದ ಐಲ್ಲಾರು ಬರೀತಿರು ಅದನ್ನ 300 ಇದು ಒಂದು ಆಶ್ಚರ್ಯ ಇತ್ತದ ಕಾಲದ ಜನಕ್ಕೆ ಪ್ಲೇಜಿಯಾರಿಸಂ ಮಾತಾಡಲಿಲ್ಲ ಪಿ ಎಚ್ ಡಿ ತೀಸಿದಕ್ಕೆ ಎಲ್ಲ ರಾಶಿ ಬರೋದು ಕಾಲಡೆ ತಾನು ಇನ್ನೊಬ್ಬ ಒರಿಯ ತಾನು ಮಲ್ತಿನೇ ಇನ್ನೊರ ಕಾರಣ ಇನ್ನೂರಿಗೆ ಸ್ವಲ್ಪ ಸಂಧಾನ ಒಂದು ವಿಶೇಷನೇ ಪಂಜಮಹೇಶ್ವರಾಯನ ಒಂದು ವೈಶಿಷ್ಟ್ಯ ಅಂತ ನಾನು ನೇತೊಂದಿಲ್ಲೆ ಆಂಡ ಆತಿನ ಗ್ರಂಥ ಒಂದು ಸ್ಟ್ಯಾಂಡರ್ಡ್ ಆಗ್ಬಿಟ್ಟು ನನ್ನೋರಿಯ ಪೆತ್ತ ಬೊಕ್ಕದ ಕಾಲೋಳು ಕೋಡಿ ಚೆನ್ನ ಕತೆ ಬೋಳಂದ ಅಕ್ಕಳಿಗೆ ಆಧಾರ ಕ್ರಂಥ ತಿಕ್ಕೊಂದಿತ್ತೀನಿ ಪಾಡ್ದನಲ್ಲತ್ತು ಪಾಡ್ದನ ಎಂಚಾಂಡ ಅವಳು ಎಂಚಿನ ಇತ್ತಿಂದ ಎರೆಗಲೇ ಗೊತ್ತಿಜ್ಜು ನಿಜವಾಗಿ ತಿನ್ಕುಳಿಗೆ ಗೊತ್ತುಂಡು ಪಾಡ್ದನ ಕೇಂಡದು ಎರೆಗಾಣ್ಲ ಅರ್ಥ ಆಗ್ಬಿಂಡ ಒಂದು ಆಟೋಡ 12 ಗಂಟೆನ 10 ಗಂಟೆನ ಕುಲ್ಲೊಂದು ಇಡೀ ಕಾಣ್ಬಿಟ್ಟು ಹೋದುಂಡ ಪಂಪಿನ ಕುಳಿಗೆ ಅರ್ಥ ಆಗ್ಬಿಂಡ ಇಜ್ಜ ಗೊತ್ತಿಜ್ಜಿ ಐತ ನುಡಿಗಟ್ಟಲೆ ಇಲ್ಲ ಅರ್ಥ ಆವಡು ಶಬ್ದಾರ್ಥ ಆವಡು ಏತೋ ಗ್ರೇಡ್ ಗೊತ್ತಿಜ್ಜಿ ಕಂಬಳ ಅಂದು ಪಡಲೆ ಕದೇ ಅರುಜ್ಜಿ ಒಂದು ಕಂಬಳ ಬೇತೆ ಅಲ್ಪ ನಿಜವಾದ ಉಪ್ಪಿನ ಕಂಬಳ ಬೇತೆ ಇಂಚಿನ ಮಾತ್ರ ಸೇರಿಸೋ ಒಂದು ಭಾರಿ ಒಂದು ವಿಶೇಷ ರೀತಿ ಎಡಿಟಿಂಗ್ ಹೆಂಚಿನ ಅಂತ ಪಂಪಿನಲ್ಲಿ ಪಂಜಮಹೇಶ್ವರ ಕಲ್ಪಾಯರು ಬರೆದು ತೋಜಾಯರು ಅವು ಭಾರಿ ವಿಶೇಷ ನೆರೆದು ಯಾನು ಕಲ್ತಿನ ಕೆಲವು ವಿಷಯಗಳು ಉಂಟು ಪುರಾಣಿ ಪೃಥ್ವಿ ಪಂಡ್ಲೆಕ್ಕ ಪಂಡಿ ಬೊಕ್ಕ ಒಂಚೂರಿ ಅನು ಓದೋಣ ಬೇತ ರೀತಿ ಅವು ಇಂಚ ಒಂಜಿ ಹೆಂಚಿನೇ ಒಂಜಿ ಕತೆಟ ಬದಲಾವಣೆ ಮಲ್ಪಡಣ್ಣ ಅಡಿಟ್ ಮಲ್ಪಡಣ್ಣ ಅವು ಹೆಂಚಿನ ನನಗೆ ಗೊತ್ತಾವಡಬಿಟ್ಟು ಇಜ್ಜಾಂಡ ಓಡಿಗಳನ್ನು ಮನೆ ಎತ್ತಾವಚ್ಚು ನೆತ್ತ ಒಂದು ಕತೆ ಬಂದ್ಬೇಡಿ ಎನ್ನೋ ಒಂದು ಗುರುಕುಲ ಇಲ್ಲ ಸಂಗೀತದ ಮಲ್ಲ ಗುರು ಭಾಳ ಫೇಮಸ್ ಆರ ಎಂಕುಲ ಕತ್ತು ಆರು ಆರನ ಕಣ್ಣಿನ ಗುರು ಕೂಡ ಆರೇ ಒಂದು ರೀತಿ ಕಲ್ತೋ ಕಲ್ಪೊಂದು ಉಪ್ಪನಾಗ ಈ ಅನ್ನ ಕಂಡನಿ ಎನ್ನ ಗುರುನ ಕಂಡನಿ ಪೀದಲಕ್ಕೊಂದು ಅಂತ ಎಕ್ಸ್ಪೆರಿಮೆಂಟ್ ಮಲ್ಪಿ ದಾಡಿಯರಿಗೆ ಆತನಾಗ ಅಮ್ಮ ಎನ್ನ ಗುರು ಪಂಡಲ್ಗೆ ಈ ಅಧಿಕ ಪ್ರಸಂಗ ಮಲ್ಪೋಚಿ ಹೆಂಚಿನ ಸರಿ ಉಂಡು ಅಥವಾ ಒಂದು ಆದರ್ಶ ಅಥವಾ ಒಂದು ಮಾಡೆಲ್ ಅಥವಾ ಒಂದು ವಿಶೇಷ ಶಬ್ದ ಇಂಗ್ಲೀಷಲ್ಲಿ ನಾವು ಉಪಯೋಗ ಮಲ್ವ ರಿಜಿಸ್ಟರ್ ಆಗಿನ ಒಂದು ಕತೆ ಇಜ್ಜಾಂಡ ಐಡ್ದು ನಿಂದು ಹೆಂಚಿನ ಎಕ್ಸ್ಪೆರಿಮೆಂಟ್ಲ ಸಾಧ್ಯ ಆಗ್ಬೋದು ರಾಗ ಎಂಜಿನ ನೀನು ರಿಜಿಸ್ಟರ್ ಒಂದು ಸಿದ್ಧಾಂತದ ಪ್ರಕಾರ ಕಲ್ತಿದ್ದೀರ ನಿನ್ನ ಯಾವ ಪ್ರಯೋಗಗಳ ಮಲ್ಪರೆ ಆಪಿಚಿ ಯಾವ ಸುಧಾರಣೆ ಮಲ್ಪರೆ ಆಪಿಚಿ ಅವು ಬಹುಶಃ ಕನ್ನಡದಲ್ಲೂ ಸತ್ಯ ಅಂಡು ಕೋಟಿ ಜನರ ಕಥೆಟ್ಲಂದು ಸತ್ಯ ಅಂಡು ಪಂದಬೇಟು ವೆಂಕಟರಾಯರು ಮಲ್ಪಿನಾಗ ಆ ಕಾಲದ ಪ್ರಸಂಗ ಬರೀನಾಗ ಆರು ಮಲ್ತಿನ ಸುಧಾರಣೆಯಲ್ಲಿ ಮೇಲಿನ ಸ್ಟ್ಯಾಂಡರ್ಡ್ ಕತೆ ತಮ್ಮಿತ್ತೆ ಬತ್ತೆ ಅಂತಂದೆ ಬಾಕಿ ದಾಲ ಕತೆ ತಮ್ಮಿತ್ತೆ ಆರನೇ ಕಪೋಲ ಕಲ್ಪಿತ ದಾಲ ಇಚ್ಚಿ ಇದು ಪೂರ ಒಂದು ರೀತಿಯ ರಿಜಿಸ್ಟರ್ಡ್ ಕತೆದೇ ಅದು ಉಪಯೋಗ ಮಾಡ್ಕೊಂಡು ಇದುವೇ ಭಾಷೆದ ಒಂದು ವಿಶೇಷ ಒಕ ವೈಶಿಷ್ಟ್ಯ ಅಂದು ಪಂಡದು ಬಹುಶಃ ಎನ್ನ ರೆಡ್ಡೇ ಪಾತ್ರ ಮುಗಿಪೋ ಎಗ್ಳ ಇದ್ದಂಥ ಕಷ್ಟ ಇಜ್ಜಂಡ ಎಗ್ಳ ಪಾತ್ರ ಸುಲ್ಮಲ್ತಿದ್ದ ಪುಲ್ಯ ಬಿಟ್ಟ ಪಾತ್ರ ಅದೇ ಗೊತ್ತು ಬಾಕಿ ಜೋಶಿಲ್ಲ ಅದೇ ಅಲ್ಲ ಅದು ಇತ್ತೆ ಬಂದಿಕ್ಕೆ ಎನ್ನ ನಮಸ್ಕಾರ ನಮಸ್ಕಾರ
1: ಬಂದುಲೆ ಯಕ್ಷಗಾನದ ಪಿರಿಯ ಸಾಧಕಿರ್ನ ಬುಕ್ಕ ಕೋಟಿ ಚೆನ್ನಯ್ಯ ಕತೆ ಕತೆ ಬರೀತಿನಾರು ಬುಕ್ಕಿನ ಸಂಧ್ಯದ ಮೂಲಕ ನಮ್ಮ ನೆನಪು ಮನ್ಪುನಂಚಿನ ಈ ಕಾರ್ಯಕ್ರಮ ಇಡಕ್ಕೆ ಮುಗಿತಲಾಪುಂಡು.
0: ಈತನೇಟ ಇಂಚಿಪ್ಪ ಕುಡ್ಲದ ತುಳುಭವನದ ಸಿರಿಚಾವಡಿಡ್ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಂಚನೆ ಥಿಯೇಟರ್ ಯಕ್ಷ ರಿಜಿಸ್ಟರ್ಡ್ ಮೊಕಲ್ನ ಒಟ್ಟು ಸೇರಿಕೆಡ್ ಯಕ್ಷಗಾನ ಸಾಧಕರ ಸಂಸ್ಮರಣೆ ತುಳು ತಿಟ್ಟಿನ ಪೂರ್ವರಂಗ ಸಹಿತ ಯಕ್ಷಗಾನ ಪೂರ್ವರಂಗ ಸಹಿತ ಯಕ್ಷಗಾನ ಈ ಲೇಸಿಡ್ ಪಂಜೆ ಮಂಗೇಶರಾಯರ ಬರೆಯನ ಕೋಟಿ ಚೆನ್ನೈರ್ನ ಎಲ್ಯ ಕತೆ ಉಂದೆನೆ ನೆನಪು ಮಲ್ತು ಪಾತೆರ್ನಾರು ಸಂಯುಕ್ತ ವಿಷಯಕ ಸಂಶೋಧಕೆ ತತ್ವಶಾಸ್ತ್ರೀಯ ಚಿಂತಕರಾಯ್ನ ಪ್ರೊಫೆಸರ್ ಕೆಪಿ ರಾವ್ ಕೇನೊಂದು ಪುಲೆ ರೇಡಿಯೋ ಸಾರಂಗ್ 7.8 FM ಒಂದು ರಂಗ ರಂಗದ ಬದುಕು.

ಈತನೇಟ ಕೆಲವೊಂದು ತುಳು ಪದಕುಲೇನು ಕೇನೊಂದು ಬತ್ತಾರೆ. ಎಡಗು ಈ ಕಾರ್ಯಕ್ರಮ ಮುಗಿಂಡ ಮಾತರೆಗ್ಲ ಸೊಲ್ಮೆಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕ.

0: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ, ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
1: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
0: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ಸೂರಿಕಮೇ ಗೋವಿಂದ ಭಟ್, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಜನಪದ ಗಮ್ಮತ್ತು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ರಾಷ್ಟೀಯ ಭದ್ರತೆಗೆ ರಾಜತಾಂತ್ರಿಕತೆ, ರಕ್ಷಣಾ ಸನ್ನದ್ಧತೆ ನಡುವೆ ಸಮತೋಲನ ಅಗತ್ಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದನೆ. ಪಾಲಿಲ್ಯಾಕ್ಟಿಕ್ ಆಸಿಡ್ ಆಧಾರಿತ ಜೈವಿಕ ವಿಘಟನೀಯ ಪ್ಲಾಸ್ಟಿಕ್ನ ವಾಣಿಜ್ಯ ಬಳಕೆಗೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಹಸಿರು ನಿಶಾನೆ. ಬೆಂಗಳೂರಿನ ಐಎಎಸ್ಸಿಯಲ್ಲಿ ಇಂದು ಸೇವಾ ಫಸ್ಟ್ ಇನೋವೇಷನ್ ಚಾಲೆಂಜ್ಗೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ. ಏಷ್ಯನ್ ಗೇಮ್ಸ್, ಭಾರತಕ್ಕೆ ರಿಲೇಯಲ್ಲಿ ಬೆಳ್ಳಿ, ಮಹಿಳೆಯರ 10,000 ಮೀಟರ್ ಓಟದಲ್ಲಿ ಕಂಚು. ವಾರ್ತೆಗಳ ವಿವರ: ಉತ್ತಮ ಭದ್ರತಾ ನೀತಿಗಾಗಿ ನೆಲದ ವಾಸ್ತವತೆ ಮತ್ತು ರಾಷ್ಟೀಯ ಹಿತಾಸಕ್ತಿಯನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು ಅತ್ಯಗತ್ಯ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿ ಮಾಧ್ಯಮ ಸಂಸ್ಥೆಯೊಂದು ಆಯೋಜನೆ ಮಾಡಿದಂತಹ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ರಾಷ್ಟೀಯ ಭದ್ರತೆಗೆ ಸಂಬಂಧಪಟ್ಟಂತೆ ಸವಾಲುಗಳನ್ನು ಎದುರಿಸಲು ಸಮಗ್ರ ವಿಧಾನ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಬಲವಿಲ್ಲದೆ ಕೇವಲ ರಾಜತಾಂತ್ರಿಕತೆಯ ಆಧಾರದ ಮೇಲೆ ಮುಂದುವರಿಯುವುದು ದೌರ್ಬಲ್ಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮತ್ತು ರಾಷ್ಟೀಯ ಭದ್ರತೆಗೆ ಇದು ಮಾರಕವಾಗಿದೆ. ಆದ್ದರಿಂದ ರಾಜತಾಂತ್ರಿಕತೆ ಮತ್ತು ರಕ್ಷಣಾ ಸನ್ನದ್ಧತೆ ಎರಡರ ನಡುವೆ ಸಮತೋಲನ ಅತ್ಯಗತ್ಯ ಎಂದು ಅವರು ಪ್ರತಿಪಾದಿಸಿದ್ದಾರೆ. ರಾಜತಾಂತ್ರಿಕತೆಯ ಮೂಲಕ ಭಾರತ ಪ್ರಪಂಚದಾದ್ಯಂತ ಶಾಂತಿ ಸ್ಥಾಪಿಸುವ ಕೆಲಸವನ್ನು ಮಾಡುತ್ತಿದೆ. ಪ್ರತಿಯೊಂದು ಸಂಭಾವ್ಯ ಬೆದರಿಕೆ ಎದುರಿಸಲು ತನ್ನ ರಕ್ಷಣಾ ಮತ್ತು ಕಾರ್ಯತಂತ್ರದ ಸಾಮರ್ಥ್ಯ ಬಲಪಡಿಸುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಪಾಲಿಲ್ಯಾಕ್ಟಿಕ್ ಆಸಿಡ್ ಆಧಾರಿತ ಜೈವಿಕ ವಿಘಟನೀಯ ಪ್ಲಾಸ್ಟಿಕ್ನ ವಾಣಿಜ್ಯ ಬಳಕೆಗೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಚಾಲನೆಯನ್ನು ನೀಡಿದ್ದಾರೆ. ಭಾರತ ಮುಂದಿನ ಪೀಳಿಗೆಯ ಸುಸ್ಥಿರ ಉತ್ಪಾದನಾ ವ್ಯವಸ್ಥೆಯತ್ತ ಸಾಗುವಲ್ಲಿನ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಆರ್ಥಿಕತೆ, ಪರಿಸರ ಮತ್ತು ಉದ್ಯೋಗಕ್ಕಾಗಿ ಜೈವಿಕ ತಂತ್ರಜ್ಞಾನ ಚೌಕಟ್ಟಿನ ಅಡಿಯಲ್ಲಿನ ಈ ಉಪಕ್ರಮವನ್ನು ಬಲರಾಮ್ಪುರ್ ಚಿನ್ನಿ ಮಿಲ್ಸ್ ಲಿಮಿಟೆಡ್ ಮುನ್ನಡೆಸುತ್ತಿದೆ. ಉತ್ತರ ಪ್ರದೇಶದ ಕುಂಭಿಯಲ್ಲಿರುವಂತಹ ಇದರ ಸಮಗ್ರ ಉತ್ಪಾದನಾ ಸಂಕೀರ್ಣದಲ್ಲಿ ಪ್ರಾಯೋಗಿಕ ಮಟ್ಟದ ಘಟಕ ಸ್ಥಾಪನೆ ಮಾಡಲಾಗುವುದು. ಈ ಘಟಕವು ವಿಶೇಷ ಪಾಲಿಲ್ಯಾಕ್ಟಿಕ್ ಆಸಿಡ್ ಶ್ರೇಣಿಗಳು ಮತ್ತು ಸುಧಾರಿತ ಪಾಲಿಲ್ಯಾಕ್ಟಿಕ್ ಆಸಿಡ್ ಕೋ ಪಾಲಿಮರ್ಗಳನ್ನು ಅಭಿವೃದ್ಧಿಪಡಿಸುವುದರ ಮೇಲೆ ಗಮನ ಹರಿಸಲಿದೆ. ಅಲ್ಲದೆ ಈ ಘಟಕವು ಉದ್ಯಮ, ಶಿಕ್ಷಣ ಕ್ಷೇತ್ರ ಮತ್ತು ಸಂಶೋಧನಾ ಸಂಸ್ಥೆಗಳ ನಡುವಿನ ಸಹಯೋಗವನ್ನು ಬಲಪಡಿಸಲಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಡಾ ಜಿತೇಂದ್ರ ಸಿಂಗ್, ಈ ಉಪಕ್ರಮವು ಭಾರತದ ಜೈವಿಕ ಆರ್ಥಿಕತೆಯ ಪಯಣದಲ್ಲಿ ಒಂದು ಮಹತ್ವದ ಮೈಲಿಗಲ್ಲಾಗಿದೆ. ಇದರಲ್ಲಿ ಜೈವಿಕ ತಂತ್ರಜ್ಞಾನವು ಕೇವಲ ಪ್ರಯೋಗಾಲಯದ ಸಂಶೋಧನೆಗೆ ಸೀಮಿತವಾಗದೆ ವಾಣಿಜ್ಯ ಉತ್ಪನ್ನ, ಸುಸ್ಥಿರ ಉತ್ಪಾದನೆ ಮತ್ತು ಉದ್ಯೋಗ ಸೃಷ್ಟಿಯತ್ತ ಸಾಗಲಿದೆ ಎಂದು ಹೇಳಿದ್ದಾರೆ. 2014ರಲ್ಲಿ ಸುಮಾರು $10,000 ಕೋಟಿ ಮೌಲ್ಯವಾಗಿದ್ದಂತಹ ಭಾರತದ ಜೈವಿಕ ಆರ್ಥಿಕತೆಯು ಈಗ ಸುಮಾರು $195 ಶತಕೋಟಿಗೆ ಬೆಳೆದಿದೆ. ಇದು ಜೈವಿಕ ತಂತ್ರಜ್ಞಾನ ಚಾಲಿತ ಆರ್ಥಿಕ ಚಟುವಟಿಕೆಯ ತ್ವರಿತ ವಿಸ್ತರಣೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ತಿಳಿಸಿದ್ದಾರೆ. ಜೈವಿಕ ಆರ್ಥಿಕತೆಯಲ್ಲಿ ಭಾರತ ಜಾಗತಿಕ ನಾಯಕನಾಗಿ ಹೊರಹೊಮ್ಮಲು ಮತ್ತು ಇತರ ದೇಶಗಳಿಗೆ ಪ್ರಾಯೋಗಿಕ ಪರಿಹಾರಗಳ ಮೂಲವಾಗಲು ಈ ಉಪಕ್ರಮವು ಕೊಡುಗೆಯನ್ನು ನೀಡಬಲ್ಲದು ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯಲ್ಲಿ ಸೇವಾ ಫಸ್ಟ್ ಇನೋವೇಷನ್ ಚಾಲೆಂಜ್ಗೆ ಚಾಲನೆಯನ್ನು ನೀಡಲಿದ್ದಾರೆ. ಸಮುದಾಯಗಳಲ್ಲಿ ಕಂಡುಬರುವ ಸಮಸ್ಯೆಗಳನ್ನು ಗುರುತಿಸಲು ಮತ್ತು ಅವುಗಳಿಗೆ ಪರೀಕ್ಷಿಸಬಹುದಾದಂತಹ, ಸುಧಾರಿಸಬಹುದಾದಂತಹ ಮತ್ತು ಅನುಷ್ಠಾನಕ್ಕೆ ತರಬಹುದಾದ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಯುವ ಜನರನ್ನು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಉದ್ದೇಶವಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಈ ಸ್ಪರ್ಧೆಯಲ್ಲಿ ಶಾಲೆ, ಕೈಗಾರಿಕಾ ತರಬೇತಿ ಸಂಸ್ಥೆ, ಪಾಲಿಟೆಕ್ನಿಕ್ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಭಾಗಿಯಾಗಲಿದ್ದಾರೆ. ಈ ಸ್ಪರ್ಧೆಯ ಅಂತಿಮ ಹಂತ ಡಿಸೆಂಬರ್ನಲ್ಲಿ ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯ, ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಮತ್ತು ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಜಂಟಿಯಾಗಿ ಈ ಸ್ಪರ್ಧೆಯನ್ನು ಆಯೋಜನೆ ಮಾಡುತ್ತಿವೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯು ನೋಡಲ್ ಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 20 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದ ಅಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತಾದಂತಹ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪಿಎಂ ಗತಿಶಕ್ತಿ ಯೋಜನೆಯ ಕುರಿತ ಒಂದು ನೋಟ ಮೂಡಿಬರಲಿದೆ. ಪಿಎಂ ಗತಿಶಕ್ತಿ ಯೋಜನೆಯು 2021 ಪ್ರಾರಂಭವಾಯಿತು. ಇದರ ಜಿಐಎಸ್ ಆಧಾರಿತ ರಾಷ್ಟೀಯ ಮಾಸ್ಟರ್ ಪ್ಲಾನ್ 16 ಸಚಿವಾಲಯಗಳು ಮತ್ತು ಇಲಾಖೆಗಳಿಂದ ಮೂಲಸೌಕರ್ಯ ದತ್ತಾಂಶವನ್ನು ಸಂಯೋಜಿಸುತ್ತದೆ. ರೈಲ್ವೆ, ಬಂದರು, ವಿಮಾನ ನಿಲ್ದಾಣ, ಕೈಗಾರಿಕಾ ಕಾರಿಡಾರ್, ವಿದ್ಯುತ್ ಮಾರ್ಗ ಮತ್ತು ಲಾಜಿಸ್ಟಿಕ್ಸ್ ಜಾಲದೊಂದಿಗೆ ಹೆದ್ದಾರಿಗಳನ್ನು ಜೋಡಿಸಲು ಈ ಯೋಜನೆ ಸಹಕಾರಿಯಾಗಿದೆ. ಕೆಲವು ವರ್ಷಗಳ ಹಿಂದೆ ಭಾರತದ ಲಾಜಿಸ್ಟಿಕ್ಸ್ ವೆಚ್ಚ ಜಿಡಿಪಿಯ ಸುಮಾರು 13-14% ಅಧಿಕೃತ ಅಂದಾಜಿನ ಪ್ರಕಾರ ಈಗ 8% ಭಾರತೀಯ ಉತ್ಪನ್ನಗಳು ಜಾಗತಿಕವಾಗಿ ಉತ್ತಮವಾಗಿ ಸ್ಪರ್ಧಿಸುವಂತೆ ಆ ವೆಚ್ಚವನ್ನು ಕಡಿಮೆ ಮಾಡುವುದು ದೊಡ್ಡ ಗುರಿಯಾಗಿದೆ. ಪಿಎಂ ಗತಿಶಕ್ತಿ ಯೋಜನೆಯು ಈ ಬದಲಾವಣೆಯ ಹಿಂದಿನ ಪ್ರಮುಖ ಶಕ್ತಿಯಾಗಿದೆ. ಪಿಎಂ ಗತಿಶಕ್ತಿ ಯೋಜನೆಯ ಕುರಿತಾದಂತಹ ಅಭಿಪ್ರಾಯವನ್ನು ಹಿರಿಯ ಪತ್ರಕರ್ತರಾದಂತಹ ಡಾ ಆಶಾ ಕೃಷ್ಣಸ್ವಾಮಿ ಆಕಾಶವಾಣಿಯೊಂದಿಗೆ ಹಂಚಿಕೊಂಡಿದ್ದಾರೆ.
0: ಗತಿ ಶಕ್ತಿ ಅಂತ ಹೇಳಿದ್ರೆ ಗತಿ ಅಂದ್ರೆ ಮೂಮೆಂಟ್ ಅಂದ್ರೆ ಚಲನೆ. ಚಲನೆ ಇದ್ರೇನೆ ಎಲ್ಲಾ ರೀತಿಯ ನಾವು ಒಂದು ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ನೋಡಬಹುದು. ಕೊನೆಗೆ ಇದ್ರದ್ದು ಫೋಕಲ್ ಪಾಯಿಂಟ್ ಅಂತ ಹೇಳಿದ್ರೆ ಫಾರ್ಮರ್ಸ್ ಬಂದ್ಬಿಡ್ತಾರೆ ಈ ಎಲ್ಲ ಗತಿಶಕ್ತಿ ಮೂವ್ಮೆಂಟ್ ಅಲ್ಲಿ. 21 ಅಕ್ಟೋಬರ್ ಅಲ್ಲಿ ಇದು ಲಾಂಚ್ ಆಗುತ್ತೆ. ಗತಿಶಕ್ತಿ ಅದೊಂದು ಇನ್ಫ್ರಾಸ್ಟ್ರಕ್ಚರ್ ಪ್ಲಾನಿಂಗ್ ಸ್ಕೀಮ್, ಇದು ಎಲ್ಲಾನು ಇಂಟಿಗ್ರೇಟ್ ಮಾಡಬೇಕು, ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ.
1: 2,000 ರೂಪಾಯಿಗಳಿಗಿಂತ ಹೆಚ್ಚಿನ ವ್ಯಕ್ತಿಯಿಂದ ವ್ಯಾಪಾರಿಗೆ ನಡೆಯುವ ಯುಪಿಐ ವಹಿವಾಟುಗಳ ಮೇಲಿನ ವ್ಯಾಪಾರಿ ರಿಯಾಯಿತಿ ದರ ಎಂಡಿಆರ್ ಎಂಬುದು ಸೆಸ್ ಅಥವಾ ಸರ್ಚಾರ್ಜ್ ಅಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಎಂಡಿಆರ್ನ 1 ರೂಪಾಯಿಯೂ ಸರ್ಕಾರಕ್ಕೆ ಹೋಗುವುದಿಲ್ಲ, ಅದು ಎಂಡಿಆರ್ ಪಾವತಿ ಪರಿಸರ ವ್ಯವಸ್ಥೆಯೊಳಗೆ ಇರುತ್ತದೆ. ಎಲ್ಲಾ ಯುಪಿಐ ವ್ಯಾಪಾರಿ ವಹಿವಾಟುಗಳಲ್ಲಿ ಸುಮಾರು 96% ಮೇಲೆ ಇದು ಪರಿಣಾಮ ಬೀರುವುದಿಲ್ಲ. ಗ್ರಾಹಕರು ಎಂಡಿಆರ್ ಪಾವತಿಸುವುದಿಲ್ಲ ಮತ್ತು ವ್ಯಾಪಾರಿಗಳು ಅದನ್ನು ಗ್ರಾಹಕರಿಗೆ ವರ್ಗಾಯಿಸದಂತೆ ನೋಡಿಕೊಳ್ಳಲು ಬ್ಯಾಂಕ್ಗಳಿಗೆ ಸೂಚನೆ ನೀಡಲಾಗಿದೆ. ಡೆಬಿಟ್ ಕಾರ್ಡ್ ಅಥವಾ ಯುಪಿಐ ಮೂಲಕ ಪಾವತಿಸಿದರೂ ಉತ್ಪನ್ನದ ಗರಿಷ್ಠ ಚಿಲ್ಲರೆ ಬೆಲೆ ಎಂಆರ್ಪಿ ಒಂದೇ ಆಗಿರುತ್ತದೆ ಎಂದು ಮೂಲಗಳು ತಿಳಿಸಿವೆ. ಪ್ರಧಾನಿ ನರೇಂದ್ರ ಮೋದಿಯವರು ಇದೇ ಭಾನುವಾರ ಬೆಳಗ್ಗೆ 11 ಆಕಾಶವಾಣಿಯಲ್ಲಿ ಪ್ರಸಾರವಾಗುವಂತಹ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಸಮಸ್ತ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 138 ಸಂಚಿಕೆಯಾಗಿದ್ದು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಆಕಾಶವಾಣಿ, ದೂರದರ್ಶನ, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಜಪಾನ್ನ ಐಚಿ ನಗೋದೆಯಲ್ಲಿ ನಡೆಯುತ್ತಿರುವಂತಹ 2026 ಏಷ್ಯನ್ ಗೇಮ್ಸ್ನ ಮಿಶ್ರ 4x400 ಮೀಟರ್ ರಿಲೆಯಲ್ಲಿ ಭಾರತ ಬೆಳ್ಳಿ ಪದಕ ತನ್ನದಾಗಿಸಿಕೊಂಡಿದೆ. ಪೂವಮ್ಮ ರಾಜು, ವಿಶಾಲ್ ತೆನ್ನರಸು, ವಿತ್ಯಾ ರಾಮರಾಜ್ ಮತ್ತು ಮನು ಟಿಎಸ್ ಅವರನ್ನು ಒಳಗೊಂಡಂತಹ ತಂಡ 3:14.46 ಗುರಿಯನ್ನು ತಲುಪಿ ಬೆಳ್ಳಿ ಪದಕ ತನ್ನದಾಗಿಸಿಕೊಂಡಿತು. ಬಹರೇನ್ ತಂಡ ಚಿನ್ನದ ಪದಕವನ್ನು ಗೆದ್ದಿದೆ. ಇದೇ ವೇಳೆ ಮಹಿಳೆಯರ 10,000 ಮೀಟರ್ ಓಟದ ಫೈನಲ್ನಲ್ಲಿ ಭಾರತದ ಸೀಮಾ ಕುಮಾರಿ ಕಂಚಿನ ಪದಕ ವಿಜೇತರಾಗಿದ್ದಾರೆ. ಅವರು 3:50.5 ಓಟವನ್ನು ಪೂರ್ಣಗೊಳಿಸಿ ಕಂಚಿನ ಪದಕವನ್ನು ತಮ್ಮದಾಗಿಸಿಕೊಂಡರು. ಏಷ್ಯನ್ ಕ್ರೀಡಾಕೂಟದ ಮಹಿಳೆಯರ 10,000 ಮೀಟರ್ ವಿಭಾಗದಲ್ಲಿ ಕಳೆದ 16 ಭಾರತಕ್ಕೆ ಲಭಿಸಿದ ಮೊದಲ ಪದಕ ಇದಾಗಿದೆ. ಪದಕ ವಿಜೇತ ಕ್ರೀಡಾಪಟುಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಇತರೆ ಗಣ್ಯರು ಅಭಿನಂದಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಭದ್ರತೆಗೆ ರಾಜತಾಂತ್ರಿಕತೆ, ರಕ್ಷಣಾ ಸನ್ನದ್ದತೆ ನಡುವೆ ಸಮತೋಲನ ಅಗತ್ಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದನೆ. ಪಾಲಿಲ್ಯಾಕ್ಟಿಕ್ ಆಸಿಡ್ ಆಧಾರಿತ ಜೈವಿಕ ವಿಘಟನೀಯ ಪ್ಲಾಸ್ಟಿಕ್ನ ವಾಣಿಜ್ಯ ಬಳಕೆಗೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಹಸಿರು ನಿಶಾನೆ. ಬೆಂಗಳೂರಿನ ಐಎಎಸ್ಸಿಯಲ್ಲಿ ಇಂದು ಸೇವಾ ಫಸ್ಟ್ ಇನೋವೇಷನ್ ಚಾಲೆಂಜ್ಗೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ. ಏಷ್ಯನ್ ಗೇಮ್ಸ್ ಭಾರತಕ್ಕೆ ರಿಲೆಯಲ್ಲಿ ಬೆಳ್ಳಿ, ಮಹಿಳೆಯರ 10,000 ಮೀಟರ್ ಓಟದಲ್ಲಿ ಕಂಚು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಒಂದಿಷ್ಟು ತ್ವರಿತ ಮತ್ತು ಸುಲಭವಾದ ರೆಸಿಪಿಯನ್ನ ಕೇಳ್ತಾ ಬರೋಣ. ಮೊದಲನೇದಾಗಿ, ತುಂಬಾ ಆರೋಗ್ಯಕರ ಮತ್ತು ತಯಾರಿಸಲು 10 ನಿಮಿಷಕ್ಕಿಂತ ಕಡಿಮೆ ಸಮಯ ತೆಗೆದುಕೊಳ್ಳುವ ಒಂದು ರೆಸಿಪಿ. ಅದುವೇ ಫ್ರೂಟ್ ಮತ್ತು ನಟ್ಸ್ ಓಟ್ಸ್. ಈ ಒಂದು ರೆಸಿಪಿಯ ಬಗ್ಗೆ ಕೇಳೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ತ್ವರಿತ ಓಟ್ಸ್ 1/2 ಕಪ್, ಹಾಲು 1 ಕಪ್, ಜೇನುತುಪ್ಪ ಅಥವಾ ಸಕ್ಕರೆ 1 ಚಮಚ, ಅಂದರೆ ರುಚಿಗೆ ತಕ್ಕಂತೆ, ಬಾಳೆಹಣ್ಣು 1/2, ಅಂದರೆ ಸಣ್ಣಗೆ ಹೆಚ್ಚಿದ್ದು, ಇತರೆ ಹಣ್ಣುಗಳು ಅಂದರೆ ಸೇಬು, ದಾಳಿಂಬೆ 1/2 ಕಪ್ ಹಾಕ್ಬೋದು. ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ ಅಂದರೆ ಬಾದಾಮಿ, ಗೋಡಂಬಿ, ಒಣದ್ರಾಕ್ಷಿ 1 ಚಮಚ. ಇದನ್ನ ಮಾಡುವ ವಿಧಾನ: ಒಂದು ಪಾತ್ರೆಯಲ್ಲಿ ಓಟ್ಸ್ ಮತ್ತು ಹಾಲು ಹಾಕಿ 1-2 ನಿಮಿಷ ಕುದಿಸಿ, ಅಂದರೆ ಬಿಸಿ ಓಟ್ಸ್ ಬೇಕಿದ್ರೆ, ಅಥವಾ ನಿಮಗೆ ಕೋಲ್ಡ್ ಓಟ್ಸ್ ಬೇಕಿದ್ರೆ ನೇರವಾಗಿ ಹಾಲಿನಲ್ಲಿ ಮಿಶ್ರಣ ಮಾಡಬಹುದು. ಇದಕ್ಕೆ ಜೇನುತುಪ್ಪ ಅಥವಾ ಸಕ್ಕರೆ ಸೇರಿಸಿ ಚೆನ್ನಾಗಿ ಕಲಸಿ. ಈಗ ಹೆಚ್ಚಿದ ಬಾಳೆಹಣ್ಣು, ಇತರೆ ಹಣ್ಣುಗಳು ಮತ್ತು ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ಗಳನ್ನು ಸೇರಿಸಬಹುದು. ಹೀಗೆ ಕೇವಲ 5 ನಿಮಿಷದಲ್ಲಿ ಒಂದು ರುಚಿಕರ ಮತ್ತು ಪೌಷ್ಟಿಕ ಓಟ್ಸ್ ರೆಡಿಯಾಗಿರುತ್ತೆ. ಹಾಗೆಯೇ ಕೇಳುಗರೆ, ದಿಢೀರ್ ರವಾ ದೋಸೆ ಬೆಳಗಿನ ತಿಂಡಿಗೆ ಹೇಳಿ ಮಾಡಿಸಿದ ಒಂದು ರೆಸಿಪಿ, ಹಿಟ್ಟು ನೆನೆಸುವ ಅಗತ್ಯ ಕೂಡ ಇರದಂತಹ ಒಂದು ರೆಸಿಪಿ ದಿಢೀರ್ ರವಾ ದೋಸೆ. ಸೊ ಇದರ ಬಗ್ಗೆ ರೆಸಿಪಿಯನ್ನು ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಬಾಂಬೆ ರವೆ 1 ಕಪ್, ಅಕ್ಕಿ ಹಿಟ್ಟು 1/2 ಕಪ್, ಮೈದಾ ಅಥವಾ ಗೋಧಿ ಹಿಟ್ಟು 2 ಚಮಚ, ಮೊಸರು 1/2 ಕಪ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1/2 ಕಪ್, ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಪೇಸ್ಟ್ 1/2 ಚಮಚ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು 1 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ನೀರು ತೆಳುವಾದ ಹಿಟ್ಟು ಮಾಡಲು ಬೇಕಾದಷ್ಟು, ಎಣ್ಣೆ ದೋಸೆ ಮಾಡಲು. ಇದನ್ನ ಮಾಡುವ ವಿಧಾನ: ರವೆ, ಅಕ್ಕಿ ಹಿಟ್ಟು, ಮೈದಾ ಅಥವಾ ಗೋಧಿ ಹಿಟ್ಟು ಮತ್ತು ಮೊಸರನ್ನ ಒಂದು ಪಾತ್ರೆಗೆ ಹಾಕಿ, ಉಪ್ಪು, ಹೆಚ್ಚಿದ ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಪೇಸ್ಟ್ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸಿ. ಸಾಕಷ್ಟು ನೀರನ್ನು ಸೇರಿಸಿ ಯಾವುದೇ ಗಂಟುಗಳಿಲ್ಲದಂತೆ ಚೆನ್ನಾಗಿ ಕಲಸಿ ತೆಳುವಾದ ಹರಿಯುವ ಹಿಟ್ಟನ್ನು ತಯಾರಿಸಿ. ತವಾವನ್ನು ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ಸವರಿ ಹಿಟ್ಟನ್ನು ತವಾ ಮೇಲೆ ಒಂದು ಮೂಲೆಯಿಂದ ಪ್ರಾರಂಭಿಸಿ ಹೊರಕ್ಕೆ ಹರಡಬೇಕು. ಮಧ್ಯದಲ್ಲಿ ಹೆಚ್ಚು ಹಿಟ್ಟು ಹಾಕುವ ಅಗತ್ಯ ಕೂಡ ಇಲ್ಲ. ಸುತ್ತಲೂ ಎಣ್ಣೆ ಬಿಟ್ಟು ದೋಸೆ ಗರಿಗರಿಯಾಗುವವರೆಗೂ ಮಧ್ಯಮ ಉರಿಯಲ್ಲಿ ಬೇಯಿಸಬಹುದು. ಚಟ್ನಿ ಜೊತೆ ಬಿಸಿಯಾಗಿ ಸರ್ವ್ ಮಾಡಿ. ಹೀಗೆ ಒಂದು ಉತ್ತಮವಾದ ರೆಸಿಪಿ ರೆಡಿಯಾಗಿರುತ್ತೆ. ಹಾಗೆಯೇ ಕೇಳುಗರೆ, ಮುಂದಿನ ರೆಸಿಪಿಯ ಬಗ್ಗೆ ಹೇಳುವುದಾದರೆ ತರಕಾರಿ ರವೆ ಬಾತ್ ಉಪ್ಪಿಟ್ಟು. ಕೇವಲ 8-10 ನಿಮಿಷದಲ್ಲಿ ತಯಾರಾಗುವ ಜನಪ್ರಿಯ ಉಪಹಾರ. ಬೇಕಾಗುವ ಸಾಮಗ್ರಿಗಳು: ರವೆ 1 ಕಪ್, ಬಿಸಿ ನೀರು 2-2.5 ಕಪ್, ಸಣ್ಣಗೆ ಹೆಚ್ಚಿದ ತರಕಾರಿಗಳು ಕ್ಯಾರೆಟ್, ಬೀನ್ಸ್, ಬಟಾಣಿ 1/2 ಕಪ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1/2 ಕಪ್, ಸಾಸಿವೆ, ಉದ್ದಿನ ಬೇಳೆ ತಲಾ 1/2 ಚಮಚ, ಕರಿಬೇವಿನ ಎಲೆಗಳು 4-5, ಹಸಿಮೆಣಸಿನಕಾಯಿ 1 ಸೀಳಿದ್ದು, ಎಣ್ಣೆ 1.5 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ನಿಂಬೆ ರಸ ಸ್ವಲ್ಪ. ಇದನ್ನ ಮಾಡುವ ವಿಧಾನ: ಬಾಣಲೆಯನ್ನ ಬಿಸಿ ಮಾಡಿ 1 ಚಮಚ ಎಣ್ಣೆ ಹಾಕಿ, ರವೆಯನ್ನ ಸಣ್ಣ ಉರಿಯಲ್ಲಿ 2 ನಿಮಿಷದ ಕಾಲ ಬಣ್ಣ ಬದಲಾಗದಂತೆ ಹುರಿದು ಒಂದು ತಟ್ಟೆಗೆ ತೆಗೆದಿಡಿ. ಅದೇ ಬಾಣಲೆಗೆ ಉಳಿದ ಎಣ್ಣೆ ಹಾಕಿ ಸಾಸಿವೆ, ಉದ್ದಿನ ಬೇಳೆ ಹಾಕಿ. ಉದ್ದಿನ ಬೇಳೆ ಕೆಂಪಗಾದ ನಂತರ ಕರಿಬೇವಿನ ಎಲೆ ಮತ್ತು ಹಸಿಮೆಣಸಿನಕಾಯಿ ಸೇರಿಸಿ. ಈರುಳ್ಳಿ ಮತ್ತು ತರಕಾರಿಯನ್ನು ಹಾಕಿ 2-3 ನಿಮಿಷದ ಕಾಲ ಬಾಡಿಸಿ. ಬಿಸಿ ನೀರು ಮತ್ತು ಉಪ್ಪು ಸೇರಿಸಿಬಿಡಿ. ನೀರು ಕುದಿಯಲು ಪ್ರಾರಂಭಿಸಿದಾಗ ಹುರಿದ ರವೆಯನ್ನು ನಿಧಾನವಾಗಿ ಸ್ವಲ್ಪ ಸ್ವಲ್ಪವಾಗಿ ಸೇರಿಸಿ. ಗಂಟುಗಳಾಗದಂತೆ ತಕ್ಷಣಕ್ಕೆ ಚೆನ್ನಾಗಿ ಕಲಸ್ತಾ ಇರಿ. ಬಾಣಲೆಗೆ ಮುಚ್ಚಿ 1-2 ನಿಮಿಷದ ಕಾಲ ಸಣ್ಣ ಉರಿಯಲ್ಲಿ ಬೇಯಲು ಬಿಡಿ. ರವಾ ನೀರನ್ನು ಹೀರಿಕೊಂಡು ಉಪ್ಪಿಟ್ಟು ಹದಕ್ಕೆ ಬಂದ ನಂತರ ಉರಿಯಿಂದ ಇಳಿಸಿ. ನಿಂಬೆ ರಸ ಸೇರಿಸಿ ಬಿಸಿಯಾಗಿ ಸವಿಯಿರಿ. ಹಾಗೆ ಮುಂದಿನ ಮತ್ತೊಂದು ರೆಸಿಪಿ ಮಸಾಲಾ ಮೊಟ್ಟೆ ಸ್ಕ್ರಾಂಬಲ್ ಒಂದು ತಿಂಡಿ.
ಪ್ರೋಟೀನ್ ಭರಿತವಾದ ಮತ್ತು ಅತ್ಯಂತ ತ್ವರಿತವಾಗಿ ತಯಾರಾಗುವ ಒಂದು ತಿಂಡಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 2 ಮೊಟ್ಟೆಗಳು, 1/2 ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಸಣ್ಣಗೆ ಹೆಚ್ಚಿದ ಟೊಮೆಟೊ 1/2, ಸಣ್ಣಗೆ ಹೆಚ್ಚಿದ ಹಸಿ ಮೆಣಸಿನಕಾಯಿ 1/2, ಅರಿಶಿನ ಪುಡಿ ಚಿಟಿಕೆ, ಮೆಣಸಿನ ಪುಡಿ ಖಾರಕ್ಕೆ ಬೇಕಾಗಿ ಚಿಟಿಕೆ, ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು, ಎಣ್ಣೆ ಅಥವಾ ಬೆಣ್ಣೆ 1 ಚಮಚ, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇದನ್ನು ಮಾಡುವ ವಿಧಾನ: ಮೊಟ್ಟೆಗಳನ್ನು ಒಡೆದು ಒಂದು ಬೌಲ್ನಲ್ಲಿ ಹಾಕಿ, ಉಪ್ಪು, ಕಾಳು ಮೆಣಸು, ಅರಿಶಿನ ಪುಡಿ ಮತ್ತು ಮೆಣಸಿನ ಪುಡಿ ಸೇರಿಸಿ ಚೆನ್ನಾಗಿ ಕಡೆದು ಇಡಿ. ಬಾಣಲೆಯಲ್ಲಿ ಎಣ್ಣೆ ಅಥವಾ ಬೆಣ್ಣೆ ಹಾಕಿ ಬಿಸಿ ಮಾಡಿ ಹೆಚ್ಚಿದ ಈರುಳ್ಳಿ, ಹಸಿ ಮೆಣಸಿನಕಾಯಿ ಸೇರಿಸಿ 1 ನಿಮಿಷ ಬಾಡಿಸಿ. ನಂತರ ಟೊಮೆಟೊ ಸೇರಿಸಿ 1 ನಿಮಿಷ ಹುರಿಯಿರಿ. ಮೊಟ್ಟೆ ಮಿಶ್ರಣವನ್ನು ಬಾಣಲೆಗೆ ಸುರಿಯಿರಿ ಮತ್ತು ಸಣ್ಣ ಉರಿಯಲ್ಲಿ ನಿಧಾನವಾಗಿ ತಿರುಗಿ ಸ್ಕ್ರ್ಯಾಂಬಲ್ ಮಾಡಿ ಮೊಟ್ಟೆ ಗಟ್ಟಿಯಾಗುವವರೆಗೂ ಬೇಯಿಸಿ. ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ ಟೋಸ್ಟ್ ಅಥವಾ ಚಪಾತಿಯೊಂದಿಗೆ ತಕ್ಷಣವೇ ಸವಿಯಿರಿ. ಕೇಳುಗ್ರೆ, ಇದು ಇಂದಿನ ಅಡುಗೆ ಮನೆ ಕಾರ್ಯಕ್ರಮದ ರೆಸಿಪಿಗಳು. ಮುಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು.

ದೇವರಿಕರು ಮೆಲೋನಾ ಅವೆ ಒಡಲು ಒಳ ಕರೆದಿತ್ತಾನ ಮೆಲೋನಾ ಮಂಚಕ್ ಮೆಲನಿ ಸಲ್ಡಾನ ಅವಳೆ ತಚೆ ನಾವು ಮೆಲೋನಾ ಸಲ್ಡಾನ ತೇ ಸೈಂಟ್ ಅಲೋಸಿಯಸ್ ಯೂನಿವರ್ಸಿಟಿ ಇಂಜಿನಿಯರಿಂಗ್.

0: ಸಿಕ್ತಾ ಎತ್ತು ವರ್ಷ ಶುರು ಕಲಾಯ್ನೆ
1: ಹೋಯ್
0: ಮುಕ್ಲೆ ಪೋದ್ಮಣಕ್ಕು ಎಲ್ಟನ್ ಮುಖಾರೇತಾ ಎಲ್ಟನ್ ಡಿಸೋಜಾ ಎಲ್ಟನ್ ಗಿ ಮೋಗ್ ಮಳಾರ ಫಕತ್ ಹದ್ದ ದೊರೂನ್ ಸಲ್ಚೆ ಮಾತ್ರ ನೈ ಮೋಗ್ ಮಳಾರ ಫಕತ್ ಹದ್ದ ದೊರೂನ್ ಸಲ್ಚೆ ಮಾತ್ರ ನೈ ತೊಡೆ ಪೌಟಿ ಏಕ್ಲಾಚೆ ಮೇಟಾ ಸಕಾಸತಾನ ದುಸರಾನ ಅಪ್ಲಿ ಮೇಟಾ ನಿಧಾನ ಕರ್ಚೆ ಮೋಗ್ ಮಂಟಾತ್ ಎಲ್ಟನ್ ಏಕ್ ಬರೋ ಸಂಗೀತಕಾರ ರಿದಮ್ ಮೇಟ್ಸ್ ಮಳಾ ಪಂಗಡಾಕ್ ತೊ ಕೆಲ್ಟಾ ಪಟ್ಲಾ ದಿಸಾನಿ ದುಬಾಯಿಂತ ಆನಿ ಯು ಕೆಂತ್ ಇಂಗ್ಲೆಂಡಂತ ವಸೋನ್ ಶೋ ದೇವನ್ ಆಯ್ಲಾ ಮಿಕ್ ಮ್ಯಾಕ್ಸಾಚಾ ಬಾಬಾಸೊ ಪುತ್ ತಸೊ ಪುತ್ನ ಆಸಾ ಸಂಗೀತ ಭೋಷಾ ಸಗಳ ಕುಟುಂಬದ ಆಸಾ ಆನಿ ತೊ ವಲ್ಟಿಸೊ ಪುತ್ ಆಸಾ ಆನಿ ಆತಾ ತೊ ಮುಕ್ಲೆ ಪೋದ ತುಮಚಾ ಮುಖಾರ ಖಂಚೆ ಪೋದ ಸಂಗ್ತಾಯಿ ಎಲ್ಟನ್ ಕೇಳೋ ನಾವು ಆಸ್ತಾ ಏನ್ ಪೋದ ಬರೇ ಆಸಾದೆ ತೊ ಬರೇ ಕನ್ ಕೇಳ್ತಾ

ಕೇಳುಗರೇ ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.8 FM ಬಣ್ಣ ಬಣ್ಣದ ಬದುಕು. ಇಂದಿನ ಗಜಲ್ ಹಾಡುಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ.

0: ಹಲೋ, ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಕೆಳಗುರೆ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಮಗೆಲ್ಲ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ ಆರ್ಜಿ ಎಡ್ವರ್ಡ್. ಇವತ್ತು ನಿಮ್ಮ ಇಷ್ಟದ ಹಾಡನ್ನು ಕೊಡೋಕ್ಕೆ ಅಂತ ಬಂದಿದ್ದೀನಿ. ಹಾಗೆ ನೀವು ಕೂಡ ಕರೆ ಮಾಡಬೇಕು. ಕರೆ ಮಾಡುವಂಥ ಸಂಖ್ಯೆ 6362049499. ಹಾಗೆ ಒಂದು ಹಾಡು ಯಾವಾಗಲೂ ನಮಗೆ ಇಷ್ಟ ಆಗುತ್ತೆ, ಕೆಲವೊಂದು ಹಾಡುಗಳು ಮಾತ್ರ ನಮ್ಮ ಮನಸ್ಸಿನಲ್ಲಿ ಹೃದಯಕ್ಕೆ ಆಳದಲ್ಲಿ ಮನೆ ಮಾಡುತ್ತೆ. ಆದರೆ ಆ ಹಾಡನ್ನು ಮತ್ತೆ ಮತ್ತೆ ಕೇಳಬೇಕೆನಿಸಿದ್ರೆ ಏನು ಮಾಡೋದು? ಕೆಲವು ಸರ್ತಿ ಕೇಳೋಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಈ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಿಮಗೊಂದು ಏನು ಆಫರ್ ಆಪ್ಷನ್ ಎಲ್ಲ ಇದೆ. ಯಾಕೆಂದರೆ ನಿಮ್ಮ ಇಷ್ಟದ ಹಾಡನ್ನು ನೀವು ಇಲ್ಲಿ ಕೇಳಬಹುದು. ಕೇಳಬೇಕಾದ್ರೆ ಏನು ಮಾಡಬೇಕು? ಕರೆ ಮಾಡಬೇಕು. ಅದು ನಿಮ್ಮ ಇಷ್ಟದ ಹಾಡು ಕೇಳಿದಾಗ ಆಗುವ ಆನಂದ ಖುಷಿ ಅದು ಹಂಚ್ಕೊಳ್ಳೋದಲ್ಲ, ಅದು ಹೇಳೋಕ್ಕೆ ಆಗೋದಿಲ್ಲ. ಅದು ಅನುಭವಕ್ಕೆ ಮೀರಿದ ಮಾತು ಅಂತ ಹೇಳ್ಬೋದು. ಹಾಗೆ ಕೇಳಿದ್ರೆ ನೀವು ಕೂಡ ನಿಮ್ಮ ಇಷ್ಟಪಟ್ಟಂಥ ಹಾಡನ್ನು ಕೇಳಬೇಕಂತ ನೀವು ಈಗ ತಯಾರಿದ್ದೀರಾ? ಆದರೆ ಕರೆ ಮಾಡಿದರೆ ಸಾಕು, ನಿಮ್ಮ ಇಷ್ಟದ ಹಾಡು ಖಂಡಿತ ಪ್ರಸಾರ ಆಗುತ್ತೆ. ಕರೆ ಮಾಡಿ 6364420499 ಈ ಸಂಖ್ಯೆಗೆ. ಕೆಲವು ಸರ್ತಿ ಕೆಲವು ಗಾಯಕರು ಹಾಡಿದಂಥ ಹಾಡು ಯಾಕೆ ಇಷ್ಟ ಆಗುತ್ತೆ ಅಂದರೆ ಅವರು ಭಾವ ತುಂಬಿ ಹಾಡ್ತಾರೆ, ಆ ಭಾವನೆಗಳು ಅದರಲ್ಲಿರುತ್ತೆ. ಹಾಗೆ ಮನುಷ್ಯ ಅನ್ನೋದು ಯಾವಾಗಲೂ ಭಾವಜೀವಿ. ಅವನ ಜೀವನದಲ್ಲಿ ಹಲವಾರು ಕಷ್ಟ ಅಡೆತಡೆಗಳು ಬಂದಾಗ ಅವನು ಭಾವನೆಗೆ ಸ್ವಲ್ಪ ಪೆಟ್ಟು ಬೀಳ್ತದೆ. ಕೆಲವು ಸರ್ತಿ ಭಾವನೆಗಳ ಏನೋ ಅವನಲ್ಲಿ ಆ ಭಾವನೆಗಳು ಉಕ್ಕಿ ಹರಿಯುತ್ತವೆ. ಆವಾಗ ಆ ಸಂದರ್ಭದಲ್ಲಿ ಆಯಾ ಭಾವನೆಗೆ ತಕ್ಕಂತೆ ಆಯಾ ವಿಚಾರಗಳಿಗೆ ವಿಷಯಗಳಿಗೆ ಸಂಬಂಧಿಸಿದಂತೆ ಅವನು ಹಾಡನ್ನು ಅಥವಾ ಬೇರೆ ರೀತಿಯಲ್ಲಿ ತಮ್ಮ ದುಃಖವನ್ನು ಮರೆಸಲು ಪ್ರಯತ್ನ ಮಾಡ್ತಾನೆ. ಇದರಲ್ಲಿ ಒಂದು ಸಂಗೀತ ಕೂಡ ಹೌದು ಅಂತ ಹೇಳ್ಬೋದು. ನೋಡೋಣ, ಯಾರಾದರೂ ಕಾಲರ್ ಇದ್ದಾರಾ? ಹಲೋ, ನಮಸ್ತೆ. ಕಾಲರ್ ಇದ್ದಾರೆ, ಯಾಕೋ ಮಾತಾಡ್ತಾ ಇಲ್ಲ. ಓಕೆ, ನಿಮ್ಮ ಇಷ್ಟದ ಹಾಡನ್ನು ಕೇಳುವಂಥ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡು ಒಲವಿನ ಹಾಡು, ಅದು ಕೂಡ ನಿಮಗೆ ಈ ಹಾಡನ್ನು ಕೇಳಬೇಕಂತ ಅನ್ನಿಸ್ತದೆ ಅನ್ನೋದಾದರೆ ಖಂಡಿತ ಕರೆ ಮಾಡ್ತೀರಾ? ಅಂದರೆ ಸ್ವಲ್ಪ ಅವರು ಮಾಡಲಿ ಇವರು ಮಾಡಲಿ ಅಂತ ಕಾಯೋದು ಇದೆ. ಯಾಕಂದರೆ ಸ್ಟಾರ್ಟಿಂಗ್ ಟ್ರಬಲ್ ಅಂಥದ್ದು ಇದೆ. ಆದರೆ ಒಂದೊಂದು ಹಾಡು, ಅದು ರಾಜಕುಮಾರ್ ಹಾಡಿದ್ದಿರಲಿ, ಪಿ ಬಿ ಶ್ರೀನಿವಾಸ ಹಾಡಿದ್ದು ಇರಬಹುದು, ಅಥವಾ ಎಸ್ ಪಿ ಬಿ ಹಾಡಿದ್ದು, ಹಾಗೆ ಗಾಯಕಿಯರು ಕೂಡ ಹಾಡಿದಂಥ ಎಸ್ ಜಾನಕಿ, ವಾಣಿ ಜಯರಾಮ್ ಇಂಥವರೆಲ್ಲ ಹಾಡಿದ ಹಾಡುಗಳು ಯಾಕೆ ಇಷ್ಟ ಆಗುತ್ತೆ ಅಂದರೆ ಅವರು ಹಾಡಿನಲ್ಲಿ ನಮ್ಮನ್ನು ಆ ಹಾಡಿನಿಂದ ನಮ್ಮನ್ನು ಒಂದು ಬೇರೆ ಲೋಕಕ್ಕೆ ಕೊಂಡೋಗ್ತಾರೆ, ನಮ್ಮ ನೋವನ್ನು ಮರೆಸ್ತಾರೆ. ಒಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
1: ಹಲೋ, ನಮಸ್ತೆ.
0: ನಮಸ್ತೆ, ನಮಸ್ತೆ. ಸೌಖ್ಯ ಪನ್ಲೆ ಏರ್ಪಾತರು ಭಕ್ತಿ ಗೀತೆ ಬಡಿತೇನೆ. ಶುಕ್ರವಾರ ಶುಕ್ರವಾರ ಹೋಗ್ಲಕ್ಕೆ ಏನು ಇಲ್ಲಿ ತೊಂದರೆ ಜಿ. ಭಕ್ತಿ ಗೀತೆ
1: ಭಕ್ತಿ
0: ಕಟೀಲಪ್ಪಿನ ಮಸ್ತ್ ಭಕ್ತಿ ಮಲ್ಪರಿ ಏಸ್ ಸರ್ತಿ ಹೋತಾರೆ ಒಂದು ಸಾಧಾರಣ ಕಟೀಲ್ಗೆ ಏಸ್ ಸರ್ತಿ ಹೋತಾರೆ ಒಂದು ಲೆಕ್ಕ ಇಂಚಿಪ ಹೋತೀನಿ. ಅದು ದುಂಬುಬ್ರ ಹೋತಾರೆ ಕಟೀಲ್ ಬಂತ ಪೋಯರ ಅಂತ ಕಷ್ಟ ಆಪನು ಅಣ್ಣ. ಭಕ್ತಿ ಉಂಟು, ಭಕ್ತಿ ಇತ್ತಿನ ಅಲ್ಪ ಮಲ್ತೊಂದುಲ್ಲಾರ ಈ ಪದಕ್ಕೆ ಅಂದ್ರೆ ಒಂಜಿ ಭಕ್ತಿ ಮಲ್ತೊಂದುಲ್ಲಾರ ಇರ್ ದೇವಿರ ಒಂಜಿ ಭಕ್ತಿ ಶಕ್ತಿನ ಬೇತೆಗಳ ಪಟ್ಟೊಂದುಲ್ಲಾರ ಅದೆ. ಓಕೆ, ಇದನ್ನ ಇಷ್ಟದ ಈ ಪದ
1: ಅಂದೆ
0: ಫೋನ್ ಇಜ್ಜಂದೆ ಕಷ್ಟ ಅಂಡದೆ. ಅಂಚ ಒಂಜಿ ಕಟೀಲ್ ದಪ್ಪಿಗೆ ಒಂಜಿ ಸುಗ್ಗಿಪ್ಪು ಕೊರ್ಕ ಬಂದು ಈ ಪದಕ್ಕೇನೊಂದಿಲ್ಲರು
1: ಸರಿ.
0: ಇರ್ನ ಸುಗಿಪ್ಪು ಇರ್ನ ಭಕ್ತಿ ಕಟೀಲ್ ದಪ್ಪಿಗೆ ಮುಟ್ಟಡೆ ಬಂದ ಬನೊಂದು ಇರ್ನ ಇಷ್ಟದ ಪದನ್ನು ಪ್ರಸಾರ ಮಾಡಪ್ಪ ಸೊಲ್ಮೇಲು. ಓಕೆ, ನಳಿನಕ್ಕ ಅವರು ಕರೆ ಮಾಡಿದರು, ಅವರು ಕೂಡ ಒಂದು ಕಟೀಲ್ದ ತಾಯಿಯ ಬಗ್ಗೆ ಇರುವಂಥ ಹಾಡನ್ನು ಕೇಳಿದ್ದಾರೆ ಅವರು. ಹಾಗೆ ಕೇಳುಗರೆ ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳ್ಬೋದು. ಕರೆ ಮಾಡುವಂಥ ಸಂಖ್ಯೆ 6364420499. ಓಕೆ, ಒಂದೊಂದು ಹಾಡು ಹಾಗೆ ನಮಗೆ ಇಷ್ಟ ಆಗೋದಂದರೆ ರಾಜ್ಕುಮಾರ್ ಅವರು ಹಾಡಿದಂಥ ಶೈಲಿ ಇರ್ಬೋದು, ಎಸ್ ಪಿ ಬಿ ಅವರ ಶೈಲಿ, ಪಿ ಬಿ ಶ್ರೀನಿವಾಸ ಅವರ ಶೈಲಿ ಇಂಥದ್ದೆಲ್ಲ ಶೈಲಿ. ಈಗೀಗ ಹೊಸ ಗಾಯಕರೆಲ್ಲ ಬರ್ತಾ ಇದ್ದಾರೆ, ಹಾಡುವಂಥ ಹಾಡುಗಳು ಕೂಡ ಅಷ್ಟೇ ಉತ್ಕೃಷ್ಟವಾಗಿರ್ತದೆ. ಕೆಲವೊಂದು ನಿಕೃಷ್ಟ ಇರಬಹುದು, ಅಂದರೆ ಯಾಕಂದರೆ ಅಷ್ಟೊಂದು ಹಾಡಿನಲ್ಲಿ ಭಾವನೆಗಳು ನಿಮಗೆ ಬಾರದೇ ಇರಬಹುದು. ಆದರೆ ಹಾಡಿನಲ್ಲಿ ಕೆಲವೊಂದು ಹಾಡಿನಲ್ಲಿ ಸತ್ವ ಇದೆ, ಯಾಕಂದರೆ ಅದರಲ್ಲಿ ಶಕ್ತಿ ಕೂಡ ಇದೆ, ಸತ್ವ ಕೂಡ ಇದೆ. ಆ ಹಾಡಿನಿಂದ ಒಬ್ಬರ ಜೀವನವನ್ನು ಬದಲಾಯಿಸಲಿಕ್ಕೆ ಕೂಡ ಸಾಧ್ಯ ಇದೆ. ಹಿಂದೆಲ್ಲ ಸಿನಿಮಾದಲ್ಲಿ ಮೂವಿಯಲ್ಲೆಲ್ಲ ತೋರಿಸ್ತಾ ಇದ್ದರು, ಯಾವುದೋ ಅಕ್ಕ ತಂಗಿಯರ ಅಣ್ಣ ತಂಗಿ ಸಂಬಂಧ ಕಡಿದು ಹೋದಾಗ ಇಂಥ ಒಂದು ಹಾಡಿನಿಂದ ಮತ್ತೆ ಅವರು ಒಂದಾಗುವುದಿಲ್ಲ, ನೀವು ನೋಡಿರ್ಬೋದು. ಅದರಿಂದ ಕೇಳುಗರೆ, ನೀವು ಕೂಡ ಕರೆ ಮಾಡಿ ಮಾತನಾಡಿ. ಈಗ ನಮ್ಮ ನಳ್ಳಕ್ಕೆ ಕೇಳಿದಂಥ ಒಂದು ಹಾಡನ್ನು ಪ್ರಸಾರ ಮಾಡ್ತೀವಿ. ಒಬ್ಬರು ಕಾಲರ್ ಇದ್ದಾರೆ, ಹಲೋ ನಮಸ್ತೆ.
2: ನಮಸ್ತೆ ಸರ್.
0: ನಮಸ್ತೆ. ಕೊಟ್ಟಾರದಿಂದ ಕುಸುಮಾಕರ್ ಅವರು.
2: ಲೈನ್ ಕಾಲಿತ್ತದೆ,
0: ಮಾಡಿ ಕಾಲಿತ್ತೆ, ಹಾಗೆ ಮಾಡಿದ್ರಿ. ಇವತ್ತೇನೋ ಅರ್ಜೆನ್ಸಿ ಇಲ್ಲ ಯಾರು ಅಲ್ಲ.
2: ಹೌದು, ನನಗೆ ಒಂದು ಕೋಳಿ ಹಾಡು ಕೊಡಿ.
0: ಕೋಳಿ ಹಾಡು ಯಾವುದು? ಟೌನ್ ಉಡಂಜಿ ಊರು. ಪಣ್ಲೆ ಪಣ್ಲೆ ಪದ್ಯ ಪಣ್ಲೆ.
2: ಟೌನ್ ಉಡಂಜಿ ಊರು, ಟೌನ್ ಉಡಂಜಿ ಊರು, ಆ ಊರುಡಂಜಿ ಕೇರಿ, ಕೇರಿ ಡೊಂಜಿ ಇಲ್ಲ, ಆ ಇಲ್ಲ ಡೊಂಜಿ ಕೋರಿ, ಬಂದು ಸಿಗ್ನಲ್ ಮಲ್ಕೊಂಡು ಕೊಕ್ಕ ಪೋಯಿ ಬಕ್ಕ ಬರಲಿ ಪನ್ಕೊಂಡು, ಕಕ್ಕಿ ಪಕ್ಕ ಪಣಂದು ಸಿಗ್ನಲ್ ಮಲ್ಕೊಂಡು ಕೊಕ್ಕ ಪೋಯಿ ಬಕ್ಕ.
0: ಬಾರಿ ಬರ್ಲಾದ್ದು ಕೊಟ್ಟಾರು. ಮಸ್ತ್ ಕೋರಿಲ್ಲಂದೆ
2: ಅಲೇ ಒಂದು ತೀರ್ಥ ಲಕ್ಕಿಲೇ ಸರ್
0: ಅಂದೆ.
2: ಹಂಗಾದ್ರೆ ತೀರ್ಥ ಹಾಕಲು ಇಲ್ಲುಂಡ ಅವ್ಳು ಕಟ್ಬಾಡ್ಬೇರು.
0: ಓ ಅಂಚ
2: ಬಾಯಿ ಅಮ್ಮಟಲ್ಲ ಕಿಲೆ ತಂದು ಬಂದ
0: ಅಂಚ ಇನ್ ಕೆನ್ನಗ ಇರೇಗಳ ಒಂದು ಕೋರಿದ ಪದಕ್ಕೆ ಏನು ಕಾಣ್ದ ಕೋರಿಂದಲ್ಲ ಕಜಿಪಲ್ ಅಂದಾಜಿಂಡ ಪತ್ತದ
2: ಕಜಿಪು ಮಲ್ಪುಂಡ ಪಪ್ಪ
0: ಅತ್ತಿ
2: ಅಂತ ದುಂಬಲ ತಿಜ್ಜದೆ ಸರ್ ಒಂದು ಎಂಚನೆ ಅಷ್ಟೇನಿ ಒಂದು ಮಾ ಪರ್ಬ ಬರೋಡ ಒಂದು ಜಿತೆ ದಿನೋಲ ಅಷ್ಟೇನಿ ಚೌತಿ ಮಾತೆ ಮುಲ್ ಕುಡ್ಲಾಡ
0: ಅಂಚ ತಿತ್ತೆ ನಿರಕರ್ದಾಗ ಅಲ್ಪ ಇತ್ತಿನ ಕೋರಿದೆ ಮತ್ತೆ ಕಣ್ಣು ಬರುದನತ್ತೆ ಅಂಚ
2: ಆಸೆ
0: ನಿರಾಸೆ ಅಂಡ ಬೆತೆ ಕೋರಿ ತಿಕ್ಕು ಇರೈತಿ ನೀನೆ
2: ಕೋರಿ ಊರ್ದನೆ ಕೋರಿ ತಿನ್ನೋಡ ಊರಿಗೆ ಬಂದ
0: ಓ ಅಂಚ
2: ಎಂಗಲು ಹೆಚ್ಚೆಲ್ಲ ಹಾಕಿ ಕಜಿ ಮಲ್ಪನ್ ಖುಷಿ
0: ಊರು ಪಂಡ್ಲೇ ಪೋಪಿನ
2: ಲಾಕಿ ಲಾಕಿ
0: ಅವೇ ಲಾಕಿ ಅಂದು ಇರು ಕೋರಿ ತಿನ್ರಿ ಪೋಪಿನ ಊರು ಹೋಗಿ
2: ಕೋರಿ ಎಂಗಲ್ ಊರು ಇನ್ನ ಪಲ್ಲಿ ಮಾಡಿ
0: ಬಲೆ
2: ಬಲೆ ಇರ್ ಬರ್ತಾ ಆಯ್ತಾತ್ ಮಲ್ಲ ಖುಷಿ ಇದೆ ಲಾಕೆ ಪೂಂಜೆ ಅನ್ಬೋದಾಡ್ಕ
0: ಸರಿ ಸರಿ ಖುಷಿ ಅಂಡ್ ಕೋರಿದ
2: ನೀರ್ದಲ್ಲ ಕೋರಿಲ್ಲ
0: ಹಿಂಗ ಕೋರಿದ ತಿನ್ಪು ನಡೆದ ಕೋರಿದ
2: ಇತ್ತ ಬರ್ತೀನಿ ಊರು ನೀ ಕೊರಲ್ ಬಾಡ್ರೆ
0: ಅಂದೆ
2: ಜಸ್ಟ್ ಮೂಜ್ ಗಂಟೆ ಬರ್ತೀನಿ ಬತ್ತೊಂದ್ ಗಂಟೆ ಓದಿತ್ತೆ
0: ಸರಿ ಇತ್ತೆ ಕೋರಿ ತಿನ್ಪು ನಡೆದು ಕೋರಿದ ಪದಕ್ಕೆ ಏನ್ರಿ ಆಸೆ ಆತ ನಿಂಗ ಸೊಲ್ಮೇಲು ಸೊಲ್ಮೇಲು ಕುಸುಮಾಕರಣ್ಣ ಅವರು ಕೂಡ ಒಂದು ಕೋಳಿಯ ಹಾಡು ಕೇಳಿದ್ದಾರೆ, ನೆಲ್ಲಕ್ಕೂ ಕೂಡ ಒಂದು ಭಕ್ತಿ ಹಾಡನ್ನು ಕೇಳಿದ್ದಾರೆ. ಇಬ್ಬರ ಒಂದು ಹಾಡನ್ನು ಈಗ ಕೇಳ್ಕೊಂಡು ಬರೋಣ. ಒಲಿವಿನ ಹಾಡು ಕಾರ್ಯಕ್ರಮ ಮುಂದುವರಿಯುತ್ತೆ.

0: ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಮತ್ತೊಮ್ಮೆ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡನ್ನು ನೀವು ಕೇಳಬಹುದು. ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ.
5: ಹಲೋ, ನಮಸ್ತೆ.
4: ನಮಸ್ತೆ, ಯಾರು ಮಾತಾಡೋದು?
5: ಸರ್, ನಾನು ಸಿಟಿ ಚಂದ್ರಶೇಖರ್ ಅಂತ ಜೋಡಣ ಹೇಳಿ.
4: ಸಿಟಿ
5: ತಾಲೂಕು ಹಾಸನ ಜಿಲ್ಲೆ.
4: ಹಾಸನ ಜಿಲ್ಲೆಯಿಂದ. ಓಕೆ,
5: ಇವತ್ತು
4: ಹೌದೌದು
5: ಊಟ ಆಯ್ತಾ ಸರ್?
4: ಊಟ ಆಯ್ತು.
5: ಮಳೆ ಬರ್ತಿತ್ತು ಮಂಗಳೂರಿಗೆ?
4: ಮಳೆ ಬೆಳಿಗ್ಗೆ ಸ್ವಲ್ಪ ಇತ್ತು ಅಷ್ಟೇ.
5: ಸ್ವಲ್ಪ ಬರ್ತಿತ್ತು ಇವತ್ತು.
4: ಹೌದು, ಅಷ್ಟೇನು ಇಲ್ಲ, ನೋಡ್ಬೇಕಷ್ಟೇ. ಮತ್ತೆ ಹೇಗಿದ್ರೆ ಸರ್?
5: ಚೆನ್ನಾಗಿದೆ ಸರ್, ನೀವ್ ಹೇಗಿದ್ದೀರಾ?
4: ನಾನು ಕೂಡ ಸೂಪರ್ ಆಗಿದ್ದೇನೆ. ಊಟ ಎಲ್ಲ ಆಯ್ತು ನಿಮ್ದು? ಊಟ ಆಯ್ತು. ನಿಮ್ದು ಕೂಡ ಆಗಿದೆ. ಯಾವ ಹಾಡು ಇವತ್ತು ಕೇಳ್ಬೇಕಂತ?
5: ನನಗೆ ವಿದ್ಯಾಭೂಷಣ ಚಿತ್ರ ಸ್ವಾಮೀಜಿ ಹಾಡ್ರದ್ದು ಒಂದಿದೆ ಸರ್, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ನಾಯನಪ್ಪ ಅಂತ ಇದು. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ, ವಿದ್ಯಾಭೂಷಣ ಚಿತ್ರ ಸ್ವಾಮೀಜಿ ಹಾಡ್ರದ್ದು ಸರ್.
4: ಹೌದೌದು,
5: ತುಂಬಾ ಚೆನ್ನಾಗಿದೆ,
4: ತುಂಬಾ ಇಷ್ಟ ಆಗುತ್ತೆ
5: ನಮ್ಮ ಎಲ್ಲ ಸಾರಂಗ ಕೇಳಗರಿಗಾಗಿ.
4: ಓಕೆ ಓಕೆ,
5: ಶುಕ್ರವಾರ ಅಲ್ವಾ, ಅದಕ್ಕೆ ಭಕ್ತಿ ಗೀತೆ ಕೇಳ್ದ?
4: ಅವರ ಭಕ್ತಿ ಗೀತೆ ಕೇಳ್ತಾ ಇದ್ರಿ. ಓಕೆ, ಸ್ವಲ್ಪ ಭಕ್ತಿ ಬರಬೇಕು, ಭಕ್ತಿಯ ಶಕ್ತಿ ಕೂಡ ನಿಮ್ಗೆ ಸಿಗ್ಬೇಕಂತ ಈ ಹಾಡನ್ನು ಕೇಳ್ತಾ ಇದ್ರಿ. ಓಕೆ, ಬಹಳ ಶಾರದೆ ಬಗ್ಗೆ ಇರುವಂತ ಒಂದು ಉತ್ತಮ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಓಕೆ, ಬಹಳ ಒಂದು ಒಳ್ಳೆಯ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ಅನ್ನುವ ಹಾಡನ್ನು ಕೇಳಿದ್ದಾರೆ ಸಿಟಿ ಚಂದ್ರಶೇಖರ ಹಾಸನದಿಂದ. ಹಾಗೆ ಕೇಳುಗರೆ, ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ಕರೆ ಮಾಡೋದು ಸಂಖ್ಯೆ 6364240949. ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
6: ನಮಸ್ತೆ ಸರ್.
4: ನಮಸ್ತೆ, ಯಾರು ಮಾತಾಡೋದು?
6: ದಿನೇಶ್ ಅಂತ ಸರ್, ಕಾಸರಗೋಡಿ.
4: ದಿನೇಶ್ ಅವರು ಕಾಸರಗೋಡಿಂದ, ತುಂಬಾ ಸಮಯ ಆಯ್ತಲ್ಲ ನಿಮ್ ಜೊತೆ ಮಾತಾಡ್ಕೊಂಡು.
6: ಹೌದು ಸರ್, ನಾನು ಕಾಲ್ ಮಾಡ್ತಿದ್ದೆ.
4: ನಾನು ಸಿಗೋದಿಲ್ಲ ಅಷ್ಟೇ, ನಾನು ಅಪರೂಪ ಆಗಿದ್ದೇನೆ. ಓಕೆ, ಇವತ್ತೇನೋ ಲಕ್ಕಿಲಿ ಸಿಕ್ಕಿದ್ದೇನೆ ನಿಮ್ಗೆ ಮಾತಾಡ್ಲಿಕ್ಕೆ. ಯಾವ ಹಾಡು ಕೇಳ್ತೀರಿ
6: ಸರ್? ಇವತ್ತು ಶ್ರೀ ರೇಣುಕಾದೇವಿ ಮಹಾತ್ಮೆ ಚಿತ್ರದಿಂದ.
4: ರೇಣುಕಾದೇವಿ, ಶ್ರೀ ರೇಣುಕಾದೇವಿ ಮಹಾತ್ಮೆ ಚಿತ್ರದಿಂದ ಯಾವ ಹಾಡೋದು?
6: ಅದರಲ್ಲಿ ರಾಮಲೀಲಾ ಅಂತ ಹಾಡಿದೆ.
4: ರಾಮಲೀಲಾ ಅಂತ,
6: ರಾಮಲಾಲಿ ರಾಮಲಾಲಿ.
4: ಹಾಡ್ತೀರಾ? ಹಾಡಬಹುದಾ? ಹಾಡಕ್ಕೆ ಬರೋದಿಲ್ಲ. ಓಕೆ,
6: ಹಾಡು ಸರ್.
4: ರಾಮಲೀಲಾನಾ?
6: ಹೌದು.
4: ಓಕೆ, ನಂತರ ಅಷ್ಟೇನ ರಾಮಲೀಲಾ ಅಂತಾನೆ ಹಾಡೋದು?
6: ರಾಮಲೀಲಾ ಮೃಗುಕುಲ ಸೋಮ ಅಂತ.
4: ಮೃಗುಕುಲ. ಓಕೆ ಓಕೆ, ರಘುಕುಲ ಸೋಮ ಅಂತ ಹೇಳಿ ಹಾಗೆ ಬರ್ತದೆ ಅಲ್ವಾ? ಅದೇ, ಏನು ಮಾಡ್ಕೊಂಡಿದ್ದೀರಾ?
6: ನಾನು ಇದ್ದು ಸರ್, ಐಟಿ ಕಂಪ್ಯೂಟರ್.
4: ಐಟಿ? ಹೌದಾ? ಓಕೆ, ಈಗ ಅಲ್ಲಿಂದಲೇ ಕೇಳ್ತಾ ಇದ್ದೀರಾ? ಊಟ ಆಯ್ತು, ಅಲ್ಲಿಂದಲೇ ಕೇಳ್ತಾ ಇದ್ದೀರಾ ಕಾರ್ಯಕ್ರಮ?
6: ಇಲ್ಲ ಸರ್, ಇವತ್ತು ರಜೆ ಸರ್.
4: ಇವತ್ತು ರಜೆ ಮಾಡಿಕೊಂಡು ಕಾಲ್ ಮಾಡಿದ್ರೆ?
6: ಅಲ್ಲ ಅಲ್ಲ, ಇವತ್ತು ರಜೆ.
4: ಇವತ್ತು ರಜೆನಾ?
6: ಇವತ್ತು ಮಳೆ ಮಳೆ, ನಿನ್ನೆ ಎರಡು ದಿನ ಮಳೆ ಇತ್ತು.
4: ನಿನ್ನೆ ಕಾಸರಗೋಡಲ್ಲಿ ತುಂಬಾ ಮಳೆ ಇತ್ತಾ?
6: ಹೌದು ಸರ್, ಮಧ್ಯಾಹ್ನವರೆಗೆ ಇತ್ತು ಮಳೆ.
4: ಹಾಗೆ ಕೆಲ್ಸಕ್ಕೆ ಹೋಗಿಲ್ಲ, ರಜೆ ಮಾಡಿದ್ರಿ, ಹಾಡು ಕೇಳ್ಬೇಕಂತ ಅನಿಸ್ತು ಅಲ್ವಾ? ನಮ್ಮ ಕಡೆ ತೊಂದರೆ ಇಲ್ಲ, ಅಡ್ಡಿ ಇಲ್ಲ. ಸ್ವಲ್ಪ ಬೆಳಿಗ್ಗೆ ಸ್ವಲ್ಪ ವಾತಾವರಣ ಮೋಡ ಕವಿದ ವಾತಾವರಣ, ತುಂತುರು ಹನಿ ಹನಿ ಮಳೆ ಇತ್ತು, ಈಗ ಪರವಾಗಿಲ್ಲ, ಸ್ವಲ್ಪ ಬಿಸಿಲು ಇದೆ. ಓಕೆ, ನಿಮ್ಗೆ ಇಷ್ಟದ ಹಾಡನ್ನು?
6: ಮಳೆ ಸಹ ಬೇಕು ಸರ್.
4: ಮಳೆ ಬೇಕು. ನಿಮ್ ಕಡೆ ಜೋರಾಗಿದೆ ಮಳೆ?
6: ಇಲ್ಲ ಸರ್, ಇಲ್ಲ, ಬಿಸಿಲಿದೆ.
4: ಬಿಸಿಲಿದೆ ಈಗ?
6: ಇನ್ನಿತ್ತು ಮಳೆ.
4: ಓಕೆ, ಬಿಸಿಲಾದ್ರೇನು ಮಳೆಯಾದ್ರೇನು, ಸಾರಂಗ ಜೊತೆ ಇಲ್ಲವೇನು ಅಲ್ವಾ? ಓಕೆ, ನಿಮ್ಮ ಇಷ್ಟದ ಹಾಡನ್ನು ಪ್ರಸಾರ ಮಾಡ್ತೀವಿ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಓಕೆ, ನಮ್ಮ ಇಬ್ಬರು ಕೇಳುಗರು ತಮ್ಮ ಇಷ್ಟದ ಹಾಡನ್ನು ಕೇಳಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಅವರ ಹಾಡುಗಳನ್ನು ಕೇಳ್ಕೊಂಡು ಬರೋಣ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಮನೆಯಲ್ಲಿ ಎಲ್ಲರೂ ಕೂಡ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ. ಈ ಸತಿ ಮಾರ್ಕ್ಸ್ ಏನು ಕಡಿಮೆ ಬರುತ್ತಾ, ಫೇಲ್ ಆಗುತ್ತಾ ಎಂದು ಭಯ ಇದೆ. ಒಂದು ವೇಳೆ ಫೇಲ್ ಆದರೆ ಸ್ಯೂಸೈಡ್ ಒಂದೇ ಗತಿ.
1: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಮುಟ್ಲಿಕ್ಕೆ ಬಿಡುದಿಲ್ಲ. ಅಬ್ಬಾ, ಎಲ್ಲಾದ್ರೂ ಹೋಗಿ ಸಾಯುವ ಅಂತ ಅನ್ಸುತ್ತೆ.
2: ತುಂಬಾ ವರ್ಷದಿಂದ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅವಳನ್ನು ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಏನು ಮಾಡೋದು, ಕೈ ಕೊಟ್ಟು ಹೋದ್ಲು. ಅವಳನ್ನು ಮರೆಯಲು ಆಗ್ತಾ ಇಲ್ಲ. ಏನು ಮಾಡಲಿ, ಆತ್ಮಹತ್ಯೆ ಮಾಡಿಕೊಳ್ಳ.
3: ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಸಾಯಲು ಒಂದು ಕಾರಣ ಇರಬಹುದು, ಆದರೆ ಬದುಕಲು ನೂರಾರು ದಾರಿ. ಬನ್ನಿ ಆ ದಾರಿಯನ್ನು ಹುಡುಕೋಣ, ಬದುಕನ್ನು ಪ್ರೀತಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಒಲವಿನ ಹೊಳೆವು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಒಬ್ರು ಕಾಲ್ ಇದ್ದಾರೆ. ಹಲೋ, ನಮಸ್ತೆ.
5: ನಮಸ್ಕಾರ.
4: ನಮಸ್ಕಾರ, ಯಾರು ಮಾತಾಡೋದು?
5: ವಿಜಯನಗರ ಡಿಸ್ಟ್ರಿಕ್ಟ್ ಹಗರಿಮನೆ ತಾಲೂಕು ಕಂಪಸ್ತಗ್ರಂದ ಸರ್, ಸೋಮಶೇಖರ್ ಕಟ್ಟಿ.
4: ಸೋಮಶೇಖರ್ ಅವರು ಫಸ್ಟ್ ಟೈಮ್ ಮೊದಲ ಬಾರಿಗೆ ಕರೆ ಮಾಡ್ತಾ
5: ಇದ್ದೀನಿ ಸರ್.
4: ಅವಾಗವಾಗ ಮಾಡ್ತಾ ಇದ್ದೀರಾ? ಅದೇ, ಊರು ಯಾವ್ದು ಅಂತ ಹೇಳಿದ್ರಿ?
5: ಹಗರಿಮನೆ ತಾಲೂಕು ಕಂಪಸ್ತಗ್ರ ಸರ್.
4: ಹೌದಾ? ಓಕೆ, ವಿಜಯನಗರವಾ? ಓಕೆ. ಯಾವ ಹಾಡು ಪ್ರಸಾರ ಮಾಡಬೇಕು ನಿಮಗೆ?
5: ನನಗೆ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಸರ್.
4: ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ, ಅದರಲ್ಲಿ ಹಾಡು ಯಾವುದು? ಅದೇನಾ, ತುಜೆ ದೇಖಾ ತೋ ಹೇ ಜಾನಂ ಸನಂ. ಜಾನಂ ಸನಂ ಅದು ಯಾರಂತ ಹೇಳಬಹುದಾ? ಇಲ್ಲ, ಅದು ಹೇಳೋಕ್ಕಾಗಲ್ಲ. ಪರವಾಗಿಲ್ಲ. ಏನ್ ಮಾಡ್ಕೊಂಡಿದ್ದೀರಾ?
5: ಸೋಮಶೇಖರ್
4: ಅವರೇ? ಹೌದಾ, ಪ್ರೊವಿಷನ್ ಸ್ಟೋರ್. ಅದೇ ಒಲವಿನ ಹಾಡು ಕೇಳ್ತಾ ಇದ್ರಿ, ಎಷ್ಟು ಸಮಯದಿಂದ ಸರಂಗ್ ಕೇಳ್ತಾ ಇದ್ದೀರಾ? ಕರೆ ಮಾಡ್ತಾ ಇರ್ತೀರಿ. ದಿಲ್ವಾಲೆ ದುಲ್ಹನಿಯ ಇದ್ದಾರ ಮನೆಯಲ್ಲಿ? ಇದ್ದಾರಾ? ಇಲ್ಲ, ಅದಕ್ಕೆ ಧೈರ್ಯದಿಂದ ಕೇಳ್ತಾ ಇದ್ರಿ ಹಾಡನ್ನು. ಓಕೆ, ಅವರು ಕೂಡ ಕೇಳ್ತಾರೆ ಅಲ್ವಾ? ಹಾಗೆ ನಿಮ್ಮ ಹಾಡನ್ನು ಪ್ರಸಾರ ಮಾಡ್ತೀವಿ. ಕರೆ ಮಾಡೋದಕ್ಕೆ ಧನ್ಯವಾದಗಳು.
5: ಓಕೆ ಓಕೆ
4: ಓಕೆ ಓಕೆ. ಸೋಮಶೇಖರ್ ಅವರು ವಿಜಯನಗರದಿಂದ ಕರೆ ಮಾಡಿದರು. ಅವರು ಕೂಡ ಅವರ ಇಷ್ಟದ ಹಾಡನ್ನು ಕೇಳಿದ್ದಾರೆ, ದಿಲ್ ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ, ಶಾರುಖ್ ಖಾನ್ ಅವರ ಮೂವಿಯ ಹಾಡು. ಹಲೋ, ನಮಸ್ತೆ. ಒಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು?
6: ಕುಮಾರಿ.
4: ಕುಮಾರಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ತೋಕೂರಿಂದ. ಕುಮಾರಿ ಅವರೇ, ಯಾವ ಹಾಡು ನಿಮಗಾಗಿ ಪ್ರಸಾರ ಮಾಡಬೇಕು? ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹಾಡಬಹುದೇ? ಹಾಡಕ್ಕೆ ಬರೋದಿಲ್ಲ. ಕುಮಾರಿ ಅವರು ಏನ್ ಮಾಡ್ಕೊಂಡಿದ್ದೀರ? ಕುಮಾರಿ ಅವರು, ಕುಮಾರಿಯೇ ಅಥವಾ ಏನು ಹೇಳಿ, ಮನೆಯಲ್ಲಿ ಯಾರೆಲ್ಲಿದ್ದೀರಿ? ಕುಮಾರಿ ಅಂತ ಹೇಳುವಾಗ ನಾನು ಕುಮಾರಿ ಅಂತ ಹೇಳ್ಕೊಂಡು. ಹೆಸರೇ ಕುಮಾರಿ ಅಲ್ವಾ ನಿಮ್ಗೆ? ಓಕೆ ಓಕೆ ಓಕೆ. ಮಕ್ಕಳಿದ್ದಾರಾ? ಇಲ್ಲ. ಓಕೆ, ಊಟ ಆಯ್ತು, ಊಟ ಆಯ್ತು. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಯಾಕೆ ಈ ಹಾಡು ಇಷ್ಟ ಆಗುತ್ತೆ ನಿಮ್ಗೆ? ಶುಕ್ರವಾರ ಆಗಿ ಲಕ್ಷ್ಮಿ ಬರಬೇಕು ಮನೆ, ಲಕ್ಷ್ಮಿಗೆಲ್ಲ ಬರ್ಲಿಕ್ಕೆಲ್ಲ ತಯಾರು ಮಾಡಿದ್ರಿ ಮನೆಯಲ್ಲೆಲ್ಲ? ಓಕೆ, ಲಕ್ಷ್ಮಿ ಬರಲಿ, ಈ ಹಾಡಿಂದ ನಿಮಗೆ ಲಕ್ಷ್ಮಿಯ ಒಂದು ಅನುಗ್ರಹ ಲಭಿಸಲಿ ಅಂತ ಹೇಳ್ತಾ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಓಕೆ, ಈಗಾಗಲೇ ನಮ್ಮ ಸೋಮಶೇಖರ ಮತ್ತು ಮತ್ತೊಬ್ಬರ ಕೇಳುಗರು ತಮ್ಮ ಇಷ್ಟದ ಹಾಡನ್ನು, ಕುಮಾರಿಯವರು ಅವರ ಇಷ್ಟದ ಹಾಡನ್ನು ಕೇಳಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಎರಡು ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಕೇಳ್ತಾ ಇರಿ ಒಲವಿನ ಹಾಡು ಕಾರ್ಯಕ್ರಮ ರೇಡಿಯೋ ಸಾರಂಗ್ನಲ್ಲಿ.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರ್ ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಮತ್ತೊಮ್ಮೆ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಕೇಳುಗರೆ, ಕೊನೆಯ ಒಬ್ಬರು ಕಾಲರ್, ಲಕ್ಕಿ ಕಾಲರ್ ಯಾರು ಅಂತ ನೋಡೋಣ. ಹಲೋ, ನಮಸ್ತೆ.
5: ನಮಸ್ತೆ.
4: ನಮಸ್ತೆ, ಯಾರು ಮಾತಾಡೋದು?
5: ನಾನು ಸತೀಶ್ ಕಯ್ಯರ್.
4: ಸತೀಶ್ ಕಯ್ಯಾರದಿಂದ ಕೊನೆಗೂ ಒಬ್ರು ಲಕ್ಕಿ ಕಾಲರ್ ಆಗಿ ನೀವು ಮೂಡಿ ಬಂದ್ರಿ ಅಲ್ವಾ? ಯಾವ ಹಾಡು, ಲಕ್ಕಿ ಹಾಡು ಯಾವ್ದು ನಿಮ್ದು? ಭಕ್ತಿ ಗೀತೆ. ಯಾವ ಭಕ್ತಿ ಗೀತೆ ಕೇಳಲು ಬಯಸ್ತೀರಿ?
5: ಅದು ನಾಗ ಜಡೆತ್ತ ನಾಗ ನಡೆತ ಕೊಡುಪುದ ಈ ಮಣ್ಣಡೆ.
4: ನಾಗ ನಡೆತ ನಾಗ ಜಡೆತ್ತ ಕೊಡುಪುದ ಈ ಮಣ್ಣಡೆ. ಹಾಡ್ಬಹುದೇ? ಓ, ಇಷ್ಟೆಲ್ಲ ಹಾಡು ಹಾಡುವವರು ಹಾಡೋಕೆ ಬರಲ್ವಾ?
5: ಅದು ಬರಲ್ಲ.
4: ನಾಗ ನಡೆತ ನಾಗ ಜಡೆತ ಕೊಡುಪುದ
5: ಕೊಡುಪುದ ಮಣ್ಣಡೆ
4: ಕೊಡುಪುದ ಮಣ್ಣಡೆ. ಮತ್ತೆ ಸತೀಶ್ ಅವರು, ಏನು ಊಟ ಇಲ್ಲ ಆಯ್ತಾ?
5: ಓಕೆ.
4: ಕಡೆಗೆ ಕೊನೆಗೂ ಒಂದು ಹಾಡು ಸಿಕ್ತು, ಅದು ಕೂಡ ಕುಡುಪಿನ ನಮ್ಮ ಊರಿನ ಹಾಡನ್ನು ಕೇಳ್ತಾ
5: ಇದ್ದೀವಿ,
4: ಖುಷಿ ಆಯ್ತು. ಓಕೆ, ನಿಮ್ಮ ಹಾಡನ್ನು ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಓಕೆ, ಸತೀಶ್ ಕಯ್ಯಾರ್ ಅವರು ಭಾಳ ಚೆನ್ನಾಗಿ ಹಾಡ್ತಾರೆ, ಮಿಮಿಕ್ರಿ ಕೂಡ ಮಾಡ್ತಾರೆ, ಆದರೆ ಇವತ್ತು ಯಾಕೋ ಹಾಡೋಕ್ಕೆ ಮನಸ್ಸು ಮಾಡಿಲ್ಲ ಅವರು. ಅವರು ಕುಡುಪಿನ ಬಗ್ಗೆ ಇರುವಂಥ ಒಂದು ಕುಡುಪು ಕ್ಷೇತ್ರದ ಬಗ್ಗೆ ಇರುವಂಥ ಹಾಡನ್ನು ಕೇಳಿದ್ದಾರೆ. ನಾಗ ನಡೆತ ನಾಗ ಜಡೆತ ಕುಡುಪುದ ಮನ್ನಡೆ ಹಾಡನ್ನು ಕೇಳೋಣ. ಇದಕ್ಕೆ ಒಲವಿನ ಹಾಡು ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಇದುವರೆಗೆ ತಾವೆಲ್ಲ ತಮ್ಮ ಇಷ್ಟದ ಹಾಡನ್ನು ಕೇಳಿದ್ರ, ಹಾಗೆ ಮುಂದಿನ ವಾರ ಹೀಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ಬರ್ತೀನಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ನಾನು ಆರ್ ಜಿ ಎಡವಳ್.

ಕೇಳುಗರೆ, ನಮ್ಮ ಸತೀಶ್ ಕಯ್ಯರ್ ಅವರು ಕೇಳಿದಂಥ ಏನು ನಾಗರ ನಡೆತ ನಾಗ ಜಡಿತ ಕುಡಿಪುದ ಮನ್ನದ ಹಾಡನ್ನು ಆಡಿಯೋಕ್ಕೋ ಲಭ್ಯವಾಗ್ತಾ ಇಲ್ಲ. ಅದರ ಬದಲಿಗೆ ಕುಡಿಪಿನ ಒಂದು ಬಟ್ರ ಕಲ್ಲುರುಟಿ ಬಗ್ಗೆ ಇರುವಂಥ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಕೇಳ್ತಾಯಿರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಇದೀಗ ಧ್ವನಿಮುದ್ರಿತ ಪ್ರಸಾರ.
1: ಹಲೋ, ಹಾಯ್, ನಮಸ್ಕಾರ. ಕೇಳುಗರೆ ಕೇಳ್ತಾ ಇರುವುದು ಇದು ರೇಡಿ ಸಾರಂಗುನ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಇವತ್ತಿನ ಮಾರ್ಗದರ್ಶಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಮಾರ್ಗದರ್ಶಿ ಈ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರದ ಒಂದಿಷ್ಟು ಯೋಜನೆಗಳ ಬಗ್ಗೆ, ಒಂದಿಷ್ಟು ಮಾಹಿತಿಗಳ ಬಗ್ಗೆ, ಆ ಮಾರ್ಗದರ್ಶನ ಕುರಿತಂತಹ ಈ ರೀತಿಯ ಕೆಲವೊಂದಿಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ನೀಡುವಂತಹ ಪ್ರಯತ್ನವನ್ನು ಕೂಡ ನಮ್ಮ ಪ್ರೀತಿಯ ಕೇಳುಗರಿಗೆ ನಾವು ಮಾಡ್ತಾ ಇರ್ತೀವಿ. ಸೊ ಇವತ್ತು ಕೂಡ ನಾವು ಒಂದು ಕಡೆ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮದಲ್ಲಿ ಕೂಡ ಇದ್ದೀವಿ. ಯಾಕಂತ ಹೇಳಿದರೆ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಕಾನೂನಿನ ಅರಿವಿರಬೇಕಾಗತ್ತೆ. ಮತ್ತೊಂದು ಕಡೆ ಪ್ರತಿಯೊಬ್ಬನಿಗೂ ಸುಲಭವಾಗಿ ಉಚಿತವಾಗಿ ನ್ಯಾಯ ಸಿಗಬೇಕು ಅನ್ನೋದು ಕೂಡ ಒಂದು ರೀತಿಯಲ್ಲಿ ಸಂವಿಧಾನದ ಆಶಯ ಕೂಡ ಆಗಿರುವಂಥದ್ದು. ಅಂದರೆ ಸಾಮಾನ್ಯವಾಗಿ ಕೋರ್ಟ್ ಕಚೇರಿ ಅಂದರೆ ಜನಸಾಮಾನ್ಯರು ಕೊಂಚ ಹಿಂಜರಿತಾರೆ. ಸೊ ಆದರೆ ಯಾವುದೇ ಒಂದು ಖರ್ಚಿಲ್ಲದೆ ಕೋರ್ಟಿಗೆ ಅಲೆಯುವ ಜಂಜಾಟವಿಲ್ಲದೆ ನಮ್ಮ ದೈನಂದಿನ ಸಾರ್ವಜನಿಕ ಸಮಸ್ಯೆಗಳು ಏನಿದೆಯೋ, ಸೊ ಅದನ್ನು ಬಗೆಹರಿಸಿಕೊಳ್ಳೋಕೆ ಒಂದು ರೀತಿಯ ಅದ್ಭುತ ವ್ಯವಸ್ಥೆ ಇದೆ. ಸೊ ಅದುವೇ ಕಾಯಂ ಲೋಕ್ ಅದಾಲತ್. ಸೊ ಈ ಪರ್ಮನೆಂಟ್ ಲೋಕ್ ಅದಾಲತ್ ಅಂತ ಕೂಡ ನಾವು ಹೇಳ್ತೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಸಂಪೂರ್ಣ ಮಾಹಿತಿಯನ್ನು ಸೊ ಇವತ್ತಿನ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಕಾಯಂ ಲೋಕ ಅದಾಲತ್ನ ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರು ಮತ್ತು ಅಧ್ಯಕ್ಷರು ಆಗಿರುವಂತಹ ಶ್ರೀ ಜಯಶಂಕರ್ ಇವರತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕೂಡ ಇದ್ದಾರೆ. ಬಹಳ ಹೆಮ್ಮೆ ಇದೆ. ಬಿಡುವಿಲ್ಲದ ಕೆಲಸದ ನಡುವೆಯೂ ಕೂಡ ನಮ್ಮ ಜೊತೆಗೆ ಇವತ್ತು ಜಾಯಿನ್ ಆಗಿದ್ದಾರೆ. ಸೊ ಅವರನ್ನ ಬಹಳ ಪ್ರೀತಿಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೀನಿ. ನಮಸ್ತೆ ಸರ್.
2: ನಮಸ್ಕಾರ ಸರ್.
1: ಹೇಗಿದ್ದೀರಿ ಸರ್?
2: ಚೆನ್ನಾಗಿದ್ದಾರೆ.
1: ಓಕೆ, ಮೊದಲನೇದಾಗಿ ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಬಹುಶಃ ಎಲ್ಲ ಕೆಲಸದ ಬಿಡುವಿನ ಮಧ್ಯೆಯೂ ಕೂಡ ಒಂದು ಕಡೆ ನಮ್ಮ ಜೊತೆಗೆ ಇವತ್ತು ಪ್ರೀತಿ ಇಟ್ಟಿನಿಂದ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಅಂದರೆ ಕಾನೂನಿನ ಬಗ್ಗೆ ಜನಸಾಮಾನ್ಯರಿಗೆ ಏನಾದರೂ ಒಂದು ಮಾಹಿತಿ ಕೊಡಬೇಕನ್ನುವಂತಹ ನೆಲೆಯಲ್ಲಿ, ಸೊ ಅದು ಬಹಳ ಖುಷಿ ಪಟ್ಟಿರುವಂಥದ್ದು. ಮೊದಲನೇದಾಗಿ ಕೇಳುವಂಥದ್ದು, ಇವಾಗ ಕಾಯಂ ಲೋಕ್ ಅದಾಲತ್ ಅಂತ ಕೂಡ ನಾವು ಹೇಳ್ತಿರ್ತೀವಿ. ಯಾಕಂದ್ರೆ ಸಾಮಾನ್ಯವಾಗಿ ಜನರು ಕೋರ್ಟ್ ಅದಕ್ಕಿದ್ದಕ್ಕಿಂತಲೂ ಹೋದ್ರೆ ಒಂದು ರೀತಿಯಲ್ಲಿ ಹಣ ವ್ಯರ್ಥ ಆಗುತ್ತೆ, ಮತ್ತೊಂದು ಕಡೆ ಸಮಯ ಸಿಗಲ್ಲ, ಈ ರೀತಿಯಲ್ಲಿ ಕೂಡ ಇರುತ್ತೆ. ಆದ್ರೆ ಈ ಒಂದು ಕಾಯಂ ಲೋಕ್ ಅದಾಲತ್ ಇದರ ಒಂದು ಅದ್ಭುತ ವ್ಯವಸ್ಥೆನೇ ಬೇರೆನೆ. ಸೊ ಹಾಗಾಗಿ ಇದರ ಮೂಲ ಉದ್ದೇಶ ಏನು, ಮತ್ತು ಇದು ಎಂದರೇನು, ಇದು ಯಾವ ರೀತಿಯಲ್ಲಿ ಒಂದು ಹೇಳ್ಬೋದು ಸರ್?
3: ಈ ಒಂದು ಕಾಯಂ ಜನತಾ ನ್ಯಾಯಾಲಯವನ್ನ ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ 1987 ಅಡಿಯಲ್ಲಿ ಸ್ಥಾಪಿಸಲಾಗಿದೆ. ನಮ್ಗೆ ಗೊತ್ತಿರೋ ಹಾಗೆ ನಮ್ಮ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಸಹ ಕಾನೂನಿನ ನೆರವನ್ನ ನೀಡಬೇಕು ಅನ್ನೋದು ಸಂವಿಧಾನದ ಆಶಯ ಆಗಿದೆ. ಅಂದ್ರೆ ಹಣ ಇಲ್ಲದೆ ಇರೋ ಕಾರಣಕ್ಕೆ, ಬಡತನದ ಕಾರಣಕ್ಕೆ, ಅಥವಾ ಬೇರೆ ಯಾವುದೇ ಕಾರಣಕ್ಕೆ ಅವರಿಗೆ ಕಾನೂನು ನೆರವನ್ನು ಪಡೆಯಲು ತೊಂದರೆ ಆದ್ರೆ ಅದನ್ನ ನಾವು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾಯ್ದೆಯನ್ನು ಮಾಡಲಾಗಿದೆ. ಈ ಕಾಯ್ದೆಯಡಿ ಕಾನೂನು ಸೇವೆಗಳ ಪ್ರಾಧಿಕಾರಗಳನ್ನ ಇಡೀ ಭಾರತದಾದ್ಯಂತ ತಳ ಹಂತದ ನ್ಯಾಯಾಲಯದಿಂದ ಹಿಡಿದು ಸುಪ್ರೀಂ ಕೋರ್ಟಿನವರಿಗೆ ಉಚಿತ ಕಾನೂನು ನೆರವನ್ನ ಮತ್ತೆ ಅರಿವನ್ನ ನೀಡುವ ಕಾರಣಕ್ಕೆ ಸ್ಥಾಪಿಸಲಾಗಿದೆ. ಆ ಒಂದು ಕಾಯ್ದೆಯ ಕಲಂ 22 ಅಡಿಯಲ್ಲಿ ಈ ಕಾಯಂ ಜನತಾ ನ್ಯಾಯಾಲಯವನ್ನ ಸ್ಥಾಪಿಸಲಾಗಿದೆ. ಇದರ ಮೂಲ ಉದ್ದೇಶ ರಾಜಿ ಸಂಧಾನದ ಮೂಲಕ ಸರಳ ಪ್ರಕ್ರಿಯೆಯಲ್ಲಿ ತ್ವರಿತವಾಗಿ ನ್ಯಾಯವನ್ನು ಕೊಡುವುದು ಆಗಿರ್ತದೆ. ನಮ್ಮ ಕರ್ನಾಟಕದಲ್ಲಿ 6 ಕಡೆ ಇದನ್ನು ಸ್ಥಾಪನೆ ಮಾಡಲಾಗಿದೆ. ನಮ್ಮ ಮಂಗಳೂರು, ಮೈಸೂರು, ಬೆಂಗಳೂರು, ಧಾರವಾಡ, ಬೆಳಗಾಂ ಮತ್ತು ಕಲಬುರಗಿಯಲ್ಲಿರ್ತದೆ. ನಮ್ಮ ಮಂಗಳೂರು ಕಾಯಂ ನ್ಯಾಯಾಲಯದ ವ್ಯಾಪ್ತಿಗೆ ಚಿಕ್ಕಮಗಳೂರು, ಶಿವಮೊಗ್ಗ, ಉಡುಪಿ ಮತ್ತು ಮಂಗಳೂರು ಬರ್ತದೆ. ಅತಿ ಮುಖ್ಯವಾಗಿ ನಮ್ಮ ಸಾರ್ವಜನಿಕ ಉಪಯುಕ್ತ ಸೇವೆಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ದೂರುಗಳಿದ್ದಲ್ಲಿ ಅಥವಾ ವಿವಾದಗಳಿದ್ದಲ್ಲಿ ಅದನ್ನು ತೀರ್ಮಾನ ಮಾಡಲಿಕ್ಕೆ ಈ ಕಾಯಂ ಜನತಾ ನ್ಯಾಯಾಲಯ ಸ್ಥಾಪನೆ ಮಾಡಲಾಗಿದೆ.
1: ಈಗ ಸಾಮಾನ್ಯ ನ್ಯಾಯಾಲಯಕ್ಕಿಂತ ಇದು ಹೇಗೆ ಭಿನ್ನ ಅಂತ ಹೇಳ್ಬೋದು?
3: ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋ ಹಾಗೆ ಈ ಕೋರ್ಟ್ಗಳಲ್ಲಿ ಲೋಕ ಅದಾಲತ್ ಅಂತ ಆಗ್ತದೆ. ಅಂದ್ರೆ ನಮ್ಮಲ್ಲಿ ಕೇಸುಗಳನ್ನ ಪರ್ಯಾಯ ರೀತಿಯಲ್ಲಿ ತೀರ್ಮಾನ ಮಾಡಲಿಕ್ಕೆ, ಅಂದ್ರೆ ರಾಜಿ ಮೂಲಕ ಇತ್ಯರ್ಥಪಡಿಸಿದ್ರೆ ಅದರಲ್ಲಿ ಜನರಿಗೆ ತುಂಬಾ ಅನುಕೂಲ ಇದೆ. ಆ ಜನತಾ ನ್ಯಾಯಾಲಯದಲ್ಲಿ ನಾವೇನ್ ಮಾಡ್ತೀವಿ, ಉಭಯ ಪಕ್ಷಗಳನ್ನ ಕರೆಸಿ ರಾಜಿ ಮಾಡಿ ತೀರ್ಮಾನ ಮಾಡ್ತೇವೆ. ಆಗೇನಾಗುತ್ತೆ, ಇಬ್ಬರಿಗೂ ಗೆಲುವಿನ ಪರಿಸ್ಥಿತಿ ಉಂಟಾಗ್ತದೆ, ಯಾರು ಸೋತಂತಾಗಲ್ಲ, ಮತ್ತೆ ಅವರ ಒಂದು ವ್ಯಾಜ್ಯಕ್ಕೆ ಸಂಪೂರ್ಣ ಕೊನೆ, ಅಂದ್ರೆ ಅದರ ವಿರುದ್ಧ ಅಪೀಲ್ ಇರೋದಿಲ್ಲ ಅಲ್ಲಿ ಆದ ಆದೇಶ. ಅದು ವರ್ಷಕ್ಕೆ 4 ಬಾರಿ ನಾವು ರಾಷ್ಟ್ರೀಯ ಲೋಕ ಅದಾಲತ್ ಮೂಲಕ ನಡೆಸ್ತಾ ಇದ್ದೇವೆ. ಈಗ ಮುಂದಿನ ಲೋಕದಲ್ಲತ್ತು ಜುಲೈ 11ಕ್ಕಿದೆ, ಅದು ನಿರಂತರ ಪ್ರಕ್ರಿಯೆ, 3-4 ತಿಂಗಳಿಗೊಮ್ಮೆ ನಡೀತದೆ.
4: ಜನಸಾಮಾನ್ಯರಲ್ಲಿ ಅದೇ ಒಂದು ಗೊಂದಲ, ಲೋಕದಲತ್ತು ಮತ್ತು ಕಾಯಂ ಲೋಕದಲತ್ತು ಎಂದ್ರೇನು?
3: ಹೌದು,
4: ಇದರ ವ್ಯತ್ಯಾಸ
3: ಇದೆ. ಜನತಾ ನೆಲದಲ್ಲಿ ಏನಾಗುತ್ತೆ, ನೀವು ನ್ಯಾಯಾಲಯದಲ್ಲಿ ಆಲ್ರೆಡಿ ದಾಖಲಾಗಿರುವ ಕೇಸುಗಳನ್ನ ರಜೆ ಮೂಲಕ ಪರಿಹಾರ ಮಾಡ್ಕೊಳ್ಬಹುದು. ಕೆಲವು ಸಲ ವ್ಯಾಜ್ಯ ಪೂರ್ವ ಪ್ರಕರಣಗಳು, ಇನ್ನು ಕೋರ್ಟ್ಗೆ ದಾವೆ ಅಥವಾ ಕೇಸುಗಳನ್ನು ಹಾಕದೇ ಇದ್ರು ಅಲ್ಲಿ ಅರ್ಜಿ ಕೊಟ್ಟು ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಅವುಗಳನ್ನು ಇತ್ಯರ್ಥ ಮಾಡ್ಕೋಬಹುದು. ಅಲ್ಲಿ ಬಂದ ಕೇಸು ರಾಜಿ ತೀರ್ಮಾನ ಆಗದೇ ಇದ್ದಲ್ಲಿ ಪುನಃ ವಾಪಸ್ ಕೋರ್ಟ್ಗೆ ಹೋಗ್ತದೆ. ಅಂದ್ರೆ ಜನತಾ ನಿಲಯದಲ್ಲಿ ಅದು ತೀರ್ಮಾನ ಆಗದೆ ರಾಜಿ ಆಗಿದ್ರೆ ಅಂತಿಮ ಆಗೋದಿಲ್ಲ, ವಾಪಸ್ ಕೋರ್ಟ್ಗೆ ಹೋಗಿ ಕೋರ್ಟ್ನಲ್ಲಿ ಅವ್ರ ಕೇಸ್ ನಡೆಸಬೇಕಾಗುತ್ತೆ. ಈ ಕಾಯಂ ನ್ಯಾಯಾಲಯದ ವಿಶೇಷತೆ ಅಂದ್ರೆ ಇದು ಕೇವಲ ಈ ಸಾರ್ವಜನಿಕ ಉಪಯುಕ್ತ ಸೇವೆಗಳು ಅಂದ್ರೆ ಪಬ್ಲಿಕ್ ಯುಟಿಲಿಟಿ ಸರ್ವಿಸಸ್ ಅದು ಯಾವ್ಯಾವ್ದಂತ ಹೇಳ್ತೇನೆ ಆಮೇಲೆ, ಅವುಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಇದೆ. ಇಲ್ಲಿ ಏನು ಅಂದ್ರೆ ಇಬ್ಬರನ್ನು ಕರೆಸಿ ಪಕ್ಷಗಾರನ ನಾವು ರಾಜಿ ತೀರ್ಮಾನಕ್ಕೆ ಪ್ರಯತ್ನ ಮಾಡ್ತೇವೆ, ಅದು ಮುಖ್ಯ ಉದ್ದೇಶ. ತೀರ್ಮಾನ ಆಗದೇ ಇದ್ದಲ್ಲಿ ಈ ಕಾಯಂ ಜನತಾ ನೆಲಕ್ಕೆ ತೀರ್ಪು ಕೊಡುವ ಅಧಿಕಾರ ಇರ್ತದೆ. ಮಾಮೂಲಿ ಜನತಾ ನೆಲದಲ್ಲಿ ತೀರ್ಪು ಕೊಡುವ ಅಧಿಕಾರ ಇರಲ್ಲ, ವಾಪಸ್ ಕೋರ್ಟ್ಗೆ ಹೋಗ್ತದೆ. ಆದ್ರೆ ಇಲ್ಲಿ ನಾವು ತೀರ್ಮಾನವನ್ನೇ ಮಾಡಬಹುದು, ಅದು ನ್ಯಾಯಾಲಯದ ಡಿಗ್ರಿ ಅಷ್ಟೇ.
4: ಅದಕ್ಕೆ ರಾಜಿಗೆ ಬರದಿದ್ರು,
3: ರಾಜಿ ಒಬ್ರು ಬರದೇ ಇದ್ರು ನಾವು ತೀರ್ಮಾನ ಮಾಡಬಹುದು. ಸಂಧಾನ ಪ್ರಕ್ರಿಯೆ ಮೂಲ ಉದ್ದೇಶ, ಸಂಧಾನ ಪ್ರಕ್ರಿಯೆ ಮಾಡ್ತೀವಿ. ಅಕಸ್ಮಾತ್ ಒಬ್ರು ಬರಲೇ ಇಲ್ಲ, ಇಬ್ರು ಬಂದ್ರು ರಾಜಿಗೆ ಒಪ್ಪದೇ ಇದ್ದಲ್ಲಿ ಅದನ್ನ ತೀರ್ಮಾನ ಮಾಡುವ ಅಧಿಕಾರ ಇದಕ್ಕಿದೆ. ಅದಕ್ಕೆ ಕೋರ್ಟಿನ ಡಿಗ್ರಿ ಅಷ್ಟೇ ಬೆಲೆ ಇದೆ. ನಂತರ ಕೋರ್ಟ್ಗೆ ಹೋಗಿ ಅವರು ಅಮಲ್ ಜಾರಿ ಅರ್ಜಿ ಸಲ್ಲಿಸಿ ಜಾರಿ ಮಾಡುವುದಾಗಿದೆ.
4: ಈ ರೀತಿಯಲ್ಲಿ ಇದರ ಒಂದು
3: ಪ್ರಕ್ರಿಯೆ
4: ಇದೆ. ಈ ವ್ಯಾಪ್ತಿಯಲ್ಲಿ ಯಾವ್ಯಾವ ಸೇವೆಗಳು ಬರುತ್ತೆ ಅಂತ?
3: ಇದರಲ್ಲಿ ನಮ್ಮ ಈ ಸಾರಿಗೆ ಸಂಬಂಧಪಟ್ಟಂತೆ ಅಂದ್ರೆ ವಾಯುಯಾನ ಆಗಿರ್ಬೋದು ಅಥವಾ ಜಲ ಸಾರಿಗೆ ಇರ್ಬೋದು ಅಥವಾ ಭೂ ಸಾರಿಗೆ, ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಏನಾದ್ರು ಏರ್ ಟಿಕೆಟ್ ಬುಕ್ ಮಾಡಿದಾಗ ಅವ್ರದ್ದು ಏನಾದ್ರು ಸರಿಯಾಗಿ ಅವರಿಗೆ ಸಮಸ್ಯೆ ಉಂಟಾಗ್ಬೋದು, ಅಥವಾ ಬಸ್ ರಿಸರ್ವೇಷನ್ ಮಾಡಿದಾಗ, ರೈಲ್ವೆ ರಿಸರ್ವೇಷನ್ ಮಾಡಿದಾಗ, ಅಥವಾ ಅಲ್ಲಿ ಯಾವುದೇ ಸರಿಯಾದ ಸೇವೆಗಳ ಲಭ್ಯತೆಯಲ್ಲಿ ಕೊರತೆ ಇರ್ಬೋದು, ರೈಲ್ವೆ ಸ್ಟೇಷನ್ಲಾಗಲಿ ಬಸ್ ಸ್ಟ್ಯಾಂಡಲ್ಲಾಗಲಿ, ಅದರ ಬಗ್ಗೆ ಫೈಲ್ ಮಾಡ್ಬೋದು. ಅದು ಅಲ್ಲದೆ ಈ ನಮ್ಮ ಅಂಚೆ ಮತ್ತು ದೂರವಾಣಿ ಸೇವೆಗಳು, ಯಾವುದೇ ಖಾಸಗಿ ಟೆಲಿಫೋನ್ ಕಂಪನಿಗಳಿಂದ ಅವ್ರಿಗೇನಾದ್ರೂ ತೊಂದರೆ ಆಗ್ಬೋದು ಅಥವಾ ಅವರಿಗೆ ಸೇವೆಯಲ್ಲಿ ವ್ಯತ್ಯಾಸ ಆಗ್ಬೋದು, ಜಾಸ್ತಿ ಬಿಲ್ ಕ್ಲೈಮ್ ಮಾಡ್ಬೋದು, ಅಂಚೆಯಲ್ಲಿ ಯಾವ್ದಾದ್ರು ಪಾರ್ಸಲ್ ಬರದೇ ಇರ್ಬೋದು ಅಥವಾ ಬಂದಾಗ ಅಲ್ಲಿ ವ್ಯತ್ಯಾಸಗಳಾಗ್ಬೋದು, ಅದಕ್ಕೆ ಪರಿಹಾರ ಕೇಳ್ಬೋದು. ಅದೇ ರೀತಿ ವಿದ್ಯುತ್ ಸಂಪರ್ಕ, ಕೆಲವು ಬಾರಿ ಹೆಚ್ಚಿಗೆ ಬಿಲ್ ನೀಡುವಂಥದ್ದು, ಅರ್ಜಿ ಕೊಟ್ಟರು ಸಂಪರ್ಕ ಕೊಡದೇ ಇರುವಂಥದ್ದು, ಮತ್ತೆ ನೀರು ಸರಬರಾಜು, ನೀರು ಸರಬರಾಜಲ್ಲಿ ನಮ್ಮ ಏನು ಕಾರ್ಪೊರೇಷನ್ ಇದೆ ಅವರಿಂದ ಏನಾದರೂ ವ್ಯತ್ಯಾಸಗಳಾದಲ್ಲಿ, ಯಾವುದೇ ವಿವಾದ ಉಂಟಾದಲ್ಲಿ ಬಿಲ್ಲಿನ ಬಗ್ಗೆ ಅದ್ರ ಬಗ್ಗೆ ಆಗ್ಬೋದು. ಅದೇ ರೀತಿ ಸಾರ್ವಜನಿಕ ನೈರ್ಮಲ್ಯ ವ್ಯವಸ್ಥೆ ಇರ್ಬೋದು, ಚರಂಡಿ ವ್ಯವಸ್ಥೆ ಇರ್ಬೋದು, ಅಲ್ಲಿ ಏನಾದರೂ ಸಂಬಂಧಪಟ್ಟ ಇಲಾಖೆ ಅಥವಾ ಏನಾದರೂ ಅವರ ಕೊಟ್ಟ ಅರ್ಜಿಯನ್ನು ಪರಿಗಣಿಸ್ತಾ ಇದ್ರೆ, ಅವರಿಗೆ ಸೇವೆಗಳನ್ನು ನೀಡದೇ ಇದ್ರೆ ಆ ಸೇವೆ ಬಗ್ಗೆಯೂ ಅರ್ಜಿ ಸಲ್ಲಿಸಬಹುದು. ಅದೇ ರೀತಿ ಇನ್ಸೂರೆನ್ಸ್ ಸೇವೆಗಳು, ಯಾವುದು ಈ ಒಂದು ಸುಮಾರು ಕೇಸ್ಗಳು ನಮ್ಮಲ್ಲಿ ಇದೆ, ವೆಹಿಕಲ್ ರಿಪೇರಿ ಹಣನ ಕ್ಲೈಮ್ ಮಾಡಿರ್ತಾರೆ, ಅವರು ರಿಜೆಕ್ಟ್ ಮಾಡಿರ್ತಾರೆ, ಕೆಲವು ಸಲ ನಿಮ್ದು ಹಳೆ ಡ್ಯಾಮೇಜು ಈಗ ಕ್ಲೈಮ್ ಮಾಡ್ತಾ ಇದ್ರ, ಆ ಥರ ಎಲ್ಲ ಕೆಲವು ಅವರು 1 ಲಕ್ಷ ಕ್ಲೈಮ್ ಮಾಡಿದ್ರೆ ಅವರು 20,000 ಕೊಡೋದು 30,000 ಕೊಡೋದು ಆ ಥರ ಇದ್ದಾಗ ಅವುಗಳನ್ನು ಹಾಕ್ಬೋದು. ಇನ್ಸೂರೆನ್ಸ್ಗೆ ಸಂಬಂಧಪಟ್ಟಂತೆ ಯಾವುದೇ ವೈಯಕ್ತಿಕ ಇನ್ಸೂರೆನ್ಸ್ ಆಗಿರ್ಬೋದು, ಹೆಲ್ತ್ ಇನ್ಸೂರೆನ್ಸ್ ಆಗಿರ್ಬೋದು, ಅದು ಸಹ. ಅದೇ ರೀತಿ ಆಸ್ಪತ್ರೆಯಲ್ಲಿ ಏನಾದರೂ ಬಿಲ್ಗಳಲ್ಲಿ ವ್ಯತ್ಯಾಸ ಆದರೆ, ಸೇವೆಯಲ್ಲಿ ವ್ಯತ್ಯಾಸ ಆದರೆ, ಆಸ್ಪತ್ರೆಯಲ್ಲೂ ಸಾಮಾನ್ಯ ಕೆಲವು ಸಲ ಅದೇ ಇನ್ಸೂರೆನ್ಸ್ ಹೆಲ್ತ್ ಇನ್ಸೂರೆನ್ಸ್ಗಳಲ್ಲಿ ಅವರು ಅಪ್ರೂವ್ ಮಾಡಿರ್ತಾರೆ, ಅಷ್ಟು ಹಣ ಆಸ್ಪತ್ರೆ ಕಟ್ಟೋದಿಲ್ಲ, ಕಡಿಮೆ ಕೊಡ್ತಾರೆ, ಆ ವ್ಯತ್ಯಾಸಗಳ ಬಗ್ಗೆಯೂ ನಮ್ಮಲ್ಲಿ ಕೇಸುಗಳನ್ನು ಹಾಕಿದ್ದಾರೆ. ಅದೇ ರೀತಿ ಶಿಕ್ಷಣ ಅಥವಾ ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತ ಸೇವೆಗಳು, ಅಲ್ಲಿ ಏನಾದರೂ ವಿದ್ಯಾರ್ಥಿಗಳಿಗೆ ತೊಂದರೆ ಆದರೆ ಯಾವುದೇ ರೀತಿಯ ಪ್ರಕರಣಗಳನ್ನು ಇಲ್ಲಿ ದಾಖಲಿಸ್ಬೋದು. ಅತಿ ಹೆಚ್ಚು ನಮ್ಮಲ್ಲಿ ಪ್ರಕರಣಗಳು ದಾಖಲಾಗ್ತಿರೋದು ಬ್ಯಾಂಕಿಂಗ್ ಸೇವೆ, ಅದು ಹಣಕಾಸು ಸಂಸ್ಥೆಗಳಿಗೆ ಸಂಬಂಧಪಟ್ಟ. ಕೆಲವು ಬ್ಯಾಂಕ್ನವರು ರಿಕವರಿ ಕೇಸ್ಗಳನ್ನ ನಮ್ಮಲ್ಲಿ ಫೈಲ್ ಮಾಡ್ತಾರೆ, ಆಗ ನಾವು ಅವರನ್ನ ಕರೆಸಿ, ಯಾರು ಸಾಲ ತಗೊಂಡಿರ್ತಾರೋ ಅವ್ರನ್ನು ಕರೆಸಿ ಸ್ವಲ್ಪ ಅವರಿಂದ ಹಣವನ್ನು ಬಿಡಿಸಿ ಬಡ್ಡಿಯನ್ನು ಕಮ್ಮಿ ಮಾಡಿಸಿ, ಅಥವಾ ಅಸಲಿನಲ್ಲೇ ಕೆಲವು ಬಾರಿ ಬಿಟ್ಟಿದ್ದುಂಟು ಎಜುಕೇಶನ್ ಲೋನ್ ಆ ಥರಗಳಲ್ಲಿ, ತುಂಬ ಒಂದು 6-7 ಲಕ್ಷ ಇದ್ದ ಕೆಲವು 1.5-2 ಲಕ್ಷಕ್ಕೂ ಬ್ಯಾಂಕ್ನವ್ರು ಸೆಟ್ಲ್ ಮಾಡಿರೋದುಂಟು, ಅದು ಜನಗಳಿಗೆ ತುಂಬ ಉಪಯೋಗ ಆಗುತ್ತೆ. ಅವುಗಳನ್ನು ರಾಜ್ಯ ಸಂಧಾನ ಮೂಲಕ ಮಾಡ್ತೇವೆ. ಮತ್ತು ಇದಿಷ್ಟು ಅಲ್ಲದೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳು ಯಾವುದೇ ಸೇವೆಯನ್ನು ಸಾರ್ವಜನಿಕ ಉಪಯುಕ್ತತಾ ಸೇವೆ ಅಂತ ಘೋಷಿಸಿದ್ದಲ್ಲಿ ಆ ಸೇವೆಗಳಿಗೆ ಸಂಬಂಧಪಟ್ಟಂತೆ ಸಹ ಕೇಸುಗಳನ್ನ ಹಾಕ್ಬೋದು.
4: ಹಾಗಾದ್ರೆ ಈ ರೀತಿಯ ಇಷ್ಟೊಂದು ಸೇವೆಗಳು ಕೂಡ ಇದೆ.
3: ಹೌದು,
4: ಸೊ ಖಂಡಿತವಾಗಿ, ಯಾಕಂದ್ರೆ ತುಂಬಾ ಮಂದಿ ಜನಸಾಮಾನ್ಯರಿಗೆ ಯಾಕಂದ್ರೆ ಇದರ ಬಗ್ಗೆ ಮಾಹಿತಿ ಕೊರತೆ ಕೊಡುವ ಒಂದು ಕಡೆ ಇದೆ, ಸೊ ಹಾಗಾಗಿ ಮತ್ತೊಂದು ಕೋರ್ಟ್ ಅಂತ ಹೇಳುವಾಗ ಸೊ ಅವರಲ್ಲೂ ಕೂಡ ಒಂದು ರೀತಿಯ ಭಯ ಇರುತ್ತೆ, ಇದೇನಾಗುತ್ತೆ ಏನೇನಾಗುತ್ತೆ ಅಂತೆಲ್ಲ ಹೇಳಿ. ಬಹುಶಃ ಕಾಯಂ ಲೋಕ ಅದಾಲತ್ನಲ್ಲಿ ಯಾವ ರೀತಿಯಲ್ಲಿ ಏನೇನಿದೆ, ಯಾವ ರೀತಿಯಲ್ಲಿ ಅವರು ಅಂಜದೆ ಅವರು ಭಯ ಪಡದೆ ಯಾವ ರೀತಿಯಲ್ಲಿ ಇಲ್ಲಿ ದೂರನ್ನು ಸಲ್ಲಿಸಬಹುದು ಅಂತ ತುಂಬಾ ಚೆನ್ನಾಗಿ ಮಾಹಿತಿ.
3: ಇನ್ನೊಂದು ಇದರಲ್ಲಿ ಅತಿ ಮುಖ್ಯವಾದದ್ದು ಅಂದ್ರೆ ನಮ್ಮಲ್ಲಿ ಯಾವುದೇ ಕೋರ್ಟ್ ಫೀಸ್ ಇಲ್ಲ, ಸಂಪೂರ್ಣ ಉಚಿತ. ಕೋರ್ಟ್ಗೆ ಹೋದ್ರೆ ಕೋರ್ಟ್ ಫೀಸ್ ಕಟ್ಟಬೇಕಾಗುತ್ತೆ, ಮತ್ತೆ ವಕೀಲರನ್ನ ನೇಮಿಸಿ ಆದರೂ ಅರ್ಜಿ ಕೊಡಬಹುದು ಅಥವಾ ಅವರೇ ನೇರವಾಗಿ ಸಹ ಅರ್ಜಿ ಕೊಡಬಹುದು, ಪಕ್ಷಗಾರರೇ ನೇರವಾಗಿ ಬಂದು ಭಾಗವಹಿಸಬಹುದು. ಮತ್ತೆ ಇದರ ಡಿಗ್ರಿ ನ್ಯಾಯಾಲಯದ ತೀರ್ಪಿನಷ್ಟೇ ಅದಕ್ಕೆ ಬೆಲೆ ಇರ್ತದೆ, ಮುಂದೆ ನ್ಯಾಯಾಲಯದಲ್ಲಿ ಅದನ್ನ ಎಕ್ಸಿಕ್ಯೂಟ್ ಮಾಡಿಸಬಹುದಾಗಿರುತ್ತೆ. ಹಾಗಾಗಿ ಇದು ಸಂಪೂರ್ಣ ಉಚಿತ, ಸರಳ ಮತ್ತೆ ಅತಿ ಬೇಗ ಆಗ್ತದೆ. ನಮ್ಮಲ್ಲಿ 4-5 ತಿಂಗಳಲ್ಲಿ ಕೇಸೆ ಮುಗಿದೋಗುತ್ತೆ, ಹಾಗಾಗಿ ಅದು ಬಹಳಷ್ಟು ಅನುಕೂಲ ಆಗ್ತದೆ.
4: ನಮ್ಮ ಮಂಗಳೂರಿನ ಸ್ಪಂದನೆ ಹೇಗಿದೆ ಸರ್ ಇದಕ್ಕೆ ಸಂಬಂಧಪಟ್ಟ?
3: ಮಂಗಳೂರಿನಲ್ಲಿ ಮೊದಲಿಂದಲೂ ತುಂಬಾ ಕೇಸ್ಗಳು ಬರ್ತಾ ಇದೆ ಪ್ರತಿ ವರ್ಷ. ಇದು 2008 ಇಲ್ಲಿ ಸ್ಥಾಪನೆ ಆಗಿದೆ, ಸುಮಾರು 19 ವರ್ಷದಿಂದ ನಡೀತಾ ಇದೆ. ಮೊದಲು ನಾವು ಖಾಸಗಿ ಕಟ್ಟಡದಲ್ಲಿ ನಡೀತಾ ಇತ್ತು, ಈಗ ನಾವು ಕೋರ್ಟ್ ಕಾಂಪ್ಲೆಕ್ಸ್ಗೆ 6 ಮಾಡಿ ಇಲ್ಲಿ ನಮ್ಮ ಕಾಯಂ ಜನತಾ ನ್ಯಾಯಾಲಯ ಇದೆ. ಹಾಗಾಗಿ ಇತ್ತೀಚೆಗೆ ಹಲವಾರು ಕೇಸ್ಗಳನ್ನ ನೋಡಿದ್ದೇವೆ. ಕೆಲವರು FD ಇಟ್ಟು ಅದನ್ನ ಯಾರೋ FD ಇಟ್ಟ ಮಾಲೀಕರು ತೀರಿ ಹೋದಾಗ ಅವ್ರ ಮಕ್ಕಳಿಗೆ ನಮಗೆ FD ಅನ್ನು ರಿಲೀಸ್ ಮಾಡ್ತಾ ಇಲ್ಲ ಅಂತ ಕೆಲವರು ಹಾಕಿದ್ದಾರೆ. ಕೆಲವರು ಬೇರೆ ನಮಗೆ ಅರ್ಧ ಬರಬೇಕಾಗಿತ್ತು, ಅಣ್ಣ ತಮ್ಮದಿಬ್ರು ಜಂಟಿಯಾಗಿಟ್ಟಾಗ ಆ ಬಗ್ಗೆ ಹಾಕಿದ್ದಾರೆ. ಈ ರೀತಿ ಹಲವಾರು ಪ್ರಕರಣಗಳನ್ನ ಈಗ ನಮ್ಮಲ್ಲಿ ಇದರಲ್ಲಿ ಮಾಹಿತಿಯ ಕೊರತೆ ಇತ್ತು. ಪರ್ಮನೆಂಟ್ ಲೋಕದಲ್ಲಿ ಅದ್ರ ಬಗ್ಗೆ ಅಷ್ಟು ಜನರಿಗೆ ತಿಳುವಳಿಕೆ ಇರಲಿಲ್ಲ. ಈಗ ನೀವು ಈ ಕಾರ್ಯಕ್ರಮ ಮಾಡಲು ಸಹ ಬಹಳ ಸಂತೋಷ, ಯಾಕಂದ್ರೆ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಗೊತ್ತಾದ್ರೆ ಇನ್ನು ಹೆಚ್ಚೆಚ್ಚು ಜನರು ಕೇಸ್ಗಳನ್ನ
4: ಲೋಕ ಅದಾಲತ್ ಬಗ್ಗೆ ತುಂಬಾ ಎಲ್ಲೆಲ್ಲ ನಡೆಯುತ್ತೆ ಅಂತ ಸೊ ಅದ್ರ ಬಗ್ಗೆ ನಾವು ಮಾಹಿತಿನ ಕೊಡ್ತಾ ಇದ್ದೇವೆ. ಆದ್ರೆ ಕಾಯಂ ಲೋಕ ಅದಾಲತ್ ಬಗ್ಗೆ ಜನರೇ ಪ್ರಶ್ನೆ ಮಾಡ್ತಾ ಇರ್ತಾರೆ, ಅದೇ ಏನು ಅಂತ ಹೇಳಿಕೊಂಡು ಸೊ ಅದು ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬಾ ಸಂಕ್ಷಿಪ್ತವಾಗಿ ಕೂಡ ತಾವು ತಿಳಿಸಿದ್ರೆ ಕಾಯಂ ಲೋಕ ಅದಾಲತ್ನಲ್ಲಿ ನೀವು ಹೇಳಿದ ಇಷ್ಟೆಲ್ಲ ಸೇವೆಗಳು ಕೂಡ

0: ಹಾಗಾಗಿ ಹಲವಾರು ಕೇಸ್ಗಳನ್ನ ತೀರ್ಮಾನ ಮಾಡಿದ್ರು. ಇದರಲ್ಲಿ ಇನ್ನೊಂದು ಮುಖ್ಯವಾಗಿ ಅಂದ್ರೆ ಒಬ್ಬ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಅದರ ಅಧ್ಯಕ್ಷರಾಗಿದ್ದು ಇಬ್ಬರು ಸದಸ್ಯರಿರ್ತಾರೆ. ನಮ್ಮಲ್ಲಿ ಇಬ್ಬರು ಹಿರಿಯ ವಕೀಲರಿದ್ದಾರೆ, ಅವರು ಸುಮಾರು 20 ವರ್ಷಗಳಕ್ಕಿಂತ ಹೆಚ್ಚು ವಕೀಲಿಕೆ ಮಾಡಿದಂಥವ್ರನ್ನ ನಮ್ಮಲ್ಲಿ ಸದಸ್ಯರಾಗಿ ನೇಮಕ ಮಾಡಿದ್ದಾರೆ. ಅವರು ಬೇರೆ ಪ್ರಾಕ್ಟೀಸ್ ಮಾಡೋವಾಗಿಲ್ಲ, ಪ್ರತಿನಿತ್ಯ ನಮ್ಮ ಜೊತೆ ಕೂರ್ತಾರೆ. ಹಾಗಾಗಿ 3 ಜನ ಕೂರೋದ್ರಿಂದ ಪಕ್ಷಕಾರರಿಗೆ ಮಾತಾಡಲಿಕ್ಕೆ, ಅದರಲ್ಲಿ ಒಬ್ಬರು ಮಹಿಳಾ ಸದಸ್ಯರಿದ್ದಾರೆ, ಹಾಗಾಗಿ ಅವ್ರಿಗೂ ಸಾಕಷ್ಟು ಪ್ರಕರಣಗಳು ನಾವು ಮಹಿಳೆಯರು ಈ ಸ್ತ್ರೀಶಕ್ತಿ ಸಂಘಗಳ ಸಾಲಗಳು ಅವರನ್ನು ನೋಡಿದ್ರು ತುಂಬಾ ಜನ ಬರ್ತಾರೆ, ಅವರಿಗೂ ಸಹ ಈ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಹಳ ಅನುಕೂಲ ಆಗ್ತದೆ.
1: ಶ್ರೋತೃಗಳೇ, ಈ ಒಂದು ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ನಾವು ಕಾಯಂ ಲೋಕ್ ಅದಾಲತ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೀವಿ. ಪರ್ಮನೆಂಟ್ ಲೋಕ್ ಅದಾಲತ್ ಎಂದು ಕೂಡ ನಾವು ಹೇಳ್ತೀವಿ. ನಮ್ಮ ಜೊತೆಗೆ ನಮಸ್ತೆ ನಮಸ್ತೆ, ಯಾರು ಮಾತನಾಡ್ತಿರೋದು? ಅಮ್ಮನ್ನಿ ಕಾರ್ಕಳದಿಂದ. ಹೇಳಿ ಸರ್, ಇದ್ದಾರೆ ನಮ್ಮ ನ್ಯಾಯಾಧೀಶರಿದ್ದಾರೆ.
0: ನಮಸ್ತೆ ನಮಸ್ತೆ, ಹೇಳಿ ಅಮ್ಮ.
2: ಬಹಳ ಉತ್ತಮ ಪ್ರಶ್ನೆ ಕೇಳಿದ್ದಾರೆ. ಅದೇ ಇಲ್ಲಿ ನಮ್ಮಲ್ಲಿ ಅತಿ ಬೇಗ ಈ ಒಂದು ಕೇಸ್ಗಳು ತೀರ್ಮಾನ ಆಗ್ಲಿಕ್ಕೆ ಕಾರಣ ಅಂದ್ರೆ, ಈ ಒಂದು ಕಾಯ್ದೆ ಅಡಿ ನಮ್ಗೆ ಈ ಕೋರ್ಟಿನ ಏನು ಪ್ರಕ್ರಿಯೆ ಇದೆ ಅದನ್ನು ನಾವು ಫಾಲೋ ಮಾಡ್ಬೇಕಂತ ಇಲ್ಲ. ನಮ್ಮಲ್ಲಿ ಸಿವಿಲ್ ಪ್ರಕ್ರಿಯಾ ಸಂಹಿತೆ ಅಥವಾ ಸಾಕ್ಷ್ಯ ಅಧಿನಿಯಮ ಎರಡೂ ನಮ್ಮಲ್ಲಿ ಅಪ್ಲೈ ಆಗಿಲ್ಲ, ಆಗೋದಿಲ್ಲ. ನಾವೇ ನಮ್ಮ ಪ್ರೊಸೀಜರ್ ಅಡಾಪ್ಟ್ ಮಾಡಿ ಅತಿ ವೇಗವಾಗಿ ತೀರ್ಮಾನ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಯಾವುದೇ ಕೋರ್ಟಿನ ಕ್ಲಿಷ್ಟ ಇದು ಇಲ್ಲದೆ, ಪ್ರಕ್ರಿಯೆ ಇಲ್ಲದೆ ಸರಳವಾಗಿ ನಾವು ಅದನ್ನ ತೀರ್ಮಾನ ಮಾಡಬಹುದು. ಆ ಒಂದು ಅಧಿಕಾರವನ್ನ ಈ ಕಾಯ್ದೆಯಲ್ಲಿ ಕೊಡಲಾಗಿದೆ, ಅದು ಒಂದು ಉತ್ತಮ ಇದು. ಅದೇ ರೀತಿ ಅವ್ರು ಹೇಳಿದಾಗ ರ್ಯಾಗಿಂಗ್ ಪಿಡುಗು ಬಹಳಷ್ಟು ವರ್ಷಗಳಿಂದ ನೋಡ್ತಾ ಇದ್ದೇವೆ ನಾವು, ಎಷ್ಟೆಲ್ಲ ಮುಂದುವರೆದ್ರು ಈಗಲೂ ಸಹ ಅದು ಕಡಿಮೆ ಆಗ್ತಾ ಇಲ್ಲ. ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಗಳಿಂದ, ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದಿಂದ ಬಹಳಷ್ಟು ಕಡೆ ಈ ಬಗ್ಗೆ ವಿದ್ಯಾಸಂಸ್ಥೆಗಳಲ್ಲಿ ಈ ಕಾನೂನಿನವರೆಗೂ ಶಿಬಿರವನ್ನು ಮಾಡ್ತಾ ಇದ್ದೇವೆ. ಇದನ್ನು ಬಹಳ ಕಟ್ಟುನಿಟ್ಟಾಗಿ ರ್ಯಾಂಕಿಂಗ್ ಅನ್ನು ನಿಷೇಧಿಸಲಾಗಿದೆ. ಹಾಗೂ ಕೆಲವು ಕಡೆ ಕಂಡು ಬಂದ್ರೆ ಅಲ್ಲಲ್ಲಿ ಶಾಲೆಗಳಲ್ಲಿ ಸಮಿತಿಗಳನ್ನು ರಚಿಸಲಾಗಿದೆ, ತಡೆಗೆ ಸಾಕಷ್ಟು ಕ್ರಮ ಕೈಗೊಳ್ಳಲಾಗಿದೆ. ಹಲವಾರು ಕಡೆ ಅದು ಕಡಿಮೆ ಆಗಿದೆ, ಆದರೂ ಪೂರ್ತಿ ಅದನ್ನು ನಾವಿನ್ನು ತಡಿಲಿಕ್ಕಾಗಿಲ್ಲ. ಈ ರೀತಿ ಏನಾದರೂ ಯಾವ್ದಾದ್ರು ಶಾಲೆ ಬಗ್ಗೆ ಈ ರೀತಿ ದೂರು ಬಂದ್ರೆ ಅಥವಾ ನಮ್ಮಲ್ಲಿ ಏನಾದ್ರು ಒಂದು ಅರ್ಜಿ ಕೊಟ್ರೆ ಆ ಇಲಾಖೆ ಮೇಲೆ ಆಗಲಿ ಅವರಿಗೆ ನಾವು ನಿರ್ದೇಶನಗಳನ್ನು ಕೊಡಬಹುದು, ಆ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ. ಪೊಲೀಸ್ ಇಲಾಖೆಗಾಗಲಿ ಅಥವಾ ನಮ್ಮ ಶಿಕ್ಷಣ ಇಲಾಖೆಗಾಗಲಿ ಮಾಡಬಹುದು. ಮತ್ತೆ ಈ ಬಗ್ಗೆ ಅರಿವು ಕಾರ್ಯಕ್ರಮಗಳನ್ನು ನಾವು ಕಾಲೇಜುಗಳಲ್ಲಿ ಆಗಾಗ್ಗೆ ಮಾಡ್ತಾ ಇರ್ತೇವೆ.

0: ಎಚ್ ಇದೆ ಅಂತ ಅವ್ರು ಹೇಳಿದ ಕಡೆ ನಾವು ಸಂಬಂಧಪಟ್ಟ ತಾಲೂಕಿನ ನ್ಯಾಯಾಧೀಶರಿಗೆ ಹೇಳಿ ಅಲ್ಲಿ ಒಂದು ಅರಿವು ಕಾರ್ಯಕ್ರಮ, ಕೆಲವು ವಿದ್ಯಾರ್ಥಿಗಳಿಗೆ ಗೊತ್ತಿರಲ್ಲ ಅದ್ರ ಪರಿಣಾಮ ಏನಾಗುತ್ತೆ, ಅದಕ್ಕೆ ಏನು ಶಿಕ್ಷೆ ಇದೆ ಇದೆಲ್ಲ, ಅವುಗಳ ಬಗ್ಗೆ ಅರಿವು ಮೂಡಿಸಿದ್ರೆ ಅದು ಕಡಿಮೆ ಆಗೋ ಸಾಧ್ಯತೆ
1: ಇದೆ ತಿಳಿಸೋಕೆ. ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾ ಬಂದಿದ್ದೀರಿ 7.07.85 ಬಣ್ಣ ಬಣ್ಣದ ಬದುಕು.

0: ಶ್ರೋತೃಗಳು ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂ 107.8 FM. ಇದು ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂನ ಈ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಮ್ಮ ಜೊತೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಕಾಯಂ ಲೋಕ ಅದಾಲತ್ನ ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರು ಮತ್ತು ಅಧ್ಯಕ್ಷರು ಆಗಿರುವಂತಹ ಶ್ರೀ ಜಯಶಂಕರ್ ಅವರಿದ್ದಾರೆ. ಹಾಗೆಯೇ ಸರ್, ಇವಾಗ ಏನು ಇಲ್ಲಿ ಏನು ಪ್ರಕರಣಗಳು ಆಗ್ತಾ ಇರುತ್ತೋ, ಆಗ ತಾನೆ ನೀವು ಹೇಳಿದ್ರೆ 4 ತಿಂಗಳಾಗಿರ್ಬೋದು. ಸೊ ಅದಕ್ಕಿಂತ ಮುಂಚಿತವಾಗಿ ಬೇಗ ನಾವು ಇತ್ಯರ್ಥಪಡಿಸಿಕೊಳ್ಳುವಂತಹ ಒಂದು ವ್ಯವಸ್ಥೆ ಕೂಡ ಇದರಲ್ಲಿದೆ ಅಂತ. ಸೊ ಇದರಲ್ಲಿ ಏನಾದರೂ ಒಂದು ಇತ್ಯರ್ಥ ಆಗದಿದ್ರೆ ಅಥವಾ ಯಾರಿಗಾದ್ರೂ ಅಸಮಾಧಾನ ಏನಾದರೂ ಆದ್ರೆ, ಸೊ ಅವರು ಮೇಲ್ಮನವಿ ಸಲ್ಲಿಸಲಿಕ್ಕೆ ಏನಾದರೂ ಒಂದು ಅವಕಾಶ ಇದರಲ್ಲಿ ಏನಾದರೂ ಇದೆಯಾ?
1: ಇದರಲ್ಲಿ ಅದರ ವಿಶೇಷತೆ ಏನು ಅಂದ್ರೆ, ಈ ರಾಜಿ ತೀರ್ಮಾನ ಆದ್ರೆ ಅವ್ರೇನೇನು ರಾಜಿ ಕಂಡೀಷನ್ಸ್ ಇರುತ್ತೆ ಅದರ ಪ್ರಕಾರ ಅದನ್ನ ಒಂದು ಐತೀರ್ಪು ಅಂದ್ರೆ ಅವಾರ್ಡ್ ಅಂತ ಮಾಡ್ತೇವೆ. ರಾಜಿ ಆಗದೇ ಇದ್ರು ಸಹ ಕಾನೂನಿನ ಪ್ರಕಾರ ಆ ಕೇಸ್ ನಲ್ಲಿ ಏನು ಮೆರಿಟ್ ಇದೆ ಅದನ್ನ ನೋಡಿ ಯಾರ ಪರವಾಗಿ ತೀರ್ಮಾನ ಮಾಡ್ಬೇಕನ್ನೋದನ್ನ ಅದನ್ನು ಸಹ ಒಂದು ಜಜ್ಮೆಂಟ್ ತರ ಐತೀರ್ಪನ್ನ ಅವಾರ್ಡ್ ಅನ್ನ ಮಾಡ್ತೇವೆ. ಅದರ ಕಾಪಿಯನ್ನು ಸಹ ಅವ್ರಿಗೆ ಉಚಿತವಾಗಿ ಕೊಡ್ತೇವೆ. ಅದು ಅಂತಿಮ ಆಗಿರ್ತದೆ, ಅದಕ್ಕೆ ಯಾವುದೇ ಅಪೀಲ್ ಇಲ್ಲ. ಅದೊಂದು ಇದರ ವಿಶೇಷತೆ. ಏನಾದ್ರೂ ಟೆಕ್ನಿಕಲ್ ಗ್ರೌಂಡ್ಸ್ ಇದ್ರೆ ಹೈಕೋರ್ಟ್ಗೆ ರಿಟ್ ಹಾಕ್ಬೋದು, ಬಿಟ್ರೆ ಅದಕ್ಕೆ ಯಾವುದೇ ಸಿವಿಲ್ ನ್ಯಾಯಾಲಯದಲ್ಲಾಗ್ಲಿ ಎಲ್ಲೂ ಅದನ್ನ ಪ್ರಶ್ನೆ ಮಾಡುವಂತಿಲ್ಲ, ಅದೇ ಅಂತಿಮವಾಗಿರ್ತದೆ. ಅದು ಇದರ ವಿಶೇಷತೆ. ಸಾಮಾನ್ಯ ಅದನ್ನ 4-5 ತಿಂಗಳಲ್ಲಿ ಮುಗೀತದೆ. ಅದಕ್ಕೆ ಅಂದ್ರೆ ಟೈಮ್ ಸಮಯದ ಮಿತಿ ಏನಿಲ್ಲ, ನಾವು ಸಾಮಾನ್ಯವಾಗಿ ಒಂದು 5-6 ತಿಂಗಳಲ್ಲಿ ಪ್ರಕರಣಗಳನ್ನ ಮುಗಿಸ್ತೇವೆ. ಹಾಗಾಗಿ ಮತ್ತೆ ಈ ಏನು ಐತೀರ್ಪು ಅವಾರ್ಡ್ ಅಂತ ಕರಿತೀವಿ, ಈ ತೀರ್ಪು ನ್ಯಾಯಾಲಯದಲ್ಲಿ ಮಾಡಿದಷ್ಟು ತೀರ್ಪಿನಷ್ಟೇ ಅದಕ್ಕೆ ಬೆಲೆ ಇರ್ತದೆ. ಮುಂದಿನ ಪ್ರಕ್ರಿಯೆ ನ್ಯಾಯಾಲಯದಲ್ಲೇ ನಡೆಯುತ್ತೆ, ಆ ತೀರ್ಪನ್ನ ಜಾರಿಗೊಳಿಸೋದು. ನಮ್ಮಲ್ಲಿ ಏನು ಅಂದ್ರೆ, ಬೇರೆ ಕಡೆ ಕೇಸ್ ಈಗಾಗಲೇ ಹಾಕಿದ್ದಲ್ಲಿ ನಂತರ ಇಲ್ಲಿ ಹಾಕ್ಲಿಕ್ಕೆ ಬರಲ್ಲ, ಅವರು ಅಲ್ಲಿ ಇರುವ ಕೇಸನ್ನೇ ಮುಂದುವರಿಸಬೇಕು. ಅಲ್ಲಿ ಅವ್ರ ಕೇಸ್ನಲ್ಲಿ ಅವ್ರಿಗೇನಾದ್ರು ಕಾನೂನು ನೆರವು ಬೇಕು ಅಂದ್ರೆ, ನಮ್ಮ ಬೆಂಗಳೂರಿನಲ್ಲೇ ಉಚಿತವಾಗಿ, ಅವರು ಮಹಿಳೆ ಆಗಿರೋದ್ರಿಂದ ಮಹಿಳೆಯರಿಗೆ ಯಾವುದೇ ಆದಾಯದ ಮಿತಿ ಇರೋಲ್ಲ. ಪುರುಷರಾದ್ರೆ ಅವರ ಆದಾಯ 3 ಲಕ್ಷದ ಒಳಗೆ ಇರಬೇಕು ವಾರ್ಷಿಕ. ಮಹಿಳೆಯರಿಗೆ, ಮಕ್ಕಳಿಗೆ, ಹಿಂದುಳಿದ ಪರಿಶಿಷ್ಟ ವರ್ಗ ಜಾತಿಯವರಿಗೆ, ಕಾರ್ಮಿಕರಿಗೆ, ಇವರಿಗೆಲ್ಲ ಸಂಪೂರ್ಣ ಉಚಿತವಾಗಿರ್ತದೆ. ಹೈಕೋರ್ಟ್ನಲ್ಲೂ ಸಹ ನಮ್ಮ ಹೈಕೋರ್ಟ್ ಲೀಗಲ್ ಸರ್ವಿಸ್ ಕಮಿಟಿ ಇದೆ, ಅಲ್ಲಿ ಒಬ್ರು ಸೀನಿಯರ್ ಸಿವಿಲ್ ಜಡ್ಜ್ ಇರ್ತಾರೆ. ಅಲ್ಲಿ ಅವ್ರನ್ನ ಸಂಪರ್ಕಿಸಿದ್ರೂ ಸಹ ಅವರು ಉಚಿತ ಕಾನೂನು ನೆರವನ್ನ ಪಡೆಯಬಹುದು. ಇಲ್ಲಿ ನಮ್ಮ ಜಿಲ್ಲಾ ನ್ಯಾಯಾಲಯದಲ್ಲೇ ನೆಲಮಡಿಯಲ್ಲಿ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಇದೆ. ಅವರು ಕೋರ್ಟ್ ಬಿಲ್ಡಿಂಗ್ ಗೆ ಬಂದ್ರೆ ಅಲ್ಲಿ ಬಂದು ಸಂಪರ್ಕಿಸಿದ ನಮ್ಮ ಕಾರ್ಯದರ್ಶಿ ಅವರು ಅವ್ರಿಗೆ ಸಹಾಯ ಮಾಡ್ತಾರೆ.
0: ಇದನ್ನ ಅರ್ಜಿ ಸಲ್ಲಿಸುವ ವಿಧಾನ ಹೇಗಿದೆ ಅಂತ?
1: ಸರಳವಾಗಿ ಒಂದು ಬಿಳಿ ಹಾಳೆಯಲ್ಲಿ ಅವರ ಏನು ಸಮಸ್ಯೆ ಇದೆ ಬರೆದುಕೊಟ್ಟು, ನಂತರ ಅವರಿಗೆ ನಾವು ನಮ್ಮಲ್ಲಿ ವಕೀಲರುಗಳಿರ್ತಾರೆ, ಪ್ಯಾನೆಲ್ ವಕೀಲರು, ಅವ್ರನ್ನ ನಾವು ನೇಮಕ ಮಾಡಿ ಅವರಿಗೆ ಫೀಸ್ ನಾವೇ ಕೊಡ್ತೀವಿ, ಕೋರ್ಟ್ ಫೀಸು ನಾವೇ ಕಟ್ತೀವಿ, ಸಂಪೂರ್ಣ ಉಚಿತವಾಗಿ ನೆರವನ್ನು ಇಡ್ತೀವಿ. ಯಾರು ಒಬ್ರು ಏರಿಯ ವಕೀಲರನ್ನ ಅವರ ಪ್ರಕರಣ ಅವರ ದಾಖಲೆಗಳನ್ನ ಅವರಿಗೆ ಕೊಟ್ಟು ಅವರಿಂದ ಅಭಿಪ್ರಾಯ ಪಡೆದು ಅವ್ರಿಗೆ ಏನು ಸಹಾಯ ಬೇಕು ಅದನ್ನ ಮಾಡ್ತೇವೆ.
0: ಮಾಡಬಹುದು. ಮುಂದಿನ ಕರೆಯಲ್ಲಿ ಹಲೋ ಹಲೋ ಹಲೋ
2: ಹಲೋ
0: ಹಲೋ ನಮಸ್ತೆ.
2: ನಾನು ಎಚ್ ಮೊಹಮ್ಮದ್ ವೇಣೂರ್
0: ಕೇಳಿ ನಿಮ್ಮ ಪ್ರಶ್ನೆ ಸರ್.
2: ಲೋಕ ಅದಾಲತ್ ಅಧ್ಯಕ್ಷರಿಗೆ ವಂದನೆಗಳು. ನಾನು ಹೇಳುವುದೇನೆಂದರೆ ಸರ್, ಕೆಲವರು ಗಂಡ ಹೆಂಡತಿಯ ಜಗಳ ನಡೀತದೆ, ನಡೆದು ಡೈವರ್ಸ್ ವರೆಗೆ ಹೋಗ್ತದೆ. ಅದರ ಬಳಿಕ ಅವರ ಡೈವರ್ಸ್ ಆದ ನಂತರ ಅವರ ಮಕ್ಕಳ ಖರ್ಚಿಗೆ ಏನ್ ಮಾಡ್ಬೇಕು ಅಂತ ಎಲ್ಲ ಹೋಗಿ ಕೋರ್ಟಿ ಹೋಗುವವರಿದ್ದಾರೆ. ಇಂತಹ ಪ್ರಕರಣಗಳು ನಿಮ್ಮ ಲೋಕ ಅದಾಲತ್ನಲ್ಲಿ ನಡೀತದೆ ಸರ್?
1: ನಮಸ್ಕಾರ ಸರ್. ಇದು ಕೌಟುಂಬಿಕ
0: ಪ್ರಶ್ನೆ ಅಲ್ವಾ ಸರ್?
1: ಸರ್, ಇದು ಕೌಟುಂಬಿಕ ರಾಜ್ಯ ಆಗಿರೋದ್ರಿಂದ ಈ ಪ್ರಕರಣಗಳು ನಮ್ಮ ಕಾಯಂ ಜನತಾ ನೆರೆ ವ್ಯಾಪ್ತಿಗೆ ಬರಲ್ಲ ಸರ್. ನಮ್ಮಲ್ಲಿ ಏನಿದ್ರು ಸಾರ್ವಜನಿಕ ಉಪಯುಕ್ತ ಸೇವೆಗಳ ಬಗ್ಗೆ ಮಾತ್ರ ಬರ್ತದೆ. ಇದು ಕೌಟುಂಬಿಕ ನ್ಯಾಯಾಲಯದಲ್ಲಿ ಅವರ ಪ್ರಕರಣಗಳನ್ನ ದಾಖಲಿಸಬಹುದು. ಮಕ್ಕಳಿಗೆ ಜೀವನಾಂಶದ ಬಗ್ಗೆ, ಅವರ ಭವಿಷ್ಯಕ್ಕೆ ತಂದೆ ಅಥವಾ ತಾಯಿಯವರಿಗೆ ನೋಡ್ಕೊಳ್ಳುವಂತದ್ರ ಬಗ್ಗೆ ಮಂಗಳೂರಿನಲ್ಲೇ ಕೌಟುಂಬಿಕ ನ್ಯಾಯಾಲಯಗಳು ಎರಡು ಇದೆ. ಅಲ್ಲಿ ಸಹ ಅವರಿಗೆ ಬೇಕಾದ್ರೆ ಉಚಿತವಾಗಿ ಕಾನೂನು ನೆರವನ್ನ ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ದೊರಕಿಸಬಹುದು. ಅವ್ರಿಗೆ ಬೇಕಾದಂತಹ ಸಲಹೆ ಮತ್ತು ನೆರವು ಎರಡನ್ನು ನೀಡಲಾಗುತ್ತದೆ ಸರ್.
0: ಎಸ್, ಓಕೆ, ಖಂಡಿತ ಅವರಿಗೆ ಉತ್ತರ ಸಿಕ್ಕಿರ್ಬೋದು ಅಂತ ಕೂಡ ಭಾವಿಸ್ತೀನಿ. ಸೊ ಇದರಲ್ಲಿ ಕೌನ್ಸಿಲೇಷನ್ ಅಂತ ಕೂಡ ಹೇಳ್ತಾರೆ, ಮಧ್ಯಸ್ಥಿಕೆ ಏನಾದರೂ ಇದರಲ್ಲಿ ಬರುತ್ತಾ? ಹೇಗೆ
1: ಅಂದ್ರೆ, ಇದು ಕನ್ಸಿಲಿಯೇಷನ್ ಅಂದ್ರೆ ಅದು ರಾಜಿ ಸಂಧಾನದ ಒಂದು ಪ್ರಕ್ರಿಯೆ. ನಮ್ಮ ಎರಡು ಪಕ್ಷಗಳನ್ನ ಕರೆದು ಅವರನ್ನ ಕೂತು ಅವರವರ ವಿಚಾರಗಳನ್ನ ಕೇಳಿ ಇಬ್ಬರಿಗೂ ಯಾವುದು ಅನುಕೂಲಕರ ರೀತಿಯಲ್ಲಿ ರಾಜಿ ಮಾಡಬಹುದು ಅನ್ನೋದ್ರ ಬಗ್ಗೆ ಅವರ ಹತ್ರ ಮಾತುಕತೆ ನಡೆಸಿ ತೀರ್ಮಾನ ಮಾಡ್ತೇವೆ. ಇಬ್ಬರಿಗೂ ಒಪ್ಪಿಗೆ ಆಗುವಂತಹ ಒಂದು ಪರಿಹಾರವನ್ನ
0: ಕಂಡುಹಿಡಿತೇವೆ. ಹಲೋ ಹಲೋ
3: ನನ್ನ ಬ್ಯಾಂಕ್ನಲ್ಲಿ ಇದ್ದ ಕೇಸ್ ಮುಗಿದಿದೆ, ಅದನ್ನು ತೆಗೆದು ಬಿಸಾಡಿದ್ದಾರೆ. ಅದಕ್ಕೆ ನನಗೆ ಈಗ ನನ್ನ ದುಡ್ಡು ನಮ್ಗೆ ವಾಪಸ್ ಕೊಡುವ ಹಾಗೆ ನೀವು ಮಾಡ್ತೀರಾ? ನಿಮ್ಮದು ಫೋನ್ ನಂಬರ್ ದಯಮಾಡಿ ನನ್ಗೆ ಕೊಡ್ತೀರಾ? ನಾನು ನಾಳೆ ನಿಮ್ಮ ಹತ್ರ ಬರ್ತೇನೆ.
0: ಓಕೆ ಓಕೆ ಶುವರ್. ಯಾಕಂದ್ರೆ ನೀವು ಆಫೀಸಿಗೆ ವಿಸಿಟ್ ಮಾಡಬಹುದು, ನಮ್ಮ ಇಲ್ಲೇ ಕೋರ್ಟ್ ಅಲ್ಲಿರುವಂತ ಆಫೀಸಿಗೆ ವಿಸಿಟ್
1: ಮಾಡಬಹುದು.
0: ಆದ್ರೆ ಅಲ್ಲಿ ಅವರು ನಿಮ್ಗೆ ಅವರಿಗೆ ಬೇಕಾದಂತ ಮಾಹಿತಿಯನ್ನು ಕೊಡಬಹುದು.
1: ಹೌದು,
0: ಸೊ ಖಂಡಿತವಾಗಿ ನಿಮ್ಮ ಅಡ್ರೆಸ್ ಇದು ಆಫೀಸ್
1: ಹಾರ್ನೆ ಮಾಡಿಯಲ್ಲಿದೆ, ಜಿಲ್ಲಾ ನ್ಯಾಯಾಲಯದ ಕಾಂಪ್ಲೆಕ್ಸ್
0: ನಲ್ಲಿದೆ. ಸೊ ಅಲ್ಲಿಗೆ ನೀವು ವಿಸಿಟ್ ಮಾಡಿದ್ರೆ ಖಂಡಿತವಾಗಿ ಅವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ, ನಿಮ್ಗೆ ಎಲ್ಲಾ ರೀತಿಯ ಮಾಹಿತಿಯನ್ನು ಕೂಡ.
1: ನೆಲಮಹಡಿಯಲ್ಲೇ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಚೇರಿ ಇದೆ, ಅಲ್ಲಿ ಭೇಟಿ ಮಾಡಿದ್ರೆ ಅವರು ನಮ್ಮ ಅವರನ್ನ ಅಲ್ಲಿ ಕರ್ತಾರೆ.
0: ಎಸ್ ಓಕೆ, ಖಂಡಿತ. ಅದೇ ಅವರು ಬೆಂಗಳೂರಿನಿಂದ ಕೇಸ್ ಬಿಸಾಡಿದ್ದಾರೆ ಅಂತ ಕೂಡ ಹೇಳಿದ್ದಾರೆ.
1: ಅದೇ ಅವ್ರ ಕೇಸಿನ ಅದನ್ನ ಅವರು ಜಿಲ್ಲಾ ಕೇಸ್ ಪೆಂಡಿಂಗ್ ಕೇಸ್ ಆಗಿರೋದ್ರಿಂದ ಈ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಸಂಬಂಧಿಸಿದ್ರೆ
0: ಬಂದು ಮಾತನಾಡಿದ್ರೆ ಅದು ಏನು ಅಂತ ಗೊತ್ತಾಗುತ್ತೆ.
1: ಹೌದು ಹೌದು, ಅವ್ರ ದಾಖಲೆಗಳು ಅಥವಾ ತೀರ್ಪು ಏನಾಗಿದೆ ಹಳೆಯದು ಅವ್ರದ್ದು ಎಲ್ಲ ನೋಡಿದ್ರೆ ಅವರಿಗೆ ಸೂಕ್ತ ಪರಿಹಾರವನ್ನು ಕೊಡ್ತಾರೆ.
0: ಖಂಡಿತ ಕೊಡ್ತಾರೆ. ಸೊ ಹಾಗೆ ಇದೊಂದು ರೀತಿಯಲ್ಲಿ ಕಾಯಂ ಲೋಕ ಅದಾಲತ್ ಬಗ್ಗೆ ಒಂದಿಷ್ಟು ಮಾಹಿತಿ ಆದ್ರೆ, ಯಾಕಂದ್ರೆ ತುಂಬಾ ಮಂದಿಗೆ ಕೂಡ ಗೊತ್ತಿರಲಿಲ್ಲ. ಸೊ ಇವತ್ತಾದ್ರೂ ಕೂಡ ಕೆಲವೊಂದು ಮಂದಿಗೆ ಆದ್ರೂ ಕೂಡ ಗೊತ್ತಾಗ್ತಾ ಇದೆ, ಯಾಕಂದ್ರೆ ಜನಸಾಮಾನ್ಯರಿಗೆ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಅದೇ ದೊಡ್ಡ ಒಂದು ಸಾಧನೆ ಅಂತ ಕೂಡ ಹೇಳ್ಬೋದು, ಯಾಕಂದ್ರೆ ತುಂಬಾ ಮಂದಿಗೆ ಕಾನೂನಿನ ಮಾಹಿತಿ ಸ್ವಲ್ಪ ಅರಿವಿದ್ರು ಕೂಡ, ಆದ್ರೆ ಹೆಚ್ಚಿನ ಮಂದಿಗೆ ಇಂತಹ ಕೆಲವೊಂದಿಷ್ಟು ವ್ಯವಸ್ಥೆಗಳ ಬಗ್ಗೆ ಕೂಡ ಗೊತ್ತಿರಲ್ಲ. ಸೊ ಹಾಗಾಗಿ ಅದನ್ನ ಪ್ರಯತ್ನ ಮಾಡುವಂತದ್ದು ಕೂಡ ಅದು ಒಳ್ಳೆಯ ವಿಷಯ.
1: ಹೌದು, ಹಲವು ರೀತಿಯ ಪರಿಹಾರಗಳನ್ನು ಪಡಿಬಹುದು. ಈಗ ಹಲವಾರು ದಿನ ಬೀದಿ ದೀಪ ಹೋಗಿ ಹಾಕದೇ ಇರಬಹುದು, ಕೆಲವು ಕಡೆ ಚರಂಡಿ ಬ್ಲಾಕ್ ಆಗಿ ನೀರು ಹೋಗದೇ ಇರಬಹುದು, ರಸ್ತೆಯಲ್ಲಿ ಬೇರೆ ಏನೇ ತೊಂದರೆಗಳಿದ್ರು ಅವರು ನಮ್ಮಲ್ಲಿ ಬಂದು ಅರ್ಜಿ ಸಲ್ಲಿಸಿದ್ರೆ ಪರಿಹಾರವನ್ನು ಪಡ್ಕೊಳ್ಬಹುದು.
0: ಸೊ ಇನ್ನೊಂದು, ನಾವು ಉಚಿತ ಕಾನೂನು ಸೇವಾ ಪ್ರಾಧಿಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡಲಿಕ್ಕೆ ಹೋದ್ರೆ, ಸೊ ಇದು ಹೇಗೆ ವರ್ಕ್ ಆಗುತ್ತೆ, ಯಾವ ರೀತಿಯಲ್ಲಿ ಇದರ ಉದ್ದೇಶ, ಇದ್ರ ಬಗ್ಗೆ ಒಂದು ಹೇಳ್ಬೋದು?
1: ಈ ಒಂದು ಉಚಿತ ಕಾನೂನು ಅರಿವು ಮತ್ತು ನೆರವು ಅನ್ನೋದನ್ನ ಈ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಇದರ ಅಡಿಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಇದೆ, ಪ್ರತಿ ತಾಲೂಕಿನಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಇದೆ, ಹೈಕೋರ್ಟ್ನಲ್ಲೂ ಸಮಿತಿ ಇದೆ, ಸುಪ್ರೀಂ ಕೋರ್ಟ್ನಲ್ಲೂ ಸಹ ಇದೆ. ಇಲ್ಲಿ ಎಲ್ಲಾ ಕಡೆ ಇದನ್ನ ನ್ಯಾಯಾಧೀಶರೇ ಅದರ ಉಸ್ತುವಾರಿಲಿರ್ತಾರೆ, ಹಾಗಾಗಿ ಸಾರ್ವಜನಿಕರಿಗೆ ಬಹಳ ಉತ್ತಮವಾದ ಒಂದು ಸ್ಪಂದನೆ ಸಿಗ್ತದೆ. ಅಂದ್ರೆ ಯಾರಿಗೆ ಯಾವುದೇ ಕಾನೂನು ನೆರವು ಬೇಕಾದಲ್ಲಿ ಸಂಪೂರ್ಣ ಉಚಿತವಾಗಿ, ಅವ್ರಿಗೆ ಯಾವುದೇ ಕೋರ್ಟ್ ಫೀ ಕೊಡ್ಲಿಕ್ಕಿಲ್ಲ, ವಕೀಲರ ಫೀ ಕೊಡ್ಲಿಕ್ಕಿಲ್ಲ, ಒಂದೇ ಒಂದು ರೂಪಾಯಿ ಸಹ ಖರ್ಚು ಮಾಡುವಂತಿಲ್ಲ. ಒಂದು ಅರ್ಜಿಯನ್ನು ಕೊಟ್ಟು ಸಂಬಂಧಪಟ್ಟ ದಾಖಲೆಗಳನ್ನ ಒದಗಿಸಿದ್ರೆ ಕೇಸ್ ಹಾಕದಿದ್ರೆ ಕೇಸ್ ಹಾಕ್ತೀವಿ, ಅವರ ವಿರುದ್ಧ ಕೇಸ್ ಹಾಕಿದ್ರೆ ಎದುರುದಾರ ವಕೀಲರನ್ನ ಇಟ್ಕೊಡ್ತೇವೆ, ನಮ್ಮಲ್ಲೇ ಪ್ಯಾನಲ್ ವಕೀಲರು ಇರ್ತಾರೆ. ಅದು ಅಲ್ಲ, ಇತ್ತೀಚೆಗೆ ಕ್ರಿಮಿನಲ್ ಕೇಸ್ಗಳಲ್ಲಿ ಅದಕ್ಕೆ ನಾವು ಲೀಗಲ್ ಏಡ್ ಡಿಫೆನ್ಸ್ ಕೌನ್ಸಿಲ್ ಅಂತ ಒಂದು ಹೊಸ ವ್ಯವಸ್ಥೆಯನ್ನ ಇಡೀ ಭಾರತದಾದ್ಯಂತ ಒಂದು 3-4 ವರ್ಷದಿಂದ ಪ್ರಾರಂಭ ಮಾಡಿದ್ದೇವೆ. ನಾವೇ ವಕೀಲರನ್ನ ಅಪಾಯಿಂಟ್ ಮಾಡಿ ಅವ್ರಿಗೆ ಸಂಬಳ ಕೊಡ್ತಿದ್ದೇವೆ, ಒಬ್ಬರಿಗೆ 70,000, ಇನ್ನೊಂದು 3 ಜನಕ್ಕೆ 45,000 ತಲ, ಇನ್ನೊಂದು 6 ಜನಕ್ಕೆ 30,000, 8-10 ಜನ ಅವರು ಪ್ರಾಕ್ಟೀಸ್ ಮಾಡೋದಿಲ್ಲ. ಸಂಪೂರ್ಣ ಜೈಲಿನಲ್ಲಿರೋರಿಗೆ ಕ್ರಿಮಿನಲ್ ಕೇಸ್ಗಳಲ್ಲಿ ಸಂಪೂರ್ಣ ಉಚಿತವಾಗಿ ಉತ್ತಮವಾದ ನೆರವನ್ನು ನೀಡ್ತಾ
0: ಇದ್ದಾರೆ.
4: ಹಲೋ ಸರ್, ನಮಸ್ಕಾರ.
0: ನಮಸ್ಕಾರ ನಮಸ್ಕಾರ, ಯಾರು ಮಾತನಾಡ್ತಿರೋದು?
4: ಸರ್, ನಾನು ದೇವರಾಜ್ ಶೃಂಗೇರಿಯಿಂದ ಮಾತಾಡ್ತೀನಿ.
0: ದೇವರಾಜ್ ಶೃಂಗೇರಿಯಿಂದ?
4: ಹೌದು ಸರ್. ನಂದು ಪ್ರಶ್ನೆ ಇತ್ತು, ನಿಮ್ಮ ಕಾರ್ಯಕ್ರಮ ಬರುತ್ತಾ ಏನೋ ಗೊತ್ತಿಲ್ಲ, ಆದ್ರೆ ಖಂಡಿತ ಮಾಹಿತಿ ಇರುತ್ತೆ ಅಂತ ಕಾಲ್ ಮಾಡಿದೆ.
0: ಎಸ್ ಖಂಡಿತ ಖಂಡಿತ ಕೇಳಿ ನಿಮ್ಮ ಪ್ರಶ್ನೆ.
4: ಸರ್, ನಂದು ಕರ್ನಾಟಕ ಬ್ಯಾಂಕ್ ಅಲ್ಲಿ ಒಂದು FD ಇದೆ. ಅದು ಈಗ ಅರ್ಜೆಂಟ್ಗೆ ಹಣ ತಕೊಳ್ಳೋಣ ಅಂತ ಹೋದ್ರೆ ಅವ್ರು ಬಾಂಡ್ ತಗೊಂಡ್ ಬನ್ನಿ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಇದಾರೆ. ಸರ್, ನಾನು ಬ್ಲೈಂಡ್ ಆದ ಕಾರಣ ಬಾಂಡ್ ಕಳೆದೋಗಿದೆ, ಅದಕ್ಕೆ ಏನ್ ಮಾಡ್ಬೇಕು ಸರ್ ಈಗ?
1: ಇದು ಖಂಡಿತ ನಮ್ಮ ಕಾಯಂ ಜನತಾ ನಿಲಯದ ವ್ಯಾಪ್ತಿಗೆ ಬರ್ತದೆ. ನಾವು ಯಾರ ಮುಖಾಂತರನಾದ್ರೂ ಒಂದು ಅರ್ಜಿಯನ್ನ ಇಲ್ಲಿ ಕಳಿಸಿದ್ರೆ ನಮ್ಮಲ್ಲಿಗೆ, ನಿಮ್ಮ ಏನಾದ್ರು ದಾಖಲೆ ಇದ್ರೆ FD ಬಗ್ಗೆ, ನೀವು ಅವ್ರನ್ನ ಎದುರುದಾರನಾಗಿ ತೋರಿಸಿ ಬ್ಯಾಂಕ್ನ, ನಮ್ಮಲ್ಲಿ ಹಾಕಿದ್ರೆ ಅವ್ರಿಗೆ ನೋಟಿಸ್ ಕಳಿಸಿ ಈ ಒಂದು ನಿಮ್ಮ ಸಮಸ್ಯೆನ ಪರಿಹಾರ ಖಂಡಿತ ಮಾಡ್ತೇವೆ.
0: ಶೃಂಗೇರಿಯಿಂದ ಅವರು ಕರೆ ಮಾಡಿದ್ರು, ಸೊ ಅವರಿಗೆ ಮಾಹಿತಿ ಸಿಕ್ಕಿರ್ಬೋದು ಅಂತ ಕೂಡ ಭಾವಿಸ್ತೇನೆ. ಅವರ ಆ್ಯಪ್ನಲ್ಲಿ ಎಲ್ಲ ಕೇಳುತ್ತಿದ್ದಾರೆ ಕಾರ್ಯಕ್ರಮವನ್ನು.
1: ಈ ತರದ ಸಮಸ್ಯೆಗಳಿಗೆ ಅತಿ ಸೂಕ್ತವಾದ ವೇದಿಕೆ ಅಂದ್ರೆ ನಮ್ಮ ಕಾಯಂ ಅಂತ
0: ಅನ್ಸೋಕೆ.
1: ಅವ್ರಿಗೆ ಈಗ ಅವ್ರ ಹತ್ರ ದಾಖಲೆ ಇಲ್ಲ, ಕಳೆದು ಹೋಗಿದೆ ಬಾಂಡು, ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ. ಬ್ಯಾಂಕ್ನವ್ರು ಕೇಳಿದ್ರೆ ಬಾಂಡ್ ತನ್ನಿ ಅಂತಾರೆ. ನಮ್ಮಲ್ಲಿ ಆದ್ರೆ ನಾವು ಮ್ಯಾನೇಜರ್ಗೆ ಕರೆಸಿ ಅವರಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ಬ್ಯಾಂಕ್ನಿಂದ ತರಿಸಿ ಅವರಿಗೆ ಕೊಡಬೇಕಾಗಿದ್ದಲ್ಲಿ ಕಾನೂನು ಪ್ರಕಾರ ಖಂಡಿತವಾಗಿ ಆದೇಶ ಮಾಡಿ ಅವರಿಗೆ
0: ಕೊಡಿಸಿಕೊಡ್ತಾರೆ. ಯಾಕಂದ್ರೆ ನಮ್ಮ ಬೆಂಗಳೂರಿಗೆ ನಾವು ನೋಡ್ಲಿಕ್ಕೆ ಹೋದ್ರೆ ಹೆಚ್ಚಾಗಿ ಈ ಚೆಕ್ ಬಾಕ್ಸ್ ಪ್ರಕರಣ ಕೆಲವೊಂದಿಷ್ಟು ಆನ್ಲೈನ್ ಆಮಿಷ ಬಗ್ಗೆ ಆನ್ಲೈನ್ ಲಿಂಕ್ ಇದೆಲ್ಲ ಒತ್ತಿ ಏನೆಲ್ಲ ಆಗ್ತಾ ಇರೋದನ್ನು ನೋಡ್ತೀವಿ.
1: ಹೌದು,
0: ಸೊ ಇದಕ್ಕೆ ಒಳ್ಳೆಯ
1: ಪರಿಹಾರ. ಈ ರೀತಿ ಪ್ರಕರಣಗಳಲ್ಲಿ ಏನಂದ್ರೆ ಅವ್ರ ಹತ್ರ ಯಾವುದೇ ದಾಖಲೆ ಇಲ್ಲ, ನ್ಯಾಯಾಲಯಕ್ಕೆ ಹೋಗಿ ಕೇಸ್ ಹಾಕ್ಲಿಕ್ಕೆ ಕಷ್ಟ ಆಗ್ತದೆ. ನಮ್ಮಲ್ಲಿಗೆ ಬಂದ್ರೆ ನಾವೇ ಎದುರುದಾರರಿಂದಲೇ ದಾಖಲೆಗಳನ್ನು ತರಿಸಿ ಅವರಿಗೆ ಸೂಕ್ತ ಪರಿಹಾರವನ್ನ ಕೊಡಿಸ್ತೇವೆ.
0: ಖಂಡಿತ, ಯಾಕಂದ್ರೆ ಇತ್ತೀಚಿನ ಕೆಲವೊಂದು ಪ್ರಕರಣ ನೋಡಿದ್ರೆ ಕೆಲವರು ಸುಸೈಡ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಯಾಕಂದ್ರೆ ಬ್ಯಾಂಕಿನ ಯಾರೋ ಒಬ್ರು, ಅದು ಬ್ಯಾಂಕ್ ಆಗಿರಲ್ಲ, ಆಪ್ನ ನಕಲಿ ಆಪ್ನ ಕೆಲವರು ಕಾಲ್ ಮಾಡಿ ಏನೋ ಒಂದು ಕಿರುಕುಳ ಕೊಟ್ಟಾಗ ಕೆಲವರು ಮಾನಸಿಕವಾಗಿ ಒಂದು ಆತ್ಮಹತ್ಯೆ ಮಾಡಿಕೊಂಡವರ ಸಂಖ್ಯೆ ಕೂಡ ಇದೆ.
1: ಹೌದು,
0: ಸೊ ಹಾಗಾಗಿ ಇದಕ್ಕೆಲ್ಲ ಯಾವುದಕ್ಕೆ ಏನು ಆತ್ಮಹತ್ಯೆ ಅಂತಹ ಒಂದು ಹಿನ್ನೆಲೆ ಕೃತ್ಯಕ್ಕೆ ಯಾರು ಕೂಡ ಹೋಗಲಿ, ಇಂತಹ ವ್ಯವಸ್ಥೆಗಳನ್ನು ಸದುಪಯೋಗ ಮಾಡಿಕೊಳ್ಬೋದಲ್ವಾ.
1: ಹೌದು, ನ್ಯಾಯ ವ್ಯವಸ್ಥೆ ಇರೋದ್ರಿಂದ ಅವರಿಗೆ ಸೂಕ್ತ ಪರಿಹಾರ ಸಿಗ್ತದೆ. ಹಲವಾರು ರೀತಿಯ ಅದಕ್ಕೋಸ್ಕರನೇ ಸೈಬರ್ ಪೊಲೀಸ್ ಸ್ಟೇಷನ್ಗಳಾಗಿದೆ, ಬೇರೆ ಬೇರೆ ರೀತಿಯಲ್ಲಿ ಅದನ್ನು ತಡೆಯುವ ಪ್ರಯತ್ನಗಳಾಗಿದೆ. ಅವ್ರು ದೂರು ಕೊಟ್ಟಲ್ಲಿ ಪರಿಹಾರ ಸಿಗುವ ಸಾಧ್ಯತೆ ಕೂಡ ಇರ್ತದೆ
0: ಇರುತ್ತೆ ಅಂತ ಹೇಳಿಕೊಂಡು ಹಾಗೆ ನಾವು DLS ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೀವಿ. ಸೊ ಇನ್ನು ಯಾವ್ಯಾವ ರೀತಿಯ ಸೌಲಭ್ಯಗಳು ಸಿಗುತ್ತೆ ಅಂತ ಹೇಳಬಹುದು ಸರ್?
1: ನಮ್ಮ ಈ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಪ್ರತಿದಿನ ಕೆಳಗಡೆ ಒಂದಿಬ್ಬರು ವಕೀಲರು ಉಚಿತ ಕಾನೂನು ಸಲಹೆ ನೀಡಲಿಕ್ಕೆ ನಮ್ಮಲ್ಲಿ ಇರ್ತಾರೆ. ಅವ್ರು ಕೇವಲ ಎಲ್ಲರೂ ಕೇಸ್ ಹಾಕ್ಲೇಬೇಕು ಅಂತೇನಿಲ್ಲ, ಅವ್ರಿಗೇನೋ ಒಂದು ಲೀಗಲ್ ಕಾನೂನು ಸಮಸ್ಯೆ ಇರ್ತದೆ, ಯಾವುದೇ ಆಸ್ತಿ ವಿವಾದ ಇರ್ಬೋದು, ಮಕ್ಕಳ ಜೀವನಾಂಶದ್ದು ಇರ್ಬೋದು, ಬೇರೆ ಏನೇ ಇದ್ರು ಅಲ್ಲಿ ಬಂದು ಅವ್ರ ಹತ್ರ ಸಲಹೆ ತಗೊಳ್ಬೋದು. ಕೇಸ್ ಹಾಕ್ಬೇಕಾ ಬೇಡವಾ, ಅದಕ್ಕೇನ್ ಪರಿಹಾರ, ಅದರಲ್ಲಿ ಕಾನೂನಿನ ಅಡಿಯಲ್ಲಿ ಎಲ್ಲಿ ಹೋಗ್ಬೇಕು, ಎಲ್ಲ ರೀತಿಯ ಸಮಸ್ಯೆಗಳಿಗೂ ಅಲ್ಲಿ ಬಂದ್ರೆ ಉಚಿತವಾಗಿ ಪಡಿಬೋದು.
0: ಎಲ್ಲ ಸಲಹೆ ಪಡಿಬೇಕು ಅಂತ ಹೇಳಿದ್ರೆ ಏನು ಫೀಸ್?
1: ಯಾವುದೇ ರೀತಿಯ ಶುಲ್ಕ ಇಲ್ಲ, ಸಂಪೂರ್ಣ ಉಚಿತ. ಅದೇ ರೀತಿ ನಮ್ಮ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ಒಂದು ಉಚಿತ ಹೆಲ್ಪ್ ಲೈನ್ ಇದೆ, 1500, ಅಲ್ಲಿಗೆ ಕಾಲ್ ಮಾಡಿದ್ರೆ ನಮ್ಮದೇ ಭಾಷೆಯಲ್ಲಿ, ಇಡೀ ದೇಶದಲ್ಲಿ ಯಾವ ದೇಶ ರಾಜ್ಯದ ಯಾವ ಭಾಷೆಯಲ್ಲಿ ಬೇಕಾದ್ರೂ ಅವರು ಪರಿಹಾರ ಪಡ್ಕೊಳ್ಬಹುದು. ಫೋನ್ ಮಾಡಿಯೇ ನೆರವನ್ನು
0: ಪಡ್ಕೊಳ್ಬಹುದು.
1: 1510000.
0: ಓಕೆ, 1510000.
1: 1510000.
0: 1510000. ನೋಟ್ ಮಾಡ್ಕೊಳ್ಬಹುದು. ಯಾಕಂದ್ರೆ ಇಂತಹ ಕೆಲವೊಂದಿಷ್ಟು ಸಹಾಯವಾಗಿ ನಿಮಗೆ ತುಂಬಾ ಹೆಲ್ಪಿಗೆ ಬರುತ್ತೆ. ಎಷ್ಟೊಂದು ವಿಶೇಷ ಚೇತನರಿದ್ದಾರೆ, ಬೇರೆ. ಸೊ ಅಂತವರಿಗೂ ಕೂಡ ಏನಾದ್ರೂ ಒಂದು ಸಮಸ್ಯೆಗೆ ಪರಿಹಾರ ಬೇಕು ಅಂತ ಹೇಳಿದ್ರೆ
1: ಉಚಿತವಾಗಿ ದೂರವಾಣಿ ಮೂಲಕನೇ ಅವ್ರ ಸಲಹೆಗಳನ್ನ
0: ಪಡೆಯಬಹುದು. ಮುಂದಿನ ಕರೆಯುತ್ತೆ. ಹಲೋ
5: ಹಲೋ, ನಮಸ್ತೆ ಸರ್.
0: ನಮಸ್ತೆ ನಮಸ್ತೆ. ಜಯಪ್ರಕಾಶ್ ಶೇಖರ್ ಅವರೇ, ಕೇಳಿ ಹೇಳಿ ಪ್ರಶ್ನೆ.
5: ಸರ್ ಸರ್, ನಮಸ್ತೆ ಸರ್. ನಿಮ್ದು
1: ನಮಸ್ಕಾರ ಸರ್.
5: ನಮ್ದೊಂದು ಸಾರ್ವಜನಿಕ ಹಿತಾಸಕ್ತಿಯ ದೂರು ಸಲ್ಲಿಸಲಿಕ್ಕೆ
1: ಕೇಳಿ.
5: ವಿಷಯ ಏನಂತ ಹೇಳಿದ್ರೆ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಈಗಾಗಲೇ ನಿಷೇಧ ಆಗಿದೆ ಸರ್, ಆದ್ರೆ ಅದು ಅನುಷ್ಠಾನ ಆಗ್ತಾ ಇಲ್ಲ. ಈ ಸ್ಥಳೀಯ ಆಡಳಿತಾಧಿಕಾರಿಯ ವೈಫಲ್ಯ, ಅವರು ಆ ಬಗ್ಗೆ ಅವರ ವಿರುದ್ಧ ದೂರು ದಾಖಲಿಸಬಹುದಾ? ನಾನು ಸರ್ಕಾರದ ನನ್ನ ಪ್ರಾಧಿಕಾರದಿಂದ ನನಗೆ ವಕೀಲ ಸಿಗ್ತಾರಾ, ನನಗೆ ಉಚಿತ ಸಲಹೆ ಸಿಗ್ತದಾ ಅಂತೇಳಿ ಕೇಳಬೇಕು.
1: ಅಂದ್ರೆ ನಿಮ್ದು ಉತ್ತಮ ಪ್ರಶ್ನೆ. ಇದು ಒಂದು ಸಾರ್ವಜನಿಕ ಹಿತಾಸಕ್ತಿ ಆಗಿರೋದ್ರಿಂದ ಇದರ ವ್ಯಾಪ್ತಿ ಹೈಕೋರ್ಟ್ಗೆ ಬರ್ತದೆ. ರಿಟ್ ಅರ್ಜಿ ಮೂಲಕವೇ ಇದನ್ನ ಅಲ್ಲಿ ನಿರ್ದೇಶನ ಸರ್ಕಾರಕ್ಕೆ ನೀಡುವಂತದನ್ನ ಮಾಡಬಹುದು. ಈಗಾಗಲೇ ಹಲವಾರು ತೀರ್ಪುಗಳನ್ನು ನೀಡಲಾಗಿದೆ ಇದ್ರ ಬಗ್ಗೆ, ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಹಲವಾರು ಕ್ರಮ ಕೈಗೊಳ್ತಾ ಇದ್ದಾರೆ. ಯಾವುದಾದ್ರೂ ಒಂದು ಇಂತಹ ಜಾಗದಲ್ಲಿ, ಇಂತಹ ಸ್ಥಳದಲ್ಲಿ ಇಂತಹ ಮುನ್ಸಿಪಾಲಿಟಿ ಅವರು ಅಥವಾ ಗ್ರಾಮ ಪಂಚಾಯತ್ ಅವರು ಮಾಡ್ತಾ ಇಲ್ಲ ಅಂತ ಏನಾರು ಹಾಕಿದ್ರೆ ನಾವು ಅಲ್ಲಿ ನಿರ್ದೇಶನ ಕೊಡಬಹುದು. ಸಾರ್ವಜನಿಕವಾಗಿ ನಾವು ಇಡೀ ರಾಜ್ಯಕ್ಕೆ ಅಥವಾ ಜಿಲ್ಲೆಗೆ ಮಾಡೋದಾದ್ರೆ ಅದಕ್ಕೆ ಹೈಕೋರ್ಟ್ ನಲ್ಲಿ ರಿಟ್ ಅರ್ಜಿ ಸಲ್ಲಿಸುವ ಮೂಲಕವೇ ಪರಿಹಾರವನ್ನು ಪಡ್ಕೊಳ್ಬಹುದು.
5: ನನಗೆ ಮಂಗಳೂರಿನ ಕಮಿಷನರ್ನ ವಿರುದ್ಧ ದೂರು ದಾಖಲಿಸಬಹುದಾ, ಅವರನ್ನು ಪಾರ್ಟಿಯಾಗಿ ಕೋರ್ಟಿಗೆ ಹೋಗಬಹುದಾ ಅಂತೇಳಿ?
1: ಅಂದ್ರೆ ನಮ್ಮ ಕಾಯಂ ಜನದಲ್ಲಿ ನೀವು ಇಂಥ ಸ್ಥಳದಲ್ಲಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಯಾವ ಜಾಗದಲ್ಲಿ ಯಾವ ಏರಿಯಾದಲ್ಲಿ ಇಲ್ಲಿ ಕ್ಲೀನ್ ಮಾಡ್ಬೇಕು ಅಂತ ಹೇಳಿದ್ರೆ ಅಥವಾ ಇಲ್ಲಿ ಇದ್ ಮಾಡ್ತಿದ್ದಾರೆ ಅಂತ ಸಂಪೂರ್ಣ ನಿಷೇಧದ ಬಗ್ಗೆ ಅವರು ಕ್ರಮ ಕೈಗೊಳ್ತಾ ಇದ್ದಾರೆ. ಬಟ್ ಅದ್ರ ಬಗ್ಗೆ ನಿರ್ದೇಶನ ಬೇಕು ಅಂದ್ರೆ ಹೈಕೋರ್ಟ್ ನಿಂದಲೇ ಪಡಿಬೇಕು ಸರ್. ರಿಟ್ ಅರ್ಜಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿ ಪಡಿಬೇಕು.
0: ಜಯಪ್ರಕಾಶ್ ಅವರಿಗೆ ಮಾಹಿತಿ ಸಿಕ್ಕಿರುವುದನ್ನು ಕೂಡ ಭಾವಿಸ್ತೇನೆ. ನೀವೇ ಇನ್ನಷ್ಟು ವಿಚಾರಗಳನ್ನ ಖಂಡಿತವಾಗಿಯೂ ಕೂಡ ಮಾಹಿತಿಯನ್ನು ನಾವು ತಿಳಿಸಬೇಕಾಗಿದೆ. ಸೊ ಅದಕ್ಕಿಂತ ಮುಂಚೆ ಕೂಡ ಒಂದು ಸಣ್ಣ ವಿರಾಮವನ್ನು ಮಾಡುತ್ತಾ ಇದ್ದೀನಿ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ

0: ಶೋಚಗಳು ಕೇಳ್ತಾ ಇರುವುದರಿಂದ ಸಾಧನ ಜೀವಸವೆಂದ ಮಾಡಿರುವ ಫಿಲ್ಮ್ ಇದು ಬಣ್ಣ ಬಣ್ಣದ ಅದಕ್ಕೂ. ಸೊ ಹಾಗೆ ಇವತ್ತಿನ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ನಾವು ಕಾಯಂ ಲೋಕ ಅದಾಲತ್ ಹಾಗೆ ಉಚಿತ ಕಾನೂನು ಸೇವಾ ಅಧಿಕಾರಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಮಾತನಾಡ್ತಿದ್ದೇವೆ. ನಮ್ಮ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಕಾಯಂ ಲೋಕ ಅದಾಲತ್ ಗುರುವಣ್ಣ ಜಿಲ್ಲೆಯ ನ್ಯಾಯಾಧೀಶರು ಅಧ್ಯಕ್ಷರು ಶ್ರೀ ದೇಶಾಚಾರ್ಯರು ನಮ್ಮ ಜೊತೆಗೆ ಇದ್ದಾರೆ. ಅನೇಕ ಮಾತುಗಳನ್ನು ಕೂಡ ನಮ್ಮ ಜೊತೆಗೆ ಹಂಚಿಕೊಡ್ತಾ ಇದ್ದಾರೆ. ಹಾಗೆ ನಾವು ಕರೆ ಹೇಳಿದ್ದೇನೆ. ನಾನು ಕಲ್ಪಿರೋಣ. ಹಲೋ, ನಮಸ್ತೆ. ನಮಸ್ತೆ, ಯಾರು
1: ಮಾತಾಡ್ತಾರೆ?
0: ನಮಸ್ತೆ ಮೇಡಮ್. ಕಾರ್ಯಕ್ರಮ ಕೇಳ್ತಿರ್ತಾರೆ ಅಂದ್ರೆ ಅವರಿಗೆ ಇಷ್ಟ ಆದ್ರೆ ಖಂಡಿತ ವಿಷಯದ ಬಗ್ಗೆ ಸ್ವಲ್ಪ ಗೊತ್ತಾಯ್ತು.

0: ಬಗ್ಗೆ ಪ್ರಕರಣವನ್ನು ದಾಖಲಿಸಬಹುದು. ಅವರು ಆ ರೀತಿ ಸಂಸ್ಥೆಯನ್ನೇ ಮುಚ್ಚಿದ್ರೆ ಅಥವಾ ಬೇರೆ ಕಡೆ ಅವರ ಕಚೇರಿಗಳಿರ್ತದೆ, ಅವ್ರ ವಿರುದ್ಧ ನಾವು ತಾವು ಪರಿಹಾರವನ್ನು ಪಡೆದುಕೊಳ್ಳಬಹುದು. ತಮ್ಮ ಏನು ನಷ್ಟ ಉಂಟಾಗಿದೆ, ಬ್ಯಾಟರಿ ಬದಲಾಯಿಸ್ಕೊಡ್ತಾ ಇದ್ರೆ ಅಥವಾ ವಾಹನ ಕೆಟ್ಟು ಹೋದ್ರೆ ಬೇರೆ ಹೊಸ ವಾಹನ ಕೊಡೋದ್ರ ಬಗ್ಗೆ ಆಗಲಿ ಅಥವಾ ಅದನ್ನ ರಿಪೇರಿ ಮಾಡಿಕೊಡೋದ್ರ ಬಗ್ಗೆ ಆಗಲಿ ಮತ್ತೆ ಪರಿಹಾರ, ಇವು ಮೂರನ್ನು ಸಹ ನಮ್ಮ ಕಾಯಂ ಜನಧನದಿಂದ ತಾವು ಅರ್ಜಿ ಸಲ್ಲಿಸಿ ಪರಿಹಾರ ಮಾಡಿಕೊಡ್ಬೋದು.
1: ಓಕೆ, ಓಕೆ, ಓಕೆ, ಥ್ಯಾಂಕ್ ಯು ಸರ್. ಸರ್ ಧನ್ಯವಾದ.

ಶಾಂತ ಟ್ರಾಫಿಕ್ ಚಲನೆ ಕೇಸ್ಗಳಿತ್ತು. ಸರ್ಕಾರಕ್ಕೆ ಸುಮಾರು 1,200 ಕೋಟಿಗೂ ಹೆಚ್ಚು ಹಣ ಈ ಫೈನ್ಗಳಿಂದ ಬರಬೇಕಿತ್ತು. ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಇದನ್ನು ಕೊಟ್ಟರೆ ಸಾರ್ವಜನಿಕರಿಗೂ ಉಪಯೋಗ ಆಗುತ್ತೆ, ಮತ್ತೆ ಇಲಾಖೆಗೂ ಸಹ ಸರ್ಕಾರಕ್ಕೂ ಆದಾಯ ಬರುತ್ತೆ, ಕೇಸ್ಗಳು ಮುಕ್ತಾಯ ಆಗ್ತವೆ ಅಂತ ಕೋರಿಕೆ ಮೇರೆಗೆ ನಮಗೆ ಕೊಟ್ಟು ಮೊದಲ ಬಾರಿಗೆ ಅದು ಅಭೂತಪೂರ್ವ ಯಶಸ್ಸು ಕಂಡು ಪ್ರತಿ ಬಾರಿಗೂ ನಾವು ಅದನ್ನು ಬಹಳಷ್ಟು ಯಶಸ್ಸನ್ನು ಕಂಡು ಮೊದಲ ಬಾರಿಗೆ ಅಂತೂ ಸುಮಾರು 172 ಕೋಟಿ ಸಂಗ್ರಹ ಆಯಿತು. 52 ಲಕ್ಷ ಕೇಸ್ಗಳು ನಮ್ಮ ರಾಜ್ಯಾದ್ಯಂತ ಕ್ಲೋಸ್ ಆಯಿತು. ಅದಕ್ಕೆ ಕೇವಲ 10-15 ದಿನಗಳನ್ನು ನಿಗದಿ ಮಾಡಿದ್ವಿ. ಕೊನೆ ದಿನ ಅಂತೂ ಜನರೇ ಪೊಲೀಸ್ ಠಾಣೆ ಮುಂದೆ ಟ್ಯೂನಿ

ಬಳಿ ನಾವು ಮನವಿ ಮಾಡಿ ಆದೇಶವನ್ನು ಮಾಡಿಸಿದ್ದೇವೆ. ಈಗಲೂ ತಮ್ಮ ಟ್ರಾಫಿಕ್ ಚಲನ ಕೆಲಸಗಳನ್ನು ಶೇಕಡ 50% ರಿಯಾಯಿತಿಯೊಂದಿಗೆ ಫೈನ್ ಕಟ್ಟಿ ಕ್ಲೋಸ್ ಮಾಡಿಕೊಳ್ಬಹುದು. ಮೊದಲು ಏನಂದ್ರೆ ಹಲವಾರು ಜನರಿಗೆ ಫೈನ್ಗಳು ಇದ್ದಿದ್ದೇ ಗೊತ್ತಿರಲಿಲ್ಲ. ಫೈನ್ಗಳು ಆಟೋಮೆಟಿಕ್ ಆಗಿ ಈಗ ಕ್ಯಾಮ್ರಾಗಳಲ್ಲಿ ಹಾಕಲಾಗಿರುತ್ತೆ, ಚಲನ್ ಅವ್ರಿಗೆ ಬಂದಿರಲ್ಲ, ಗೊತ್ತಾಗಿರಲ್ಲ, ಎಲ್ಲ ಪರಿಶೀಲನೆ ಮಾಡಿದಾಗಲೇ ಗೊತ್ತಾಗುತ್ತೆ. ಹಲವಾರು ಜನ ಬಂದ ಈ ರಿಯಾಯಿತಿ ಕೊಟ್ಟ ನಂತರ ಬಂದು ಪೊಲೀಸರು ಬಳಿ ಪರಿಶೀಲನೆ ಮಾಡಿಸಿ ಹಣವನ್ನು ಕಟ್ಟಿದ್ದಾರೆ. ಅದು ಬಹಳ ಒಳ್ಳೆ ಅನುಕೂಲ ಇದೆ. ಸಾರ್ವಜನಿಕರು ಇದರ ಉಪಯೋಗ ಪಡೆದು ತಮ್ಮ ಕೆಲಸಗಳನ್ನು, ಯಾಕೆಂದ್ರೆ ಮಾರಾಟ ಮಾಡುವಾಗ ಅದನ್ನು

ಪರಿವಾರ ಒಂದು ವೆಬ್ಸೈಟ್ ಇದೆ, ಅದರ ಮೂಲಕ ಫೈನ್ ಏನಿದೆ ಅದನ್ನು ನೋಡ್ಕೊಳ್ಬೋದು. ನಮಗೆ ಇದು ತುಂಬ ಕೇಸ್ಗಳು ಕೋರ್ಟ್ಗಳಿಗೆ ಆಗ್ತಾ ಇತ್ತು, ಅದು ಸಣ್ಣ ಕೇಸ್ಗಳು ಪೆಟ್ಟಿ ಕೇಸ್ಗಳು ಅಂತ ನಾವೆಲ್ಲ ಕರಿತಾ ಇದ್ವಿ.

ಅವ್ರ ಮಾತ್ರ ಗೊತ್ತಾಗ್ತಿತ್ತು. ಹಾಗಾಗಿ ಹೆಚ್ಚು ಹಣ ಸರ್ಕಾರಕ್ಕೂ ಬರಬೇಕಾಗಿತ್ತು, ಅದರಿಂದ ಸರ್ಕಾರದ ಪಕ್ಕ ಸ್ವಲ್ಪ ಹಣ ಬರ್ತದೆ, ಕೇಸುಗಳು ಮಾಡುತ್ತೆ. ಉದ್ದೇಶದಿಂದ ನಮ್ಮ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ವೀರಪ್ಪ ಅವರ ನಮ್ಮ ಕಾರ್ಯನಿರ್ವಾಹಕ ಅಧ್ಯಕ್ಷ ಅವರು ಇದನ್ನು ಬಹಳ ಉತ್ಸುಕತೆಯನ್ನು ನಾವು ಮಾಡಲೇಬೇಕು, ಅವರಿಗೆ ಉಪಲಬ್ಧರಾಗಿದ್ದಾರೆ, ಅವರು ಇದನ್ನು ಕೊಡಿಸಲೇಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ. ಆ ಬಗ್ಗೆ ನಾವು

ಅದಕ್ಕೆ ಏನು ಪರಿಹಾರ? ಕೆಲವು ಸಲ ಗೊತ್ತಿರೋದು ಏನು ಮಾಡಬೇಕು, ಅದಕ್ಕೆ ನ್ಯಾಯಾಲಯಕ್ಕೆ ಕೇಸ್ ಹಾಕ ಹಾಗೆ ಪರಿಹಾರ ಮಾಡ್ಕೊಳ್ಬೋದಾ, ಅಥವಾ ಕೆಲವರಲ್ಲಿ ಏನೋ ಆಸ್ತಿ ಭಾಗ ಮಾಡ್ಕೊಳ್ಳೋದು, ಅದೇ ಅದೇ ಯಾರ್ಯಾರು ಕೇಸ್ ಇರುತ್ತೆ ಅಂತ ಗೊತ್ತಿರೋದು, ಆ ಬಗ್ಗೆ ಏನಾದರೂ ಇದ್ರೆ ಅದನ್ನು ಬಂದು ಕೇಳ್ಬೋದು. ಫ್ಯಾಮಿಲಿ ಡಿಸ್ಪ್ಯೂಟ್ ಇದ್ದಾಗ ಅಂದರೆ ಎಂಟ್ರಿ ಜಗಳ ಧರ್ಮಗಳ ಬಗ್ಗೆ ಅಲ್ಲಿ ಬಂದು ಅಲ್ಲಿ ರಾಜಿ ಸಂಧಾನ ಸಹ ಮಾಡ್ತಾರೆ. ಕರೆಸಿ ಇವರಿಗೆ ನಾವು ವಿವಾದ ಇದ್ದಲ್ಲಿ ಎದುರು ಪಾರ್ಟಿಯನ್ನು ಕರೆಸಿ ಮಾತಾಡಿ ಕೇಸ್ ಹಾಕ್ಸೋ ಮುಂಚೆ ರಾಜ್ಯ ಪೂರ್ವದಲ್ಲೇ ತೀರ್ಮಾನ ಸಹ ಮಾಡುವ ಅನುಕೂಲ ಆಗುತ್ತೆ.

0: ಲೋಕ ಅದಾಲತ್ ಈಗ ವರ್ಷಕ್ಕೆ ನಾಲ್ಕು ಬಾರಿ ನಡೀತದೆ. ಮಾರ್ಚ್, ಜುಲೈ, ಸೆಪ್ಟೆಂಬರ್ ಮತ್ತೆ ಡಿಸೆಂಬರ್ ಎರಡನೇ ಶನಿವಾರ ಬಂದು ಪ್ರತಿ ವರ್ಷ
1: ನಡೀತದೆ.
0: ಮೊದಲು ಮೆಗಾ ಲೋಕ ಅದಾಲತ್ ಅಥವಾ ಪ್ರತಿ ತಿಂಗಳು ಲೋಕ ಅದಾಲತ್ ಮಾಡ್ತಾ ಇದ್ದೆ. ಈಗ ನಮ್ಮ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದಿಂದ ವರ್ಷಕ್ಕೆ ನಾಲ್ಕು ಮಾತ್ರ ಮಾಡಿ.
1: ಖಂಡಿತ, ಯಾಕಂತ ಹೇಳಿದ್ರೆ ಹೆಚ್ಚಿನ ಮಂದಿಗಳ ಬಗ್ಗೆ ಅರಿವಿನ ಇಲ್ಲದೇ ಇರುವುದರಿಂದ ಮತ್ತೊಂದು ಕಡೆ ಮಾಹಿತಿಯ ಕೊರತೆ ಇರುವುದರಿಂದ ಹೆಚ್ಚಿನ ಮಂದಿ ಬಗ್ಗೆ ಸಂಬಂಧಪಟ್ಟವರಿಗೆ ಗೊತ್ತಿರಲಿಲ್ಲ.
0: ಇದು ಅತಿ ಮುಖ್ಯವಾಗಿ ಚೆನ್ನಾಗಿ ನಡೀಲಿಕ್ಕೆ ಕಾರಣ ಏನಂದ್ರೆ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳೇ ಇದರ ಪ್ರಧಾನ ದಾಖಲೆಗಳಾಗಿರುತ್ತಾರೆ. ಮತ್ತೆ ಹಿರಿಯ ನ್ಯಾಯಮೂರ್ತಿಗಳು ಎರಡನೇ ಹಿರಿಯ ಸ್ಥಾನದಲ್ಲಿರುವವರು ಇದರ ಕಾರ್ಯನಿರ್ವಹಣೆ ಅಧ್ಯಕ್ಷರಾಗಿರ್ತಾರೆ. ನಮ್ಮ ಹೈಕೋರ್ಟ್ ಕೂಡ ಅಷ್ಟೇ, ನಮ್ಮ ಮಾನ್ಯ ಕರ್ನಾಟಕ ಹೈಕೋರ್ಟ್ ಅವರ ಮುಖ್ಯ ನ್ಯಾಯಾಧೀಶರು ಇದರ ಪ್ರಧಾನ ದಾಖಲೆಗಳಾಗಿರ್ತಾರೆ. ಈ ಅತಿ ಹಿರಿಯ ನ್ಯಾಯಾಧೀಶರು ಇದರ ಕಾರ್ಯನಿರ್ವಹಣೆ ಅಧ್ಯಕ್ಷರಾಗಿರ್ತಾರೆ.

I'm not going to do that.

ಸಂಖ್ಯೆಯನ್ನ ಜಾಸ್ತಿ ಮಾಡ್ತಾ ಇದೆ, ಎಲ್ಲ ಕಡೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಹಾಗೆ ನಿರ್ಮಾಣ ಮಾಡಲಿಕ್ಕೆ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡ್ತಾ ಇದೆ. ನಾವು ಏರಿಯಾ ವ್ಯವಸ್ಥೆ ಅಂತ ಏನು ಹೇಳ್ತೀವಿ, ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಅಂತ ಹೇಳಿ, ಮೀಡಿಯೇಷನ್, ಕನ್ಸಿಲಿಯೇಷನ್, ಆರ್ಬಿಟ್ರೇಷನ್, ಈ ರೀತಿ ಬೇರೆ ಬೇರೆ ವ್ಯವಸ್ಥೆಗಳು ಇದೆ ಅಂತ ನ್ಯಾಯಾಲಯ, ಇವೆಲ್ಲ ಒಂದು ಪರ್ಯಾಯ ವ್ಯವಸ್ಥೆಗಳು. ಹಲವಾರು ಸಮಸ್ಯೆಗಳು ಕೆಲವೆಲ್ಲ ಕೋರ್ಟಿಂಗ್ ಬರಲ್ಲ, ಹಿರಿಯ ಸರಿ ಮಾಡಿ ಮಾಡ್ತಾರೆ, ಊರಿನ

0: ಸ್ಟಾರ್ಸ್ ಬೈ ಬೈ
1: ನಿಧನ ಆಗ್ತಾ ಇದೆ. ಹಾಗಾಗಿ ರಾಜಿ ಪ್ರಕ್ರಿಯೆ ಉತ್ತಮ ಪರಿಹಾರ.
0: ನಮ್ಮ ಕಾರ್ಯಕ್ರಮದ ಸಮಯ ಮುಗಿದಿದ್ದು ಕೂಡ ಅನೇಕ ವಿಚಾರಗಳ ಮಾಹಿತಿ ಕೂಡ ಇದೆ. ಆದರೂ ಕೂಡ ಸಂಕ್ಷಿಪ್ತವಾಗಿ ಮಹೇಶ್ವರಿ ತುಂಬಾ ಚೆನ್ನಾಗಿ ಮಾಹಿತಿ ನೀಡಿದೆ. ಜನರಲ್ಲಿ ಏನಾದರೂ ನಿಮಗೆ ರಾಜ್ಯವನ್ನು ಕೆಲವೊಂದಿಷ್ಟು ಸಮಸ್ಯೆಗಳು ಯಾವ ಯಾವ ವ್ಯಾಪ್ತಿಗೆ ಏನೇನು ಸಮಸ್ಯೆಗಳು ಬರಬಹುದು, ಸೊ ಅದರಲ್ಲಿ ಏನಾದ ಸಮಸ್ಯೆಗಳಿದೆ ಇಂತಹ ಒಂದು ವ್ಯವಸ್ಥೆಯಿಂದ ಕನ್ನಡಿಗರಿಗೆ ಖಂಡಿತವಾದ ಸಮಸ್ಯೆಗಳನ್ನು ಸಲ್ಲಿಸಬಹುದು. ಕಾಯಿನ ಆಯೋಗ ಮತ್ತೊಂದು ಉಚಿತ ಸೇವಾ ಪ್ರಾಧಿಕಾರಗಳು ಖಂಡಿತವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲಾದ್ರೂ ಇದಾದ್ರೆ ಖಂಡಿತವಾಗಿಯೂ ಕೂಡ
1: ಖಂಡಿತವಾಗಿ
0: ಕಾರ್ಯಕ್ರಮಗಳನ್ನು ನಾವು ಆಯೋಜಿಸುವ. ಕೊನೆಯಲ್ಲಿ ನಮ್ಮ ಪ್ರೀತಿಯ ಶ್ರೋತೃ ಬಾಂಧವರಿಗೆ ಏನು ಹೇಳೋಕೆ ಒಂದು ಕಿವಿ ಮಾತು ಏನು ಹೇಳ್ತೀರಾ?
1: ಇದು ನಿಜವಾಗ್ಲೂ ಒಂದು ಉತ್ತಮ ಕಾರ್ಯಕ್ರಮ, ಯಾಕೆಂದ್ರೆ ಜನರಿಗೆ ನೀವು ಎಲ್ಲಾ ರೀತಿಯ ಮಾಹಿತಿಯನ್ನ ಕೊಡ್ತಾರೆ, ನಿಜವಾಗ್ಲೂ ಬಹಳ ಸಂತೋಷ. ಅದು ಅತಿ ಮುಖ್ಯವಾಗಿ ಅವ್ರಿಗೆ ಏನಾದ್ರೂ ತಮ್ಮ ನ್ಯಾಯ ಪಡೆಯುವಲ್ಲಿ ತೊಂದರೆ ಆದಾಗ ಅವ್ರಿಗೆ ಯಾವ ರೀತಿ ಎಲ್ಲಿ ಯಾರನ್ನ ಭೇಟಿ ಮಾಡಬೇಕು, ಎಲ್ಲಿ ಪರಿಹಾರ ಪಡ್ಕೊಳ್ಬೇಕು, ಯಾವ ರೀತಿ ನಮಗೆ ನೆರವು ಸಿಗುತ್ತೆ ಅನ್ನೋದನ್ನ ಬಹಳ ಉತ್ತಮವಾಗಿ ತಿಳಿಸಿದ್ರ. ಇನ್ನು ಇದೇ ರೀತಿಯ ಕಾರ್ಯಕ್ರಮಗಳನ್ನ ನಮ್ಮ ಬೇರೆ ನ್ಯಾಯಾಧೀಶರು ವಕೀಲರುಗಳ ಮೂಲಕ ನಾವು ಕಳಿಸ್ಕೊಡ್ತೇವೆ. ತಾವು ಹೇಳಿದ್ರೆ ಅವರಿಗೆ ಬೇಕಾದ ಸಂಬಂಧಪಟ್ಟ ಕಾನೂನುಗಳ ಬಗ್ಗೆನೂ ಮಾಹಿತಿಯನ್ನ ಕೊಡ್ಲಿಕ್ಕೆ ಮಾಡಬಹುದು.
0: ಎಸ್, ಖಂಡಿತ ನ್ಯಾಯಾಧೀಶರೆ, ತುಂಬಾ ಸಂತೋಷ ಆಯ್ತು ಇವತ್ತಿನ ಕಾರ್ಯಕ್ರಮದಲ್ಲಿ. ಒಂದಿಷ್ಟು ಕೆಲಸ ಇದ್ರು ಕೂಡ ಆದ್ರೂ ಕೂಡ ಪ್ರೀತಿ ಇಟ್ಟು ಜನರಿಗೆ ನಮ್ಮ ಕೇಳುಗರಿಗೆ ಏನಾದರೂ ಒಂದು ಇದರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಬೇಕನ್ನುವಂಥ ನೆಲೆಯಲ್ಲಿ ಬಂದು ಆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀರಾ, ಅದಕ್ಕೋಸ್ಕರ ತಮಗೆ ಧನ್ಯವಾದಗಳು.
1: ಧನ್ಯವಾದಗಳು
0: ಕೇಳುಗರೆ. ಇದು ಇಷ್ಟು ಹೊತ್ತು ನಮ್ಮ ಜೊತೆಗೆ ಜಿಲ್ಲಾ ನ್ಯಾಯಾಧೀಶರು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಕಾಯಂ ಲೋಕಾದಾಲತ್ನ ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರು ಮತ್ತು ಅಧ್ಯಕ್ಷರಾಗಿರುವಂತಹ ಶ್ರೀ ಜಯಶಂಕರ್ ಅವರು ಕಾಯಂ ಲೋಕಾದಾಲತ್ ಬಗ್ಗೆ, ಹಾಗೆಯೇ ಉಚಿತ ಕಾನೂನು ಸೇವಾ ಪ್ರಾಧಿಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಸಂಕ್ಷಿಪ್ತವಾದ ಮಾಹಿತಿಯನ್ನು ಆದರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದ್ದಾರೆ. ಸೊ ಇದು ಇವತ್ತಿನ ಮಾರ್ಗದರ್ಶಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ, ಅದುವರೆಗೂ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.
2: ಕೇಳುಗರೆ, ಇದುವರೆಗೆ ಧ್ವನಿಮುದ್ರಿತ ಪ್ರಸಾರ ಕೇಳ್ತಾ ಬಂದ್ರಿ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೊ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎರಡು ಚಿತ್ರಗಳ ಬಗ್ಗೆ ನಾನು ತಮ್ಮ ಮುಂದೆ ಹೇಳೋಕೆ ಪ್ರಯತ್ನ ಮಾಡಿದೆ. ಒಂದು, ನಾನು ಕಂಡಂತ ಹಿರಿಯರು ಗಾಂಧೀಜಿ ಬಗ್ಗೆ ಏನ್ ಕಲ್ಪನೆ ಕೊಟ್ಟಿದ್ರು ಅನ್ನೋ ಒಂದು ಚಿತ್ರ. ಆದರೆ ಈಗ ನಾವು ಭಾವಿಸುತ್ತಿರುವಂತಹ ಚಿತ್ರ ಎಂಥದ್ದು, ಎರಡು ನಡೆಯುವಂತಹ ಅಗಾಧ ವ್ಯತ್ಯಾಸ ಏನ್ ಕಾರಣ ಅನ್ನೋ ದೃಷ್ಟಿಯಿಂದ ನೋಡ್ತಾ ಸ್ವಲ್ಪ ಹಿನ್ನೆಲೆಯನ್ನು ಗಮನಿಸ್ತಾ ಇದ್ವಿ. ಬ್ರಿಟಿಷ್ ಆಧಿಪತ್ಯ ಬಂದ ಮೇಲೆ ನಾವು ಬ್ರಿಟಿಷ್ ಪ್ರಜೆಗಳನ್ನು ಹೇಗೆ ನೋಡ್ಕೋತೇವೋ ಅದೇ ರೀತಿ ಭಾರತದ ಪ್ರಜೆಗಳನ್ನು ನೋಡ್ಕೋತೇವೆ ಅಂತ ವಾಗ್ದಾನ ಕೊಟ್ಟರು ಕೂಡ ಅವರು ವೈಸ್ರಾಯ್ ಬರೀತಾರೆ ಲಿಟನ್ ಹೇಳಿಬಿಟ್ಟು, ಈ ಎಲ್ಲ ಹಕ್ಕುಗಳು ಮತ್ತು ಭರವಸೆಗಳು ಎಂದಿಗೂ ಈಡೇರಿಸಲು ಸಾಧ್ಯವಿಲ್ಲ ಎಂಬುದು ನಮಗೆಲ್ಲ ತಿಳಿದಿದೆ ಅಂತ ಹೇಳುವಂಥ ಮಾತನ್ನು ನಿನ್ನೆ ಗಮನಿಸ್ತಾ ಇದ್ವಿ. ಈ ರೀತಿ ಭಾರತದ ಮೇಲೆ ಇಷ್ಟೊಂದು ಆಂದೋಲನ ನಡೆದರೂ ಕೂಡ, ಭಾರ ಇದ್ದರೂ ಕೂಡ, ಒತ್ತಡ ಇದ್ದರೂ ಕೂಡ, ಆ ಸಂದರ್ಭದಲ್ಲಿ ಕೂಡ ಮಹಾನುಭಾವರು ಬಂದರು, ಭಾರತವನ್ನು ಸ್ಫೂರ್ತಿ ಮಾಡಿದರು. ಅದರಲ್ಲಿ ಮೊದಲನೇದವ್ರ ಹೆಸರು ಹೇಳಬೇಕಾದಂದ್ರೆ ರಾಜಾರಾಮ್ ಮೋಹನ್ ರಾಯ್. 1772 ಜನಿಸಿದಂಥ ರಾಜಾರಾಮ್ ಮೋಹನ್ ರಾಯ್ ಬಂಗಾಳದಲ್ಲಿ ಸಾರ್ವಜನಿಕ ಸೇವಾ ಕಾರ್ಯಗಳಿಗೆ ಒಂದು ಭದ್ರ ಬುನಾದಿ ಹಾಕಿದರು. ಅವ್ರು ಮಾಡಿದಂಥ ಸಾಧನೆ ಗಮನಿಸಿದರೆ ಒಂದು ಜೀವನದಲ್ಲಿ ಮನುಷ್ಯ ಎಷ್ಟು ಸಾಧನೆ ಮಾಡಬಹುದು ಅನ್ನೋದಕ್ಕೊಂದು ಮಾರ್ಗದರ್ಶಿ ಸಿಗ್ತದೆ. ಆತ ಮಾಡಿದ್ದು ನೋಡಿ, ಅವರು ಮೂರು ಭಾಷೆಯಲ್ಲಿ ಅತ್ಯಂತ ಪಂಡಿತರು ಅಂತ, ಸಂಸ್ಕೃತ, ಪರ್ಷಿಯನ್ ಮತ್ತು ಅರಬ್ಬಿ ಭಾಷೆಗಳಲ್ಲಿ ಪ್ರಕಾಂಡ ಪಂಡಿತರು. ಅವರು ವಿಗ್ರಹಾರಾಧನೆ ಬಗ್ಗೆ ಮತ್ತು ಮೂಢನಂಬಿಕೆಗಳ ಬಗ್ಗೆ ದೊಡ್ಡ ಚಳವಳಿಯನ್ನು, ಆಂದೋಲನವನ್ನು ಶುರು ಮಾಡಿದರು. ಸತಿ ಪದ್ಧತಿಯ ವಿರುದ್ಧ ಹೋರಾಡಿದರು. ಎಷ್ಟರ ಮತಿ ಹೋರಾಡಿದರು ಅಂದರೆ, ಅವರಿರು ಚಳವಳಿಗಾಗಿ 1828 ಸರ್ಕಾರವೊಂದು ಆಜ್ಞೆ ಕೂಡ ಹೊರಡಿಸ್ತು, ಸತಿ ಪದ್ಧತಿ ತಪ್ಪಾಯಿತು, ರದ್ದಾಗಿದೆ ಇವತ್ತಿಂದ ಅಂತ ಆಫಿಷಿಯಲ್ ಆರ್ಡರ್ ಕೂಡ ಹೊರಡಿಸ್ಬೇಕಾಯ್ತು ಅವರಿಂದ. ರಾಮಮೋಹನ್ ರಾಯ್ ಜೀವನ ನೋಡ್ತಾ ಇದ್ದೆ ನೇನೇ ದಿವಸ ಕೂತ್ಕೊಂಡು, ಅವ್ರಿಗೆ ಇಂಗ್ಲೀಷ್ ಸರಿಯಾಗಿ ಬರೋಲ್ಲ ಅಂತ ಒಂದು ಚಿಂತೆ ಇತ್ತಂತೆ. ಅವ್ರು ಏನು ಮಾಡಿದರು ಅಂದರೆ, ತಮ್ಮ 24ನೇ ವಯಸ್ಸಿಗೆ ಇಂಗ್ಲೀಷ್ ಕಲಿಯೋಕೆ ಶುರು ಮಾಡಿದ್ರಂತೆ. 24ನೇ ವಯಸ್ಸಿಗೆ ರಾಜಾರಾಮ್ ಮೋಹನ್ ರಾಯ್ ಇಂಗ್ಲೀಷ್ ಕಲಿಯೋಕೆ ಶುರು ಮಾಡಿ, ನಮ್ಮಲ್ಲಿ ಪಾಶ್ಚಾತ್ಯ ಶಿಕ್ಷಣವನ್ನು ಕೊಡಬೇಕು ನಮ್ಮ ಹುಡುಗರಿಗೆ ಅಂತ ಹೇಳಿ 1824 ಕಲ್ಕತ್ತಾದಲ್ಲಿ ಹಿಂದೂ ಕಾಲೇಜ್ ಅಂತ ಕಾಲೇಜ್ ಶುರು ಮಾಡಿದರು. 1828 ಬ್ರಾಹ್ಮೋ ಸಮಾಜ ಸ್ಥಾಪನೆ ಮಾಡಿದರು. ಎಷ್ಟು ಸಂಸ್ಥೆಗಳನ್ನು, ನಮ್ಗೆ ಗೊತ್ತು, ಒಂದು ಸಣ್ಣ ಸಂಸ್ಥೆಯಲ್ಲಿ ಕೆಲಸ ಮಾಡೋದೇ ಎಷ್ಟೋ ಕಷ್ಟ ಅನ್ನಿಸ್ತಿರ್ಬೇಕಾದ್ರೆ ಸಂಸ್ಥೆ ಕಟ್ಟೋ ಕೆಲಸ ಎಷ್ಟು ಕಷ್ಟ ಅಂತ. ಸಂಸ್ಥೆ ಕಟ್ಟೋದಿದೆಯಲ್ಲ, ಅದು ಜೀವ ಒತ್ತೆ ಇಡುವಂಥ ಕೆಲಸ. 4 ಸಮಾನ ಮನಸ್ಕರನ್ನು ಹಿಡ್ಕೊಂಡು ಅವ್ರ ಕಡೆಯಿಂದ ಕೆಲಸ ಮಾಡಿಸೋದು. ನನ್ನ ಗುರುಗಳೊಬ್ಬರು ಹೇಳ್ತಾ ಇದ್ರು, ಡೂಯಿಂಗ್ ಈಸ್ ಈಸಿಯರ್ ಬಟ್ ಗೆಟಿಂಗ್ ಇಟ್ ಡನ್ ಈಸ್ ಮೋರ್ ಡಿಫಿಕಲ್ಟ್ ಅಂತ. ಕೆಲಸ ಮಾಡಿಬಿಡೋದು ವಾಸಿ, ಮಾಡಿಸೋದು ಕಷ್ಟ ಜನರ ಕಡೆಯಿಂದ ಅಂತ. ಅದು ಎಂತೆಂಥ ವಿಚಾರ, ಯಾವ್ಯಾವುದೋ ಸಂದರ್ಭ ಅಲ್ಲಿ ಹೋಗಿ ಆ ಸತಿ ಚಳವಳಿ ಮಾಡೋದಾಗ್ಲಿ, ಅಲ್ಲಿ ಸಮಾಜ ಕಾರ್ಯ ಮಾಡೋದಾಗ್ಲಿ, ಕಾಲೇಜ್ ಶುರು ಮಾಡೋದಾಗ್ಲಿ, ಬ್ರಹ್ಮೋ ಸಮಾಜ ಶುರು ಮಾಡೋದಾಗ್ಲಿ, ಎಷ್ಟು ಮುಖಗಳಿವು ಎಲ್ಲದರಲ್ಲೂ ಸಾಧನೆ. ಅದಕ್ಕಿಂತ ಹೆಚ್ಚಾಗಿ ಸಂಸತ್ತಿನ ಸಮಿತಿ ಒಂದರ ಮುಂದೆ ಸಾಕ್ಷಿ ನೀಡಲು ಇಂಗ್ಲೆಂಡಿಗೆ ಹೋದ ಮೊದಲ ಭಾರತೀಯ ಇವರು ಅಂತ ಒಂದು ಹೆಜ್ಜೆಗಳಿಕೆ. ಸಂಸತ್ತಿನ ಮುಂದೆ ಸಾಕ್ಷಿ ಹೇಳ್ಬೇಕಲ್ಲ, ಹೋಗಿ ಇಂಗ್ಲೆಂಡಲ್ಲಿ ಇವ್ರು ಮೊದಲನೇ ಭಾರತೀಯ ಕರೆದಿದ್ರಂತೆ ಸಾಕ್ಷಿ ಹೇಳಬೇಕು ಅಂತ ಹೇಳಿ ಮೊದಲನೇ ಭಾರತೀಯ ಹೋದದ್ದಂತೆ.

0: You're listening to Radio Sarang, 107.8 FM.
1: ಆನಂತರ ಬಂದಂತವರು ದಾದಾಭಾಯಿ ನವರೋಜಿಯವರು. 1825 ಬಾಂಬೆಯಲ್ಲಿ ಜನಿಸಿದಂತಹ ನವರೋಜಿಯವರು ರಾಜಾರಾಮ್ ಮೋಹನ್ ರಾಯ್ ನಂತರ ಅತ್ಯಂತ ಪ್ರಸಿದ್ಧಿಗೆ ಬಂದಂತಹ ಹಿರಿಯರು. ಅವ್ರು ಏನ್ ಮಾಡಿದ್ರು ಅಂದ್ರೆ ಭಾರತ ಇಂಗ್ಲೆಂಡ್ ಎರಡು ದೇಶಗಳಲ್ಲಿ ಕೂಡ ಸುಮಾರು 30 ಹೆಚ್ಚು ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ರಂತೆ. ಇದು ನನಗೆ ಆಶ್ಚರ್ಯ ಅನ್ಸುತ್ತೆ. ನಮಗೊಂದೊಂದು ಕೆಲಸ ತುಂಬಾ ಕಷ್ಟ ಕಷ್ಟ ಅಂತ ಒದ್ದಾಡ್ತೇವೆ. ಒಬ್ಬ ಚೈತನ್ಯದಾಯಿ ಅಂತ ಮನುಷ್ಯ, ಒಬ್ಬ ವ್ಯಕ್ತಿ, ಅದಕ್ಕೆ ನನಗೆ ಡಿ ವಿ ಜಿ ಅವ್ರ ಮಾತು, ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ಅಂತ. ಒಂದು ತತ್ವವನ್ನು ಘನವಾಗಿ ಹಿಡ್ಕೊಂಡು ಅದು ದಿನರಾತ್ರಿ ಮನಸೋತು, ಬೇರೆ ಇಲ್ಲ, ಅದೊಂದು ಹಿಡ್ಕೊಂಡು ಓದಾಡಿದ್ರೆ ಮಾತ್ರ ಸಾಧ್ಯ ಆಗೋದು. ಹನುಮಂತನ ಉಪದೇಶ ಮಂಕುತಿಮ್ಮ ಅಂತ ಹೇಳ್ತಾರೆ ಡಿ ವಿ ಜಿ. ಆ ಥರ ದುಡಿದವರು ಇವರೆಲ್ಲ. 30 ಹೆಚ್ಚು ಸಂಸ್ಥೆ ಭಾರತದಲ್ಲಿ, ಇಂಗ್ಲೆಂಡಲ್ಲಿ ಎರಡು ಕಡೆನೂ ಮಾಡಿದ್ರಂತೆ. ನೋಡಿ ಬಾಂಬೆದಲ್ಲಿ ಏನ್ ಮಾಡಿದ್ರು ಅಂದ್ರೆ ಸ್ತ್ರೀ ಶಿಕ್ಷಣ ಇರಬೇಕು ಅಂತ ಹೇಳಿ 1849 ಒಂದು ಅಸ್ಥಿಭಾರ ಹಾಕಿ ಒಂದು ಸಂಸ್ಥೆ ಶುರು ಮಾಡಿದ್ರು ಸ್ತ್ರೀ ಶಿಕ್ಷಣಕ್ಕೆ. ಅದು ಅಲ್ಲದೆ ಎಲ್ಫಿನ್ಸ್ಟನ್ ಕಾಲೇಜ್ ಒಳಗೆ ಗಣಿತ ಭೌತಶಾಸ್ತ್ರದ ಅಧ್ಯಾಪಕರಾಗಿ ಕೆಲಸ ಮಾಡೋದಲ್ಲದೆ ನಂತರ ಮುಂದೆ ಲಂಡನ್ ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ಗುಜರಾತಿ ಭಾಷೆ ಪ್ರೊಫೆಸರ್ ಆದರು. ಇದು ನಮ್ಗೆ ಆಶ್ಚರ್ಯ ಆಗುತ್ತೆ. ಕೆಲವರು ಲೆಕ್ಚರರ್ ಅನ್ನು ಸೇರ್ಕೊಂಡಿರ್ತೀವಿ, 30 ಅದೇ ಪಾಠ ಮಾಡೋದು. ನಮ್ಮಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ, ನನ್ನ ಸಬ್ಜೆಕ್ಟ್ ಕೆಮಿಸ್ಟ್ರಿ, ನಂದು ಅದರಲ್ಲಿ 3-4 ಭಾಗ ಮಾಡ್ಕೊಂಡಿದ್ವಿ ಅನುಕೂಲ ಆಗಲಿ ಅಂತ. ಇನ್ಆರ್ಗ್ಯಾನಿಕ್, ಫಿಸಿಕಲ್, ಆರ್ಗ್ಯಾನಿಕ್, ಬಯೋಕೆಮಿಸ್ಟ್ರಿ ಅಂತ ಮಾಡ್ಕೊಂಡಿದ್ದೀವಿ. ಕೆಲವು ಕಾಲೇಜಲ್ಲಿ ಏನು ಮಾಡ್ತಾರೆ ಅಂದರೆ, ಇನ್ಆರ್ಗ್ಯಾನಿಕ್ ಕಲಿಸ್ತಾ ಇದ್ರೆ 35 ಇನ್ಆರ್ಗ್ಯಾನಿಕ್ಕೇ ಕಲಿಸೋದು, ಮತ್ತೊಂದು ಭಾಗ ಮುಟ್ಟಲ್ಲ ಅದನ್ನು. ಪರೀಕ್ಷೆ ತಪಾಸ್ ಮಾಡಕ್ಕೆ ಬರ್ತಾರೆ, ನಾನು ಚೇರ್ಮನ್ ಆಗಿದ್ದೆ ವ್ಯಾಲ್ಯೂಯೇಷನ್ ಬೋರ್ಡಿಗೆ ಬರೋರು, ಆ ಭಾಗ ಮಾಡೋಕ್ಕಾಗಲ್ಲ ಸರ್ ಅಂದರು. ಯಾಕೆ ಪಾಠ ಮಾಡಿಲ್ಲ ಅದನ್ನು ನಾನು ಅಂದರು. ಅಲ್ರಿ, ಎಮ್ ಎಸ್ ಸಿ ಆಗಿ ಡಿಗ್ರಿ ಹುಡುಗರಿಗೆ ಪಾಠ ಮಾಡ್ತೀರಿ, ವ್ಯಾಲ್ಯೂಯೇಷನ್ ಏನು ಕಷ್ಟ ಅಂತ. ಇಲ್ಲ ಸರ್, ನಾನು ಬೇರೆ ಚಾಪ್ಟರ್ ಪಾಠ ಮಾಡೋದೇ ಇಲ್ಲ, 35 ಅದೇ. ನಾನು ತಮಾಷೆ ಮಾಡಿದೆ, ಯು ಆರ್ ನಾಟ್ ಇವನ್ ಆ್ಯಸ್ ಗುಡ್ ಆ್ಯಸ್ ಯುವರ್ ಬಿ ಎಸ್ ಸಿ ಸ್ಟೂಡೆಂಟ್. ನಿಮ್ಮ ಬಿ ಎಸ್ ಸಿ ಸ್ಟೂಡೆಂಟ್ 4 ಓದ್ಕೊಂಡು ಪರೀಕ್ಷೆ ಬರ್ತಾನೆ ಪಾಪ ಹುಡುಗ, ನಿಮಗೆ 4 ಭಾಗ ನಿಮಗೆ ಗೊತ್ತಿಲ್ಲ. ಅಷ್ಟು ಇಷ್ಟು ಸಾಕು, ನಮ್ಮ ಓದಿದ್ದು ಜಾಸ್ತಿ ಬೇಡ ಅಂತ ಒದ್ದಾಡುವಂಥ ಕಾಲದಲ್ಲಿ ಇವ್ರು ನೋಡಿದ್ರೆ ಆಶ್ಚರ್ಯ ಆಗಿಬಿಡುತ್ತೆ. ಎಲ್ಫಿನ್ಸ್ಟನ್ ಕಾಲೇಜಲ್ಲಿ ಗಣಿತ ಶಾಸ್ತ್ರ ಭೌತಶಾಸ್ತ್ರ ಕಲಿಸುವಂಥ ಮನುಷ್ಯ ಲಂಡನ್ಗೆ ಹೋಗ್ಬಿಟ್ಟು ಗುಜರಾತಿ ಭಾಷೆ ಪ್ರೊಫೆಸರ್ ಕೆಲಸ ಮಾಡ್ತಿದ್ರಂತೆ. ಅವ್ರು ಹೇಳ್ತಾರೆ ಹೇಗಿದ್ದರು ದಾದಾಭಾಯಿ ನವರೋಜಿ ಅವರು ಇಂಗ್ಲೆಂಡಲ್ಲಿ ಅಂದರೆ, ಭಾರತದ ಅನಧಿಕೃತ ರಾಯಭಾರಿ ಅಂತ. ಅವರು ರಾಯಭಾರಿ ಅಂತಿರಲಿಲ್ಲಲ್ಲ ಅವಾಗ, ಇವರೇ ಅನಧಿಕೃತ ರಾಯಭಾರಿ, ಎಲ್ಲದಕ್ಕೂ ಅವರೇನೆ, ಎಲ್ಲ ಕ್ಷೇತ್ರಗಳಲ್ಲೂ ಸೇವೆ ಸಲ್ಲಿಸಿದರು. ನಂತರ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿಗೆ 3 ಅಧ್ಯಕ್ಷರಾಗಿದ್ದರು ದಾದಾಭಾಯಿ ನವರೋಜಿ ಅವರು ಅಂತ. ಇಂಥ ಮಹಾನುಭಾವರ ಹಿನ್ನೆಲೆಯಲ್ಲಿ ಇದ್ದರು. ಅದನ್ನು ಗಾಂಧೀಜಿ ನೆನೆಸ್ಕೋತಾರೆ, ಇವತ್ತೇನಾದರೂ ನಮ್ಮ ಚಳವಳಿ ಸಾರ್ಥಕ ಆಗಬೇಕಾದ್ರೆ ಹಿಂದಿನವ್ರ ಸಾಧನೆ ಕಾರಣ ಆಯಿತು ಅಂತ ಒಪ್ಕೋತಾರೆ. ಐನ್ಸ್ಟೈನ್ ಒಂದು ಮಾತನ್ನು ಹೇಳ್ತಾನೆ, ಇಫ್ ವಿ ಆರ್ ಏಬಲ್ ಟು ಸಿ ದ ಫ್ಯೂಚರ್, ಇಟ್ ಈಸ್ ಬಿಕಾಸ್ ವಿ ಆರ್ ಸ್ಟ್ಯಾಂಡಿಂಗ್ ಆನ್ ದಿ ಶೋಲ್ಡರ್ಸ್ ಆಫ್ ದಿ ಪ್ರೀವಿಯಸ್ ಜಾಯಿಂಟ್ಸ್ ಅಂತ. ಹಿಂದೆ ಏನೇನು ಸಾಧನೆ ಮಾಡಿದ್ದಾರೋ ಅವ್ರ ಹೆಗಲ್ ಮೇಲೆ ನಾವು ನಿಂತಿರೋದ್ರಿಂದ ಮುಂದೆ ನಮ್ಗೆ ಹತ್ತಿರ ಕಾಣುತ್ತೆ.

0: रेडियो सारंग 107.8 FM।
1: ನಮ್ಮ ಕಡೆ ಎಲ್ಲೋ ಆರ್ಟಿಕಲ್ ಅಲ್ಲಿ ಬರೆದಿದ್ದೆ, ಟುಡೇ ವಿ ಆರ್ ಮೋರ್ ಪವರ್ಫುಲ್ ದನ್ ಅಕ್ಬರ್ ಆರ್ ಅಶೋಕ ಅಂತ. ಅಕ್ಬರ್ ಅಶೋಕಿಂತ ಹೆಚ್ಚು ಪ್ರಭಾವಶಾಲಿಗಳಾಗಿದ್ದೇವೆ, ಶಕ್ತಿವಂತರಾಗಿದ್ದೇವೆ ನಾವು. ಯಾಕಂದ್ರೆ ಅಕ್ಬರ್ನ ದರ್ಬಾರಲ್ಲಿ ದೀಪ ಹಚ್ಚಬೇಕು ಅಂದ್ರೆ ಯಾವನೊಬ್ಬ ಹೋಗಿ ಎಲ್ಲಾ ದೀಪಕ್ಕೆ ದೀಪ ಹಚ್ಕೊಂಡು ಬರಬೇಕು, ಅಲ್ಲ ಕಂದೀಲ್ಗಳಿರೋ ದೀಪ ಹಚ್ಕೊಂಡು ಬರಬೇಕು. ಇವತ್ತು ಸ್ವಿಚ್ ಹಾಕಿದ್ರೆ ಎಲ್ಲ ಕಡೆ ಆಗುತ್ತಲ್ಲ, ಅವ್ರಕ್ಕಿಂತ ಪವರ್ಫುಲ್ ಅಲ್ವಾ ನಾವು. ಆದ್ರೆ ಇದು ಆಗೋದಕ್ಕೆ ಕಾರಣ ಅಂದ್ರೆ 1,000 ಜನ ಕಷ್ಟಪಟ್ಟಿದ್ದಾರೆ ಇದಾಗೋದಕ್ಕೆ ಅಂತ. ಹೀಗೆ ದಾದಾಭಾಯಿ ನವರೋಜಿ. ಇದಲ್ಲದೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಹಿನ್ನೆಲೆ ನೋಡಿದಾಗ ಯಾರು ಒಬ್ರು ಮಾಡಿದ್ದಲ್ಲ ಅಂತ, ಪತ್ರಿಕೆಗಳು ಎಷ್ಟು ಒಳ್ಳೆ ಕೆಲಸ ಮಾಡ್ತು ಆಗಿನ ಕಾಲಕ್ಕೆ ಅಂತ ಹೇಳ್ತಾರೆ. ಭಾರತೀಯ ವರ್ತಮಾನ ಪತ್ರಿಕೆಗಳು ಪ್ರಮುಖ ಪಾತ್ರ ವಹಿಸಿದವು ಅಂತ ಗಾಂಧಿ ಬರೀತಾರೆ. ಮದ್ರಾಸಲ್ಲಿ ಹಿಂದೂ ಪೇಪರ್, ಮಹಾರಾಷ್ಟ್ರದಲ್ಲಿ ಕೇಸರಿ ಮತ್ತು ಮರಾಠ, ಬಂಗಾಳದಲ್ಲಿ ಅಮೃತ್ ಬಜಾರ್ ಪತ್ರಿಕಾ, ಇವೆಲ್ಲ ಆಗಿನ ಕಾಲದಲ್ಲಿ ಎಷ್ಟು ಸ್ಫೂರ್ತಿ ಕೊಡುವಂತ ಕೆಲಸ ಮಾಡಿದ್ವು ಅಂತಂದ್ರೆ, ಅದಕ್ಕೆ ಗಾಂಧೀಜಿ ಒಂದು ಸೆಂಟೆನ್ಸ್ ಬರೀತಾರೆ ಅದರ ಬಗ್ಗೆ. ಆ ಕಾಲದಲ್ಲಿ ಪತ್ರಿಕೆಗಳು ರಾಷ್ಟ್ರೀಯ ತೀರ್ಪುಗಾರರಂತಿದ್ದವು ಅಂತ. ಅಂದ್ರೆ ಯಾವ ಜಗತ್ತಲ್ಲಿ ಸಮಾಜದಲ್ಲಿ ಚೆನ್ನಾಗಿ ಆಗ್ತದೆ ಆಗೋದಿಲ್ಲ ಅನ್ನೋ ತೀರ್ಪು ಕೊಡ್ಬೇಕಲ್ಲ ಯಾರಾದ್ರೂ, ಆ ಪತ್ರಿಕೆಗಳ ಅಗ್ರಲೇಖನ ಇರ್ತದಲ್ಲ ಎಡಿಟೋರಿಯಲ್ ಅನ್ನೋದು, ತೆಗೆ ದಿನ ಓದೋರು ಎಡಿಟೋರಿಯಲ್ ಏನ್ ಹೇಳ್ತದೆ ಇದು ಅಂದ್ರೆ, ಈಗಿನ ಕಾಲಕ್ಕೆ ಇದು ಯಾವ್ದು ಸರಿ ಯಾವ್ದು ಸರಿ ಅಲ್ಲ ಅನ್ನುವಂತ ತೀರ್ಪನ್ನು ಕೊಡೋ ಶಕ್ತಿ ಪತ್ರಿಕೆಗಳಿಗಿತ್ತು ಅಂತ. ಮುಂದೆ ಏನಾಯ್ತು ಅಂದ್ರೆ, ಸಮಾಜ ಸುಧಾರಕರಾದಂಥ ಆರ್ ಜಿ ಭಂಡಾರ್ಕರ್, ನ್ಯಾಯಮೂರ್ತಿ ರಾನಡೆ, ನಾರಾಯಣ್ ಚಂದಾವರ್ಕರ್, ಇವರು ಮುಂಬೈಯಲ್ಲಿ ಹೆಚ್ಚು ಕೆಲಸ ಮಾಡ್ತಾ ಇದ್ರು. 1880 ಚಿಪ್ಲೂನ್ಕರ್, ಅಗರ್ಕರ್ ಮತ್ತು ತಿಲಕರು, ಲೋಕಮಾನ್ಯ ತಿಲಕರು ಜನತೆಯನ್ನು ರಾಷ್ಟ್ರೀಯ ಸೇವೆಗೆ ನಿರ್ಮಾಣ ಮಾಡಬೇಕು ಅಂತ ಹೊರಟು ನ್ಯೂ ಇಂಗ್ಲಿಷ್ ಸ್ಕೂಲ್ ಅನ್ನೋ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ಇದು ಯಾಕಾಗಬೇಕು ನಾನು ಹೇಳ್ತಿದ್ದೀನಿ ಅಂದರೆ, ಎಲ್ಲಿಂದ ಎಲ್ಲಿವರೆಗೂ ಭಾರತದುದ್ದಕ್ಕೂ ಹೇಗೆ ಒಂದು ಕಡೆ ಒಂದು ಆ ಸ್ಫೂರ್ತಿಯ ಕಿಡಿ ಹತ್ತಾ ಇತ್ತು ಅಂತ. ನ್ಯೂ ಇಂಗ್ಲಿಷ್ ಸ್ಕೂಲ್ ಸಂಸ್ಥೆಯನ್ನು ಶುರು ಮಾಡಿ ಮರಾಠ ಅನ್ನುವಂಥ ಇಂಗ್ಲಿಷ್ ಪತ್ರಿಕೆ, ವಾರಪತ್ರಿಕೆ ಮತ್ತು ಕೇಸರಿ ಅನ್ನುವಂಥ ಮರಾಠಿ ಪತ್ರಿಕೆಯನ್ನು ಶುರು ಮಾಡಿದರು ಚಿಪ್ಲುಂಕರ್, ಅಗರ್ಕರ್ ಮತ್ತು ತಿಲಕರ್ ಸೇರ್ಕೊಂಡು. ಅಲ್ಲಿ ಏನಾಯ್ತು ಅಂದ್ರೆ, ಗುರುದೇವ್ ರಾನಡೆ ಇದ್ರು. ತಿಲಕರ ಉಗ್ರ ಪಂಥಕ್ಕೂ ಮತ್ತು ರಾನಡೆ ಅವರ ಸೌಮ್ಯ ಪಂಥಕ್ಕೂ ಅಷ್ಟು ಭಿನ್ನಾಭಿಪ್ರಾಯ ಬಂದಿರೋದ್ರಿಂದ ರಾನಡೆ ಅವರು ಗೋಪಾಲಕೃಷ್ಣ ಗೋಖಲೆ ಅವರು ಅವ್ರಿಬ್ಬರು ಸೇರಿ ಮಾಡಿದ್ರು ಅಂದ್ರೆ ಒಂದು ಬೇರೆ ಸಂಸ್ಥೆ ಶುರು ಮಾಡಿದ್ರು, ಡೆಕ್ಕನ್ ಸಭಾ ಅಂತ ಪುಣದಲ್ಲಿ ಶುರು ಮಾಡಿದ್ರು. ಇದೊಂದು ಕಡೆ ಆಯ್ತು, ಸಮಾಜ ಕಾರ್ಯ ಆಯ್ತು.

ಇನ್ನು ಜ್ಞಾನ ಸಾಧನೆಯ ಪಥದಲ್ಲಿ ಏನೇನಾಗ್ತಾ ಇತ್ತು ಅಂತ. ಅನೇಕ ಮೈಲಿಗಳನ್ನು ಭಾರತ ಕಂಡಿತು ಆ ಕಾಲದಲ್ಲಿ. ಎಡ್ರಿನ್ ಅರ್ನಾಲ್ಡ್ ಮತ್ತು ಮ್ಯಾಕ್ಸ್ ಮುಲ್ಲರ್ ಏನ್ ಮಾಡಿದ್ರು ಅಂದ್ರೆ ಭಾರತದ ಸಾಹಿತ್ಯವನ್ನ ನಮ್ಮ ವಸ್ತುಗಳನ್ನ ಅಥವಾ ನಮ್ಮ ವಿಷಯಗಳನ್ನ ಅದಕ್ಕೆ ಪಾಶ್ಚಿಮಾತ್ಯ ದೇಶಗಳಿಗೆ ಪರಿಚಯ ಮಾಡೋಕೆ ಶುರು ಮಾಡಿದರು. ಅದೊಂದು ಕೆಲಸ ಒಳ್ಳೇದಾಯ್ತು. ಮುಂದೆ ಸರ್ ಅಶುತೋಷ್ ಮುಖರ್ಜಿಯವರು ಕಲ್ಕತ್ತಾ ಯೂನಿವರ್ಸಿಟಿ, ಮೊದಲು ಬರೀ ಎಕ್ಸಾಮಿನೇಷನ್ ಸೆಂಟರ್ ಅಂತ ಇತ್ತು, ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಪರೀಕ್ಷೆ ಆಗ್ತಿರಲಿಲ್ಲ, ಪರೀಕ್ಷಾ ಸಂತ ಕೇಂದ್ರ ಮಾತ್ರ ಆಗಿತ್ತು. ಅದನ್ನ ಏನ್ ಮಾಡಿದ್ರು ಅಂದ್ರೆ ಭಾರತೀಯ ವಿದ್ವಾಂಸರುಗಳನ್ನೆಲ್ಲ ಸೇರಿಸಿಕೊಂಡು ಒಂದು ದೊಡ್ಡದಾದಂತಹ ಒಂದು ವಿಶ್ವವಿದ್ಯಾಲಯನೂ ಮಾಡಿದ್ರು ಅವಾಗ ಅಶುತೋಷ್ ಮುಖರ್ಜಿಯವರ ಪ್ರಯತ್ನ ಅದು. ಮತ್ತು 20th century ಮೊದಲಿಗೆ ಜಗದೀಶ್ ಚಂದ್ರ ಬೋಸ್ ಅವರಾಗ್ಲಿ, ಸರ್ ಸಿ ವಿ ರಾಮನ್ ಆಗ್ಲಿ, ಮಹಾನ್ ಗಣಿತಜ್ಞ ರಾಮಾನುಜಂ ಆಗ್ಲಿ, ಇವರ ಸಾಧನೆಗಳಿಂದ ಪ್ರಪಂಚದ ದೃಷ್ಟಿ ಭಾರತದ ಮೇಲೆ ಬೀಳೋಕ್ ಶುರುವಾಯಿತು. ಅಂದ್ರೆ ವಿಜ್ಞಾನದಲ್ಲಿ ಕೂಡ ಭಾರತದ ಕಣ್ಣು ಮುಂದೆ ಬರೋಕ್ ಶುರುವಾಯಿತು ಎಲ್ಲರ ಮುಂದೆ. ಆಗ ಇದ್ರ ಜೊತೆಗೆ ಡಾಕ್ಟರ್ ಆನಂದ್ ಕುಮಾರ್ ಸ್ವಾಮಿಯವರು, ಆನಂದ್ ಕುಮಾರ್ ಸ್ವಾಮಿಯವರು ಭಾರತೀಯ ಕಲೆಯನ್ನು ಕುರಿತು ಅದ್ಭುತವಾದಂತಹ ವಿದ್ವತ್ಪೂರ್ಣವಾದಂತಹ ಲೇಖನಗಳನ್ನ ಬರೆದು ಜನರನ್ನು ಸ್ಫೂರ್ತಿಗೊಳಿಸಿದ್ರು. ಅಂದ್ರೆ ಕಲೆಯದಲ್ಲಿ ಆ ಸಾಹಿತ್ಯದಲ್ಲಿ ಬಂಕಿಂ ಚಂದ್ ಚಟರ್ಜಿಯವರು, ರವೀಂದ್ರನಾಥ್ ಟ್ಯಾಗೋರ್ ಅವರು ಮತ್ತು ಇಕ್ಬಾಲ್ ಅಲ್ಲಿ ಆಗ ಬಹಳ ಜನಜನಿತವಾದಂತಹ ಹಾಡುಗಳು ಅಲ್ಲ. ವಂದೇ ಮಾತರಂ ಅಂತೂ ನಮ್ಮ ಸ್ಫೂರ್ತಿಯ ಸೆಲೆ ಆಗಿತ್ತು. ಸ್ವಾತಂತ್ರ್ಯ ಪೂರ್ವದಲ್ಲಿ ವಂದೇ ಮಾತರಂ ಎಷ್ಟು ಜನಕ್ಕೆ ಕಿಚ್ಚು ಹಚ್ಚಿಬಿಟ್ಟಿದ್ದು ಹೊಟ್ಟೆ ಗೊತ್ತಿಲ್ಲ. ಸ್ವಾತಂತ್ರ್ಯ ಅಂತಂದ್ರೆ ವಂದೇ ಮಾತರಂನಿಂದ ಶುರು ಮಾಡಬೇಕು ಅನ್ನುವಂಥ ಬಂಕಿಂ ಚಂದ್ರ ಚಟರ್ಜಿಯವರ ಕವನಾಗ್ಲಿ, ಟ್ಯಾಗೋರ್ ಅವರ ಗೀತಾಂಜಲಿ ಪ್ರಸಿದ್ಧ ಆಗಿತ್ತು, ಜನಗಣ ಮನಸ್ಸು ಬಂತು. ಆಮೇಲೆ ಇಕ್ಬಾಲ್ ಬರೆದಂತ ಸಾರೇ ಜಹಾಸಿ ಹಚ್ಚ ಹಿಂದೂಸ್ತಾನ್ ಹಮಾರ ಅವೆಲ್ಲ ಒಂದು ರೋಮಾಂಚನವನ್ನು ಸೃಷ್ಟಿ ಮಾಡ್ತಾ ಇತ್ತು. ಇನ್ನು ಧಾರ್ಮಿಕ ಕ್ಷೇತ್ರದಲ್ಲಿ ಏನೇನಾಗಿತ್ತು ಅಂತ, ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು ಪುನರುತ್ಥಾನ ಆಗ್ತಾ ಇತ್ತು ಅಂತ ಹೇಳ್ತಾರೆ. ದಯಾನಂದ ಸರಸ್ವತಿಯವರ ಆರ್ಯ ಸಮಾಜ ಉಚ್ಛ್ರಾಯ ಸ್ಥಿತಿಗೆ ಬರ್ತಾ ಇತ್ತು, ಶ್ರೀಮತಿ ಅನಿ ಬೆಸೆಂಟ್ ಅವರದ್ದು ಬ್ರಹ್ಮವಿದ್ಯಾ ಸಮಾಜ ಬರ್ತಾ ಇತ್ತು, ಅದರ ಜೊತೆಗೆ ಶ್ರೀರಾಮಕೃಷ್ಣರ ಅಧ್ಯಾತ್ಮ ಸಾಧನೆಗಳು ಮತ್ತು ಅವರ ಶಿಷ್ಯರಾದಂಥ ಸ್ವಾಮಿ ವಿವೇಕಾನಂದರ ಸಿಂಹ ಗರ್ಜನೆ ಶಿಕಾಗೋಗಿ ಬಂದದ್ದು ಅದೆಷ್ಟು ಪ್ರಸಿದ್ಧ ಆಗ್ಬಿಡ್ತು ಅಂತಂದರೆ ಪ್ರತಿಯೊಬ್ಬ ಯುವಕನಿಗೆ ರೋಮಾಂಚನ ಕೊಡುವಂಥ ಕೆಲಸವನ್ನು ವಿವೇಕಾನಂದರು ಮಾಡಿದರು ಅವಾಗ. ಇವೆಲ್ಲ ಜನರನ್ನು ತಟ್ಟಿದವು. ಅರವಿಂದೋರವರ ವಿಚಾರ ಕೂಡ ಜನರ ಮನಸ್ಸನ್ನು ಮುಟ್ತಾ ಇತ್ತು. ಆಧ್ಯಾತ್ಮಿಕದಲ್ಲಿ ಈ ಪ್ರಗತಿ ಆಗ್ತಾ ಇತ್ತು.

0: ప్రశ్నించాలన్నా రాజకారణాల వ్యవస్థకే మొదటి ఉపయోగం ఉండకూడదు.
1: ಸಾಮ್ರಾಟ್ ಇರೋದು ಎಲ್ಲೋ ಅಮೇರಿ ಇಂಗ್ಲೆಂಡ್ ಅಲ್ಲಿ, ಅವ್ರಿಗೋಸ್ಕರ ನಾವು ಗೌರವ ತೋರಿಸ್ತಾ ಇದ್ದೀವಿ, ಎಲ್ಲಿಂದೋ ಬಂದವ್ರು ನಾಲ್ಕು ಜನಕ್ಕೋಸ್ಕರ ತೋರಿಸೋರು ನಮ್ಮ ದೇಶಕ್ಕೋಸ್ಕರ ಏನಾದ್ರು ಮಾಡ್ಬೇಕಲ್ಲ ಅಂತ ನೋಡಿ, ಅದನ್ನ ನೋಡ್ಬಿಟ್ಟು ನಾವೇನಾದ್ರು ಮಾಡ್ಬೇಕಲ್ಲ ಅಂತ ಹೇಳಿ ಮಾತೃಭೂಮಿ ಚಳವಳಿಗೋಸ್ಕರ ಮಾಡ್ಬೇಕು ಅಂತ ಹೇಳಿ ಭಾರತ ರಾಷ್ಟ್ರೀಯ ಸಂಘ ಅಂತ ಕರ್ಕೊಂಡ್ರು. ಈ ಭಾರತ ರಾಷ್ಟ್ರೀಯ ಸಂಘ ಇದೇ ಮುಂದೆ ಕಾಂಗ್ರೆಸ್ ಎನಿಸಿಕೊಳ್ಳುವಂತಹ ಸಂಸ್ಥೆಯ ಬೀಜ ರೂಪ ಇತ್ತು. ಬೀಜ ರೂಪ ಇದ್ರ ಮೊದಲನೇ ಸಭೆ 1885 ಡಿಸೆಂಬರ್ 28 ಮುಂಬೈದೊಳಗಾಯ್ತು. ಇದು ಆಗ್ಬೇಕಾದ್ರೆ ಪುಣೆದಲ್ಲಿ ಆಗ್ಬೇಕಾಗಿತ್ತು, ತೀರ್ಮಾನ ಆಗಿತ್ತು. ಅವಾಗ ಕಾಲ್ರಾ ಬಂತು ಅಂತ ಮುಂದೆ ಹೋಗಿ ಡಿಸೆಂಬರ್ 28 ಮುಂಬೈನ ಗೋಕುಲ್ ದಾಸ್ ತೇಜ್ಪಾಲ್ ಸಂಸ್ಕೃತ್ ಕಾಲೇಜಲ್ಲಿ ಶುರುವಾಯಿತು. ಮೊದಲೇ ಮೀಟಿಂಗ್ ಅಲ್ಲಿ ಆಗಿತ್ತು, ಕಾಂಗ್ರೆಸ್ ಮೀಟಿಂಗ್ ಆಗಿತ್ತು. ಬಂಗಾಳದ ಸಮರ್ಥ ಭಾರತೀಯ ಕ್ರೈಸ್ತರಾಗಿದ್ದಂಥ WC ಬ್ಯಾನರ್ಜಿಯವರು ಅದರ ಅಧ್ಯಕ್ಷರಾದ್ರು ಅಂತ. ಇದು ರಾಜಕೀಯ ಹಿನ್ನೆಲೆ ಬಂದಂಥದ್ದು.

ಚೈತ್ರ ಮಾಸದಯಾವ ಹೂವ ಕಂಡರು ಕೂಡ ನಿನ್ನ ಕಂಡಷ್ಟು ಸುಖ ಸಿಗುವುದೇ ಇಲ್ಲ ಚೈತ್ರ ಮಾಸ.

ಶರಣ್ ಸರ್ ನಟಿಸಿರುವಂತಹ ಒಂದು ಸಿನಿಮಾ, ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ ಮಾಡಿರುವಂತಹ ಒಂದು ಸಿನಿಮಾ. ಈ ಹಾಡು ಹಾಡಿದಕ್ಕೆ ನನಗೂ ತುಂಬಾ ಖುಷಿ ಆಯ್ತು. ಈ ನನಗೆ ಅವಕಾಶ ಕೊಟ್ಟಂತ ಅರ್ಜುನ್ ಜನ್ಯ ಸರ್ ಗಾಗ್ಲಿ, ಈ ಸಿನಿಮಾದ ನಿರ್ದೇಶಕರು ಅನಿಲ್ ಸರ್ಗೆ, ತರುಣ್ ಸುಧೀರ್ ಸರ್ಗೆ ಹಾಗೂ ನಿರ್ಮಾಪಕರಿಗೂ ನನ್ನ ಹೃತ್ಪೂರ್ವಕವಾದಂತಹ ಸಾಷ್ಟಾಂಗ ನಮಸ್ಕಾರಗಳು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾದ.

0: నిఖిల్ కేనుగల రేడియో సారంగ్ 107.8 FM. ఇనిత తుళు కార్యక్రమగు నిఖిలికి మాతిరిగ్ల మోకి దింజి సొల్మెలు. ఇనిత ఈ కార్యక్రమడు ఇంచిప్ప కుడ్లద తుళు భవనద సిరిచావడిడు కర్ణాటక తుళు సాహిత్య అకాడమీ అంచని థియేటర్ యక్ష రిజిస్టర్ మొకల్న ఒట్టు సేరిగేడు యక్షగాన సాధకర సంస్మరణే తుళు తిట్టిన పూర్వరంగ సహిత యక్షగాన ఈ లేసిడు పాత్రన బిన్నెర్ నకలన పాత్రన కేనుందు బర్క పంజై మంగేశరాయరు బరైన కోటి చెన్నైర్న ఎల్య కథ ಮುಂದತ ನೆನಪು ಮಲ್ಪುನಾರು ಸಂಯುಕ್ತ ವಿಷಯಕ ಸಂಶೋಧಕೆ ತತ್ವಶಾಸ್ತ್ರೀಯ ಚಿಂತಕೆ ಪ್ರೊಫೆಸರ್ ಕೆಪಿ ರಾವ್
1: ನಮ್ಮ ಆಟೋಡು ಅವೇತು ವರ್ಷದಿಂಚ ತೂವೊಂದು ವರ್ಪುನಂಚಿನ ಕೋಟಿ ಚೆನ್ನಯ ಪ್ರಸಂಗ ಒಂದು ಆಟೋಡು ಪಂದ ಬೆಟ್ಟು ಧರ್ನ ಪ್ರಸಂಗನೆ ಸುರೂಪನ ನಮ್ಮ ಪಾತೆರುವ ಅಂಡ್ ಆಯ್ತ ಪಿರೋಡು ಸುಮಾರು 100 ವರ್ಷ ಮುಟ್ಟ ಕೈತಲ್ಲ ಒಂದು ಬತ್ತಂದು ಪಂಜೆ ಮಂಗೇಶರಾಯರ್ ಬರೈ ನಂಚಿನ ಕೋಟಿ ಚೆನ್ನಯ ಬಂಪಿ ನಂಚಿನ ಕತೆ ತುಯ್ಯರ ಪೊಂಡ ಈ ಪ್ರಸಂಗಲ ಬಹುಶಃ ಆ ಕಥೆನೆ ಆಧಾರಿತವಾದಿತ್ತಿಲಕ ನಂಗೆ ತೋಜುನು ಈ ಕಥೆತ ಬಗ್ಗೆ ನಂಗಿತ್ತೆ ನೆನಪು ಮನ್ಪಿರ ನಮ್ಮೊಟ್ಟಿಗೆ ಉಲ್ಲೇರು ಸಂಶೋಧಕರಾಯ ನಂಚಿನ ಪ್ರೊಫೆಸರ್ ಕೆ ಪಿ ರಾವ್ ಮೇರು ಇತ್ತೆ ಈ ಕೋಟಿ ಚೆನ್ನೆಯ ಕಥೆತ ಬಗ್ಗೆ ಮೀರ ಪಾತೆರಲ್ಲರು
2: ಮಾತರೇಗಲ ನಮಸ್ಕಾರ ಐತ ಒಟ್ಟಿಗೆ ಪಂಜ ಮಂಗೇಶ್ರಾಯರ್ನ ನೆನಪು ಮಲ್ಪನ ಒಂದು ಎಲ್ಲೇ ಕೆಲಸ ಮಲ್ತೊಂದಿಲ್ಲ ಪಂಜ ಮಂಗೇಶ್ರಾಯರ್ಗಳ ಕೋಟಿ ಚೆನ್ನಯರ್ಗಳ ದಾನ ಸಂಬಂಧ ಅಂದ್ಕೊಂಡಿದ್ದ ಭಾರಿ ವಿಚಿತ್ರ ಸಂಬಂಧ 1925 ಪತ್ತಿನ ಕೋಟಿ ಚೆನ್ನಯದ ಸುರುತ ಪುಟ ಕವರ್ ಪೇಜ್ ಪುಸ್ತಕದ ಬೊಕ್ಕದ ಉಲಾಯದ ಕತೆ ಮುನ್ನುಡಿ ಐಕ್ ಬರತೇನ ಅವಿ ಅನ್ನ ಎದುರುಡುಂಡು ಐತ ವಿಷಯ ಪಾತ್ರನೇ ದುಂಬು ಬಹುಶಃ ಒಂಚೂರು ಎನ್ನ ವಿಷಯನೇ ಪನ್ನುಡು ದಾಗಿದ ಬಂಡ ಕೋಟಿ ಚರ್ಣನ ರಂಗಸ್ಥಳ ಪಂಜ 800 ಎನ್ ಬಾರಿ ಮುಟ್ಟದೆ ಎನ್ನ ಪೂರ್ವಜರು 200 ವರ್ಷ ದುಂಬು 800 ಇತ್ತಿನಾರು ಇತ್ತಿನಕ್ಕಳು ಬೊಕ್ಕ ಎನ್ನ ಮಾಮಿನ ಕಡೆತಗಳು ಎನ್ನ ಅಮ್ಮೇರ್ನ ಅಕ್ಕನ ಕಡೆತಕ್ಕಳು ಮಾತ್ರ ಪಂಜ ದೇವಸ್ಥಾನ ಪೂಜೆಗಿತ್ತರು ಪಂಜಲಿಂಗೇಶ್ವರ ದೇವಸ್ಥಾನ ಅಂಚಲ ಒಂದು ಸಂಬಂಧ ಉಂಟು ಬೊಕ್ಕಲ ಒಂದು ಆಶ್ಚರ್ಯ ಬಂದ ಬಂದ ಏತೋ ಕಾಲ ಹೊಡೆದು ಬೊಕ್ಕ ಪೋನಾಗ ಎನ್ನ ಸೋದರ ಭಾವನೆ ಇಲ್ಲಲ್ಲ ಎಂಕ ಪಂಜ ಮಂಗೇಶ್ರಾಯರ ಪುಸ್ತಕ ಕೋಟಿ ಚನ್ನ ಸುರುತ ಎಡಿಷನ್ ತಿಕ್ಕಿಟ್ಟು ಅಂಚ ಅದು ಇಡೀ ಒಂದು ರೀತಿಯ ಸಂಬಂಧನೇ ಬೀಳತಿನ ಎಂಚನ್ನು ಒಂದಿನೇ ತಿಳ್ಕೊಂಡು ರಡ್ನೇತ ವಿಷಯ ಬಂಡ ನಾನು ಕಿನ್ನಿಕಮ್ಲಡು ಪುಟ್ಟುತ್ತಿನಾಯಿ ಕಿನ್ನಿಕಮ್ಲ ಬೆಳೆತಿನಾಯಿ ಜೋಶಿಯರು ಜೋರು ಪಡ್ಡು ಕಿನ್ನಿಕಮ್ಲ ಬರ್ದು ಆ ಕಂಬಳ ಆ ಗೆಳೆದಿಡ್ತ ಕಂಬಳ ಹತ್ತು ಕಂಬಳ ಅಂತ ಬಂಡ ಖಂಡ ಅಂದ ಆತೆ ಅರ್ಥ ಮಲ್ಲ ಖಂಡ ಅಂದ ಪಕ್ಕದ ಅಲೈಟು ಗಿಡದಿರಲು ಬರಬಂದಿಜ್ಜಿ ಕಂಬಳಡು ಇತ್ತದ ಲೆಕ್ಕಳು ಮಾತ್ರ ನಮ್ಮ ಪ್ರದರ್ಶನ ಕಲೆಗೆ ಬಂದಾಗ ಕಂಬಳೆಲ್ಲ ಒಂದು ಪ್ರದರ್ಶನದ ಕಲೆ ಆತಂದು ಈ ಜಾಣ ಕಂಬಳ ಅಂದ ಬಂಡ ಗುರು ಕಂಬಳ ಅವಳು ಅಥವಾ ಕಿನ್ನಿಕಂಬಳ ಅವಳು ಎನ್ನೋ ಊರು ಐಟದ ಗಿಡದಿರಲು ಬರ್ಪುಜ ಅವ್ರು ಏರ್ಲು ಏಪಲ್ಲ ಇಜ್ಜಾಂದ ಅಲ್ಪ ಇತ್ತೀನಿ ಬಾಕಿ ರೇಸುಲೇ ಇತ್ತೀನಿ ಆ ಕಾಲೋಳು ಮಾತಾ ಬೇಕು ಕೆಲವು ಕಾಲೋಳು ಮುಖ್ಯ ವಿಷಯ ಬರೋಣ ಮಂಡ ಪಂಜೆ ಮಂಗೇಶ್ರಾಯರು ಕೋಟಿ ಚೆನ್ನಯದ ಕತರು ಒಡೆಂಡ ಎಂಚ ಬರೆಯರು ಐತ ದಾಯಿಗೆ ಅಗತ್ಯ ಬರುಂಡು ಪನ್ಪಿನ ಭಾರಿ ಒಂದು ವಿಸ್ತಾರೋಡು ಪನ್ನಲಿ ಅಂಡ ಭಾರಿ ಸುಲಭೋಡು ಪನ್ಪಾರು ಪಂಜೆ ಮಂಗೇಶ್ರಾಯರು ಮಂಗಳೂರು ಇತ್ತಿನಾರು ಮಂಗಳೂರು ಇದು ಟೀಚರ್ಸ್ ಟ್ರೈನಿಂಗ್ ಸ್ಕೂಲ್ದ ಹೆಡ್ ಮಾಸ್ಟರ್ ಆದಿತ್ತಿನಾರು ಐಡು ತುಂಬು ಮಡಿಕೇರಿಡು ಹೆಡ್ ಮಾಸ್ಟರ್ ಆದಿತ್ತಿನಾರು ಮಡಿಕೇರಿದ ಹೈಸ್ಕೂಲ್ದು ಅಂಚ ಅದು ಆರೆಗೆ ಒಂದು ರೀತಿ ಈ ಪ್ರದೇಶ ಮಂಗಳೂರದ್ದು ಆ ಊರ್ದ ಮುಟ್ಟ ಎಡ್ಡೆ ಪೊಲ ಬಿತ್ತಿನ್ನು ಒಡೆನಾಥ್ ಕೊಲ ಬಿತ್ತಿನಾರಿಗೆ ಆತೆ ಮುಖ್ಯ ಅನ್ಬಂಡ ಬೋಡಾಯನಾಥ್ ಆಟ ಆ ಕಾಲದ ಆಟ ಯಕ್ಷಗಾನ ಆಟ ತುಳು ತತ್ತು ಕನ್ನಡದ ಅಥವಾ ಬಾಕಿ ಭಾಷೆ ಇತ್ತಿನ ಲೈತ ಐನು ಬೋಡಾಯನಾಥರು ತೂತಿನಾರು ಅವು ಯಾವಂದನೇಕ ಆರೆಗೂರಿ ಕ್ಲಾಸ್ಮೇಟ್ ಇತ್ತರು ಪಂಜ ಮಂಗೇಶ್ವರ ಮಂಗಳೂರು ಕಲ್ತೊಂದು ಪುನ ಕಾಲದ ಆ ಆರನ ಕ್ಲಾಸ್ಮೇಟ್ ಇತ್ತಿನಾರು ಬಾಗ್ಲೋಡಿ ರಾಮರಾಯರು ನಂದು ಉದುರು ಗೊತ್ತಿತ್ತಂಡ ನಿಕುಲೆ ಬಾಗ್ಲೋಡಿ ದೇವರಾಯರಿಂದ ಒಂಜಿ ಭಾರಿ ಪ್ರಖ್ಯಾತಿದ ಇಂಡಿಯಾದ ಅಂಬಾಸಿಡರ್ ಆದಿತ್ತರು ರಷ್ಯಾಡ್ ಇಟಲಿಡು ಮಾತ ಇತ್ತಿನಾರ್ತು ಅದು ಕೆಲವು ಕಾಲಡು ಬಾಗ್ಲೋಡಿ ದೇವರಾಯರು ದೇವರಾಯರನ್ನ ನೇಲ್ಯಮ್ಮರು ಸಂಬಂಧೋಡು ಅಮ್ಮೇರನ್ನ ಕಜಿನ್ ಪಳೆಯರು ಬಾಗ್ಲೋಡಿ ರಾಮರಾಯರು ಒಂದು ಮುಕ್ಕಲು ಇರುವರಲ್ಲ ಆ ಕಾಲಡು ಬೋಟುಡು ಬಂಟ್ವಾಳದ್ದು ಕುಡ್ಲಾಗ ಬರೋಂದಿತ್ತರಿಗೆ ಉಳ್ಳಾಲಗೆ ಆ ಕಾಲೋಡು ಟ್ರಾನ್ಸ್ಪೋರ್ಟ್ ಆಗಲಿಗೆ ಇತ್ತಿನ ಅನುಕೂಲದ ಒಂದು ಆ ಕಾಲೋಡಿಗೆ ಇರುವರೆಲ್ಲ ಬರೋಂದಿಪ್ಪನಾಗ ಅದು ಭಾರಿ ಯೋಜನೆಯಲ್ಲಿ ಮಾತಾಡಿದ್ದಾರೆ ಬೆಕ್ಕೊಂಜ್ ಕೆಲವು ಕಾರಣದವರ ಬಾಗ್ಲೋಡಿದ ರಾಮರಾಯರು ಕಿನ್ನಿ ಕಂಬಳೆ ಸೆಟ್ಲ್ ಆವಳು ಬರ್ತೀನಿ ಅದನ್ನು ಅಲ್ಪನೆ ಒಂದು ಇಲ್ಲು ಮಲ್ತದೆ ಒಂದು ಶಾಲೆ ಸುರು ಮಲ್ತಾರೆ 1908 ಇಸ್ವಿಡು ಒಂದು ಶಾಲೆ ಸುರು ಮಲ್ತಾರೆ ಎಲಿಮೆಂಟ್ರಿ ಶಾಲೆ ಕಿನ್ನಿ ಕಂಬಳ ಐತ ಮುಕ್ಕ ಐಟ್ಲ ಎಂಚನ್ ಬಂಡ ಇಂದು ಪೂರ ಒಂದು ರೀತಿ ಆ ಕಾಲ ಗೊತ್ತಿತ್ತಿನ ಗೊತ್ತಿತ್ತಂಡ ಇಂಗ್ಲೀಷದ್ದು ಕನ್ನಡ ಅಥವಾ ಕನ್ನಡ ಶಾಲೆಯಲ್ಲಿ ಇಂಗ್ಲೀಷ್ ಎಂಚ ಕಲ್ಪೋದು ಇಂಗ್ಲೀಷ್ ಶಾಲೆಯೊಳಗೆ ಕನ್ನಡ ಎಂಚ ಕಲ್ಪೋದು ಪನ್ಪಿನ ಸಮಸ್ಯೆ ಇತ್ತಿನ ಕಾಲ ಪಂಜ ಮಂಗೇಶ್ ರಾಯರಿಗೆ ಕೆಲವು ರೀತಿಡು ಕನ್ನಡ ಶಾಲೆಯಲ್ಲಿ ಶುರು ಮಾಡ್ಬೋದಂಡ ಈ ರೀತಿಡು ಇಂಗ್ಲೀಷ್ ಶಾಲೆಗೆ ಸರಿಯಾದ ಅಥವಾ ಸರಿ ಮೆಗಲಾದ ಗುರುಕುಲ ಹತ್ತೊಂದನೇ ಶಾಲೆಯಲ್ಲಿ ಎಂಚ ಪೊಡ್ದು ಆಲೋಚನೆ ಮಾಡ್ತೀರಿ ಐಕ್ ಆರು ಮಲ್ತಿರೋಂಜಿ ಮಲ್ಲ ಕೆಲಸ ಬಂಡ ಬಾಲ ಸಾಹಿತ್ಯ ಮಂಡಲ ಬಂದೊಂಜಿ ಎಲ್ಲ ಸಾಹಿತ್ಯ ಮಂಡಲ ಶುರು ಮಾಡ್ತೀರಿ ಮಂಗಳೂರಿಗೆ ಆ ಕಾಲಡು ಕೆಲವು ಜಾನಪದ ಕಥೆಲೇನ್ ಮಾತ ಕನ್ನಡ ಎಲ್ಲೆಲ್ಲ ಪುಸ್ತಕ ಅಥವಾ ಪುಸ್ತಿಕೆ ಅಂದ್ಬರಡು ಎಲ್ಲ ಪುಸ್ತಕ ಅದು ಪ್ರಕಾಶನ ಮಾಡ್ತೀರಿ ತನ್ನ ಸ್ವಂತ ಖರ್ಚಿದು ಒಂಜಾಣೆಗೆ ಒಂದು ಪುಸ್ತಕ ಮೂರು ಪೈ ಒಂದು ಪುಸ್ತಕ ಕೆಲವು ಇಂಚಿನ ಮಾತ ವಿಚಿತ್ರ ಪ್ರೈಜಿಂಗಿದ ಪುಸ್ತಕಗಳು ಇತ್ತಂದೆ ಹೆಚ್ಚಿದಕ್ಕೆ ಆರೇ ಚಿತ್ರ ಬರೆಯೊಂದು ಇತ್ತರಿಗೆ ಆ ಕಾಲಡು ಎಂಚನೋ ಬ್ಲಾಕ್ ಮಲ್ತದು ಎಂಚನೋ ಕಲ್ಲಚ್ಚಿಡ ಕೊಂಜಟ ಪ್ರಿಂಟ್ ಮಲ್ತೊಂದಿತ್ತರು ಬಾಸೆಲ್ ಮಿಷನ್ ಒಟ್ಟಿಗೆ ಅವರಿಗೆ ಹೆಚ್ಚು ಸಂಬಂಧ ಇಜ್ಜಾಣ ಒಂದು ರೀತಿಯ ಕಾಂಪಿಟೇಷನ್ ಇತ್ತಂದೆ ಪಣ್ಣ ಬೇರೆ ಗೌರ್ಮೆಂಟ್ ಸರ್ಮೆಂಟ್ ಆದ್ರಿಂದ ಅಕ್ಕಲ್ದ ಬಾಕಿದಗಳ ಪಾತ್ರ ಸಂಶಯ ಇತ್ತಂದೆ ಅಂಚ ಅದು ಆರನ ಸ್ವಂತ ಪ್ರಯತ್ನ ಇದನ್ನು ಮಾತ್ರ ಪ್ರಯತ್ನ ಮಾಡ್ತಿರಾರು ಸುರೂತ ಕೆಲಸ ಬಂಡ ಆ ಕಾಲೋಡಿ ಇತ್ತಿನ ಬಾಕಿ ಕಥೆಲ್ಲಿ ಒಟ್ಟಿಗೆ ಜಾನಪದ ಕಥೆಲ್ಲಿ ಪಂಡೆಯನ್ನು ಸುರುಕು ಸುರು ಮಾತಿನ ಅದು ಹೆಣ್ಣು ಸತ್ತು ಕಾಗೆ ಬಡವಾಯಿತು ತಟಪಟ ಹನಿಯಪ್ಪ ಬೊಕ್ಕ ಇಂಚಿನ ಏತೋ ಗುಡುಗುಡು ಗುಮ್ಮಟ ದೇವರು ಇಂಚಿನ ಪುಸ್ತಕಗಳು ಮಾತ್ರ ಜೋಕಲಿಗಾದ ಪ್ರಕಾಶನ ಮಲ್ತಾರೆ ದಾಯಿಗೆ ಪಂಡ ಜೋಕಲಿಗೆ ಓದಿರ ಆ ಕಾಲೋಡು ಕನ್ನಡದಲ್ಲ ಪುಸ್ತಕನೇ ಇಜ್ಜಾಂಡ್ ಅಂಚಿನ ಕಾಲೋಡ ಶುರು ಮಾಡ್ತೀನಿ ಕೆಲವು ದಿನದ ಬಕ್ಕ ಅವರಿಗೆ ಯೋಚನೆ ಬರ್ತಂದು ಬಾಕಿ ಇಂಗ್ಲೀಷಿಡಿ ತನ ಕೃತಿಯಲ್ಲಿಲ್ಲ ಪರ್ಟಿಕ್ಯುಲರ್ಲಿ ಜಾನಪದ ಕಥೆಗಳನ್ನ ವಿಷಯ ಬಾಸೆಲ್ ಮಿಷನ್ ದಕ್ಕಲು ಮಾಡ್ತೇನೆ ಕೆಲಸ ಮ್ಯಾನರ್ ಬಕ್ಕ ಮಾತೆಲ್ಲ ಮತ್ತು ಕೆಲವು ಎರಡು ಮೂರು ಜನ ಇದ್ದಾರೆ ಮ್ಯಾನರ್ ಈಗ ಸಕಲು ಮಾತು ಇತ್ತೇನ ಮುಕ್ಕಳು ಬೆಳೀತೇನ ಅಥವಾ ಮುಕ್ಕಳು ಸಂಗ್ರಹ ಮಾಡ್ತೀನ ಪಾಡ್ದಲ್ಲೇನೆ ಅವ್ರ ತೂದು ಕನ್ನಡಗೂ ಭಾಷಾಂತರ ಮಾಡ್ತಿದ್ದೆ ಸುರುಕು ಇಂಗ್ಲೀಷ್ದು ಭಾಷಾಂತರ ಮಾಡ್ತಿದ್ದಾರೆಗಳು ಇಂಡಿಯನ್ ಆ್ಯಂಟಿಕ್ ಪೀರಿಯಡ್ ಒಂದು ಕಿನ್ಯ ಕಥೆ ಅದು ಬರ್ತಿತ್ತು ಒಂದು ರೀತಿ ಅವು ಸುಸಂದಬ್ಬ ಸುಸಂಬಂಧ ಅಂತ ಇಜ್ಜಾಂಡ್ ಕತೆ ಕಲೆ ಕಲೆಕ್ಟ್ ಮಾಡ್ತೀನ ಮಾತ್ರೆಗಳು ಗೊತ್ತುಂಡು ಇತ್ತೆಲ್ಲ ಎರಡಾಂಡ್ಲ ಒರಿಯಡ ಸಿರಿ ತಂಚಿನ ಪಾಡ್ದನ ಅಥವಾ ಕೋಟಿ ತನೇದಂತನೇ ಪಾಡ್ದನ ಇಡೀ ರಾತ್ರಿ ಪನ್ಪಿನ ಅಯ್ಯನ ಯಾತೋ ಒಂದು ಕಾಲಕ್ಕೆ ಸಂಸ್ಥಿಟ್ ಮಾಡ್ತದೆ ಬೋಡನಾತೈನ ಎಂಚ ಕತೆತೋ ರೂಪಡ ಪನ್ಪಿನ ಬಂದು ಸಂಶಯ ಬರ್ತಂಡೆ ಅಂಚ ಅದು ಆರು ಭಾಳ ಒಂದು ವಿಶೇಷದ ಕೆಲಸ ಮಾಡ್ತೀರಿ ಅವೇ ಪುಸ್ತಕನ ಕೋಟಿ ಜನರ ಪಾಡ್ದನೇ ತುಳುಟಿತ್ತೇನೆ ಕನ್ನಡ ಬರೆಪಾರು ಕನ್ನಡ ಭಾಷಾಂತರ ಮಲ್ಪರು ಕಾರಣ ಪಂಡ ಪಂಜಾಬ್ ಮಂಗೇಶ್ವರಗಳ ಕನ್ನಡ ಇದು ತುಳು ಆತ ಹೆಜ್ಜೆ ಬರೋಂದು ಇಜ್ಜಾಂಡ್ ಭಾಷಾಂತರ ಮಲ್ತದೆ ಐತ ಪೆರ್ಮೇನೆ ಆ ಭಾಷೆದ ಪೆರ್ಮೇನೆ ಅಂಚನೆ ಒರಿಪಾದ ಎಂಚ ನನಂಜಿ ಭಾಷೆ ಬರೆಯಲಿ ಬಂದ್ಮೇಲೆ ಅದಕ್ಕೆ ಮಲ ಸಂಶಯ ಇತ್ತಂಡ್ ಅಲ್ಲ ಎಡ್ಡೆ ಓದ್ನಾರ ಸಾಹಿತ್ಯ ಆ ಕಾಲೋಡು ಅಂಡ್ಲ ಇಂಚಿನ ಒಂದು ಪ್ರಯತ್ನ ಮಾಡ್ತೀರಿ ಅಂಚಾದೆ ಯಾರು ಬಾಗ್ಲೂಡಿ ರಾಮರಾಯಣ ಹೋದು ಇರೆಗೆಂಚಲ ತುಳು ಬರ್ಪಣ್ಣತ್ತ ಒಂಜಾತ ಭಾಷಾಂತರ ಮಲ್ತುಕೊರಲಿ ಅಂದ್ಕೊಂಡಿರು ಬಾಗ್ಲೋಡಿಯರು ರಾಮರಾಯ ಬಾಗ್ಲೋಡಿಯರು ಭಾಷಾಂತರ ಮಲ್ತು ಕೊರಿಯರು ಕೊರಪಿನಾಗ ದುಂಬು ಅರೆಗಳ ಕೆಲವು ಸಂಶಯ ಬರ್ತಂಡ ಅಲ್ಪನೆ ಕಿನ್ನಿ ಕಂಬಳದಲ್ಲಿ ಜನನ್ನು ಪೆದ್ಪಾಯಿಂದಲೆ ನಾಗುಂದಿತ್ತಲೆ ಅಲ್ಲಿಗೆ ಪಾರ್ದನೆ ಬರ್ತೊಂದು ಇತ್ತಿಗೆ ಆಳ್ದ ಕೇಂದ್ರದು ಕೆಲವು ವಿಷಯನ ಕಲೆಕ್ಟ್ ಮಾಡ್ತದೆ ಒಟ್ಟಿಗೆ ಅದು ಕನ್ನಡ ಭಾಷಾಂತರ ಮತ್ತು ಕೊರಿಯರಿಗೆ ಇದು ಕೊರಿ ಬಕ್ಕ ಪಂಜ ಮಂಗೇಶ್ವರಿಗೆ ಭಾರ ಕಷ್ಟ ಅಂಡಿಗೆ ಎಂಬ ವರ್ಷ ಈ ಭಾಷಾಂತರ ತನ್ನ ಕೈಟೈದು ಒಂದಿತ್ತಿರಿಗೆ ದಯಗಿನ ಪಂಡ ಆ ಪಾಡ್ದನಳು ಅಸಂಭವ ಅಸಾಧ್ಯ ಹಿಂಚಿನ ಮಾತ ವಿಷಯಗಳಿತ್ತಂಡ ಕೆಲವು ಕಡೆ ಇಟ್ಟು ಕೋಟಿ ಚೆನ್ನ ಕ್ರೌರ್ಯ ಅಲ್ಪ ಆ ಕಾಲೋಡು ಬರೋಂದಿತ್ತಿನ ಜೋಕ್ಲಿಗೆ ಪಂಪಿನ ಕಥೆಗಳು ಅತ್ತವೆ ಹಂಚಿನ ಮಾತ ಅಂಚ ಅದು ಪುರಾಣೋಡಿಪ್ಪು ಅಂಡ ಇಂಚಿನ ಜಾನಪದ ಅಂಚಿನ ಒಂದು ಕ್ರೌರ್ಯ ಬರೆಯ ಸಾಧ್ಯ ಅಂಚ ಅದು ಐನ್ ಮಾತು ಬೊಡ್ದು ಎಂಚ ಸಾಧ್ಯ ಉಂಡ ಅಂಚ ಒಂದು 74 ಅಥವಾ 75 ಪುಸ್ತಕ ಪುಟ್ಟದ ಪುಸ್ತಕ ತಯಾರಾಪಿನ ಆತು ಕೋಟಿ ಚೆನ್ನ ಕತೆ ಬರೆಯರು ಆಂಡ್ಲ ಐಟಾರು ಬರಿಪಾಯಿನ ಕೆಲವು ವಿಶೇಷಗಳು ಭಾರಿ ತುಳುತ ಕೆಲವು ನಡೆಗಟ್ಟಲು ಅಥವಾ ನುಡಿಗಟ್ಟಲು ಆ ಕಾಲ ಬರೋಂದಿತ್ತಿನ ಸೊಕ್ಕಿನ ಓಲೆ ಸುಡುಗಾಡ ಓಲೆ ಪನ್ಪಿನ ಕೋಪದ ಪಾತ್ರರಲ್ಲು ಕಂಬಳದ ಕತೆ ಅಕೇರಿಗೆ ಕೋಟಿ ಚೆನ್ನಯರು ಮರಣ ಬಂದಿನ ಕತೆ ಕಾಯ ಬಿಟ್ಟು ಕೈಲಾಸಕ್ಕೆ ಸಂದ ಕತೆ ಅಲ್ಲಿ ಮಾತಾ ಭಾರಿ ಪೊಲ್ಲುಡ ಅದಕ್ಕೆ ಬರೆಯೋದು ಸಾಧ್ಯ ಅಂಟು ಇಂದು ನೆತ್ತೊಂಜಿ ವೈಶಿಷ್ಟ್ಯ ಅನ್ಕೊಂಡ ಈ ಭಾಷಾಂತರ ಅದು ಪುಸ್ತಕ ತಯಾರಾದು ಓ ಪ್ರಿಂಟ್ ಅದು ಬರೋಣ ಅಂದರೆ ಸಾಧಾರಣ 8 ವರ್ಷ ಕರಿಂಡಿಗೆ ಆತನಾಗ ಏತೋ ಬದಲಾವಣೆ ಆದಿತ್ತಿಂಡು ಆಂಡ್ಲ ಅಯ್ನ ಬುಡಂದೇ ಬರೀರು ಇಂದುವೇ ಕಾಲಿಕ್ಲಿಗೆ ಗೊತ್ತಿತ್ತಿಂಡ ಕನ್ನಡದ 1ನೇ 2ನೇ ಕ್ಲಾಸ್ದ ಪುಸ್ತಕ ಎಲ್ಲ ಪಂಜ ಮಂಗೇಶ್ವರೇ ಅಡಿಟ್ನ ಬರೋಂದಿತ್ತಿಂಡು ಪಕ್ಕ ಶಿವರಾಮ್ ಕಾರಂತ ಹಕ್ಕುಲ್ನ ಎಲಿಮೆಂಟ್ರಿ ಪುಸ್ತಕ ಕೊನತಿರಲಿಲ್ಲ ಸುರೂತ ಎಲಿಮೆಂಟ್ರಿ ಪುಸ್ತಕಗಳು ಭಾರಿ ಮುಖ್ಯ ಇತ್ತಿಂಡು ಓಡಂಬಿಟ್ಟು ಅನ್ಬಂಡ ಹೆಂಗು ಆಶ್ಚರ್ಯ ಆಗ್ಬಿಡು ಎನ್ನ ಮೇಲೆ ಪಣಂದಿತ್ತರು ಕಿನಿಕಮಲದ ಶಾಲೆಡು 1ನೇ ಕ್ಲಾಸ್ಗೆ ಪುಸ್ತಕ ಮಾಸ್ಟ್ರಿಗೆ ಓದಿರಗೆ ಜೋಗಳಿಗೆ ಓದಿರತ್ತೆ 2ನೇ ಕ್ಲಾಸ್ ಬಂದಾಗ ಅರ್ಧ ಪುಸ್ತಕ ಜೋಗಳು ಓದೋಳು ಆ ಬಕ್ಕ ಬರೆಯೋಳು ಕಲ್ಪೋಳು ಆ ಭಾಷೆದ ಒಂದು ನಡವಳಿಕೆ ಬರೋಡು ನನ್ನ ಕನ್ನಡ ಭಾಷೆದ ಉಪರೇ ಅವು ಬೇತ ಬೇತ ಭಾಷೆದು ಬರ್ಕೊಂಡು ಅಕ್ಕಲೇ ಇನ್ನು ಸರಿ ಆವಡಂಡ ಒಂದು ರೀತಿ ಸ್ಟ್ಯಾಂಡರ್ಡ್ ಕತೆ ಬೋಡಾಕೊಂಡು ಅಂಚಾದೆ ಈ ಕತೆಗಳನ್ನೆಲ್ಲ ತಯಾರು ಮಾಡಿ ತೆರೆದು ಪಡೋದು ಎರಡ ಒಂದು ಆತು ನೋಡ್ಸುಂಡು ಮುಲ್ಪ ಇದು ಬೋಡಂದ ಒಂದು ರೀತಿ ಈ ಸ್ಟ್ಯಾಂಡರ್ಡೈಸೇಷನ್ ಕತೆ ಅಗತ್ಯದ ಕತೆದ ಅಗತ್ಯ ಹೆಂಚಿನ ಪಿನ ಅವು ಬಹುಶಃ ಪಂಜ ಮಂಗೇಶ್ವರಿಗೆ ಅರ್ಥ ಆತಿನ ಆತು ಬಾಕಿ ತಗೊಳ್ಳಿ ಗೊತ್ತಾತು ಜಿ ಆಗ ಮಾತ್ರ ಆತ ಆನೆಸ್ಟ್ಲಿ ನೆಟ್ ಪುಸ್ತಕ ಅದನ್ನ 300 ಬರೀತಿರು ನೆಟ್ಟು ಹೆಂಗಲು ಕೆಲವೇನು ಬಿಡೋದಾಂಡು ಕೆಲವು ಸೇರ್ಸಾವಡಾಂಡು ಸೊ ನೀವು ಸುದ್ದಂ ಬಂದು ಕತೆ ಮಲ್ಪಂದ ಐಕ್ ಹೆಂಚಿನ ಸೇರ್ಸಾವಡ್ದು ಐಲ್ಲಾರ ಬರೀತಿರು ಅದನ್ನ 300 ಇಂತ ಒಂದು ಆಶ್ಚರ್ಯ ಇತ್ತದ ಕಾಲದ ಜನಕ್ಕಲೇ ಪ್ಲೇಜಿಯಾರಿಸಂ ಮಾತಾಡಲಿಲ್ಲ ಪಿ ಎಚ್ ಡಿ ತಿಳಿಸಿದ್ರೆಲ್ಲ ರಾಶಿ ಬರೋದು ಪುನಃ ಕಾಲಡೆ ತಾನು ಇನ್ನೊಬ್ಬ ಒರಿಯ ತಾನು ಮಲ್ತಿನೇ ಇನ್ನೊರೇ ನ ಕಾರಣ ಇನ್ನೂರಿಗೆ ಸ್ವಂತ ಸಂಧಾನ ಒಂದು ವಿಶೇಷನೇ ಪಂಚಮಹೇಶ್ವರಾಯಣ ಒಂದು ವೈಶಿಷ್ಟ್ಯ ಅಂತ ನಾನು ನೇತೊಂದಿಲ್ಲ ಆಂಡ ಆತಿನ ಗ್ರಂಥ ಒಂದು ಸ್ಟ್ಯಾಂಡರ್ಡ್ ಆಗ್ಬಿಟ್ಟು ನನ್ನೋರಿಗೆ ಪೆತ್ತ ಬೊಕ್ಕದ ಕಾಲೋಡು ಕೋಡಿ ಚೆನ್ನ ಕತೆ ಬೋಳಂಡ ಅಕ್ಕಳಿಗೆ ಆಧಾರ ಕಂತೆ ತಿಕ್ಕೊಂಡು ಇತ್ತೀನಿ ಪಾಡ್ದನಲ್ಲತ್ತು ಪಾಡ್ದನ ಎಂಚಾಂಡ ಅವಳು ಎಂಚಿನ ಇತ್ತಿಂದ ಎರಗಲೇ ಗೊತ್ತಿಜ್ ನಿಜವಾಗಿ ತಿನ್ಕೊಳ್ಳೇಗೆ ಗೊತ್ತುಂಡು ಪಾಡ್ದನ ಕೇಂಡದು ಎರಗಾಂಡ್ಲ ಅರ್ಥ ಆಗ್ಬಿಂಡ ಒಂದು ಆಟೋಡ 14 10 ಗಂಟೆನ ಕುಲ್ಲೊಂದು ಇಡೀ ಕಾಣ್ಬಿಟ್ಟು ಹೋದುಂಡ ಪಂಪಿನಕ್ಕಳಿಗೆ ಅರ್ಥ ಆಗ್ಬಿಂಡ ಇಜ್ಜ ಗೊತ್ತಿಜ್ಜಿ ಐತ ನುಡಿಗಟ್ಟಲೆಲ್ಲ ಅರ್ಥ ಆವಡು ಶಬ್ದ ಅರ್ಥ ಆವಡು ಏತೋ ಗ್ರೇಡ್ ಗೊತ್ತಿಜ್ಜಿ ಕಂಬಳ ಅಂದು ಪಡಲೆ ಕದೇ ಆಡೋಜ್ಜಿ ಒಂದು ಕಂಬಳ ಬೇತೆ ಅಲ್ಪ ನಿಜವಾದ ಉಪ್ಪಿನ ಕಂಬಳ ಬೇತೆ ಇಂಚಿನ ಮಾತ್ರ ಸೇರಿಸೋ ಒಂದು ಭಾರಿ ಒಂದು ವಿಶೇಷ ರೀತಿಗೆ ಎಡಿಟಿಂಗ್ ಹೆಂಚಿನ ಅಂತ ಪಂಪಿನೇ ಪಂಚಮಹೇಶ್ವರ ಕಲ್ಪಾಯರು ಬರೆದು ತೋಜಾಯರು ಅವು ಭಾರಿ ವಿಶೇಷ ನೆರೆದು ಯಾನು ಕಲ್ತಿನ ಕೆಲವು ವಿಷಯಗಳು ಉಂಟು ಪುರಾಣಿ ಪೃಥ್ವಿ ಪಂಡ್ಲೆಕ್ಕ ಪಂಡಿ ಬೊಕ್ಕ ಒಂಚೂರಿ ಅನುಭವದಾಂಡು ಬೇತ ರೀತಿ ಅವು ಇಂಚ ಒಂಜಿ ಹೆಂಚಿನೇ ಒಂಜಿ ಕತೆಟ ಬದಲಾವಣೆ ಮಲ್ಪಡಣ್ಣ ಎಡಿಟ್ ಮಲ್ಪಡಣ್ಣ ಅವು ಹೆಂಚಿನ ಅಂದ್ರೆ ನನಗೆ ಗೊತ್ತಾಗಬಿಡು ಇಜ್ಜಾಂಡ ಓಡಿಗಳನ್ನು ಮನೆ ಎತ್ತಾವಚ್ಚು ನೆತ್ತ ಒಂದು ಕತೆ ಬಂದ್ಬೇಡ ಎನ್ನ ಒಂದು ಗುರುಕುಲ್ಲ ಸಂಗೀತದ ಮಲ್ಲ ಗುರು ಭಾಳ ಫೇಮಸ್ ಆರ ಎಂಕುಲ ಕತ್ತು ಆರು ಆರನ ಕಣ್ಣಿನ ಗುರು ಕೂಡ ಆರೇ ಒಂದು ರೀತಿಡು ಕಲ್ತೊಂದು ಉಪ್ಪನಾಗ ಈ ಅನ್ನ ಕಂಡನಿ ಎನ್ನ ಗುರುನ ಕಂಡನಿ ಪೀದ ಲಕ್ಕೊಂದು ಅಂತ ಎಕ್ಸ್ಪೆರಿಮೆಂಟ್ ಮಲ್ಪ ದಾಡಿಯರಿಗೆ ಆತನಾಗ ಅಮ್ಮಪ್ಪ ಎನ್ನ ಗುರು ಪಂಡಲ್ಗೆ ನೀ ಅಧಿಕ ಪ್ರಸಂಗ ಮಲ್ಪೋಚಿ ಹೆಂಚಿನ ಸರಿ ಉಂಡು ಅಥವಾ ಒಂದು ಆದರ್ಶ ಅಥವಾ ಒಂದು ಮಾಡೆಲ್ ಅಥವಾ ಒಂದು ವಿಶೇಷ ಶಬ್ದ ಇಂಗ್ಲೀಷಲ್ಲಿ ನಾವು ಉಪಯೋಗ ಮಲ್ವ ರಿಜಿಸ್ಟರ್ ಆಗಿನ ಒಂದು ಕತೆ ಇಜ್ಜಾಂಡ ಐಡ್ದು ನಿನ್ನ ಹೆಂಚಿನ ಎಕ್ಸ್ಪೆರಿಮೆಂಟ್ಲ ಸಾಧ್ಯ ಆಗ್ಬಿಟ್ಟು ರಾಗ ಹೆಂಚಿನ ನೀನು ರಿಜಿಸ್ಟರ್ ಒಂದು ಸಿದ್ಧಾಂತದ ಪ್ರಕಾರ ಕಲ್ತಿದ್ದೀರ ನಿನ್ನ ಯಾವ ಪ್ರಯೋಗಗಳ ಮಲ್ಪರೆ ಆಗ್ಬಿಟ್ಟು ಯಾವ ಸುಧಾರಣೆ ಮಲ್ಪರೆ ಆಗ್ಬಿಟ್ಟು ಅವು ಬಹುಶಃ ಕನ್ನಡದಲ್ಲ ಸತ್ಯ ಅಂಡು ಕೋಟಿ ಜನರ ಕತೆಟ್ಲಂದು ಸತ್ಯ ಅಂಡು ಪಂದಬೇಟು ವೆಂಕಟರಾಯರು ಮಲ್ಪಿನಾಗ ಆ ಕಾಲೋಡು ಪ್ರಸಂಗ ಬರೀನಾಗ ಆರು ಮಲ್ತಿನ ಸುಧಾರಣೆಯಲ್ಲಿ ಮೇಲಿನ ಸ್ಟ್ಯಾಂಡರ್ಡ್ ಕತೆ ತಮಿತ್ತೆ ಬತ್ತೆ ಅಂತಂದೆ ಬಾಕಿ ದಾಲ ಕತೆ ತಮಿತ್ತ ಆರನೇ ಕಪೋಲ ಕಲ್ಪಿತ ದಾಲ ಹೆಚ್ಚಿ ಇಂದು ಪೂರ ಒಂದು ರೀತಿದ ರಿಜಿಸ್ಟರ್ಡ್ ಕತೆದೇ ಅದು ಉಪಯೋಗ ಮಾಡ್ಕೊಂಡು ಇದುವೇ ಭಾಷೆದ ಒಂದು ವಿಶೇಷ ಒಕ್ಕ ವೈಶಿಷ್ಟ್ಯ ಅಂದು ಪಂಡಿತ ಬಹುಶಃ ಎನ್ನ ರೆಡ್ಡೇ ಪಾತ್ರ ಮುಗಿಪೋಯ್ ಎಗ್ಗಳ ಇದ್ದಂಥ ಕಷ್ಟ ಇಜ್ಜಂಡ ಎಗ್ಗಳು ಪಾತ್ರ ಸುಲ್ಮಲ್ ತಿಂದ ಪುಲ್ಯ ಬಿಟ್ಟ ಪಾತ್ರ ಅದೇ ಗೊತ್ತು ಬಾಕಿ ಜೋಶಿಲ್ಲ ಅದೇ ಅಲ್ಲ ಅದು ಇತ ಬಂದಿಕ್ಕೆ ಎನ್ನ ನಮಸ್ಕಾರ ನಮಸ್ಕಾರ
1: ಬಂದುಲೆ ಯಕ್ಷಗಾನದ ಪಿರಿಯ ಸಾಧಕಿರ್ನ ಬುಕ್ಕ ಕೋಟಿ ಚೆನ್ನಯ್ಯ ಕತೆ ಕತೆ ಬರೀತಿನಾರು ಬೊಕ್ಕಿನ ಸಂಧಿದ ಮೂಲಕ ನಮ್ಮ ನೆನಪು ಮನ್ಪುನಂಚಿನ ಈ ಕಾರ್ಯಕ್ರಮ ಇಡಕ್ಕೆ ಮುಗಿತಲಾಪುಂಡು.
0: ಈತನೇಟ ಇಂಚಿಪ್ಪ ಕುಡ್ಲದ ತುಳು ಭವನದ ಸಿರಿಚಾವಡಿಡ್ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಂಚನೆ ಥಿಯೇಟರ್ ಯಕ್ಷ ರಿಜಿಸ್ಟರ್ಡ್ ಮೊಕಲ್ನ ಒಟ್ಟು ಸೇರಿಕಿಡ್ ಯಕ್ಷಗಾನ ಸಾಧಕರ ಸಂಸ್ಮರಣೆ ತುಳು ತಿಟ್ಟಿನ ಪೂರ್ವರಂಗ ಸಹಿತ ಯಕ್ಷಗಾನ ಪೂರ್ವರಂಗ ಸಹಿತ ಯಕ್ಷಗಾನ ಈ ಲೇಸಿಡ್ ಪಂಜೆ ಮಂಗೇಶ್ವರಾಯರ ಬರೆಯನ ಕೋಟಿ ಚೆನ್ನಯ್ಯರ್ನ ಎಲ್ಯ ಕತೆ.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ನೀರ್ಚಾಲಿನಲ್ಲಿ ನಡೆದ ಕಾಸರಗೋಡು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಮುದ್ರಿತ ಪ್ರಸಾರವನ್ನು ಕೇಳ್ತಾ ಬರೋಣ.
1: ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಮೋಹನ್ ಕುಂಟಾರ್ ಇವರು ತಮ್ಮ ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ.
2: ಸಭೆಯಲ್ಲಿ ನನ್ನ ಗುರುವರ್ಗದವರಿದ್ದಾರೆ, ಅವರಿಗೆಲ್ಲ ವಿನಮ್ರ ನಮನಗಳು. ಕನ್ನಡ ಸಾಹಿತ್ಯ ಸಂಸ್ಕೃತಿ ಸಮ್ಮೇಳನದ ಅಧ್ಯಕ್ಷನಾಗಿ ನನಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಜವಾಬ್ದಾರಿ ಏನಿಲ್ಲ, ಅಧ್ಯಕ್ಷ ಭಾಷಣ ಮಾಡಬೇಕಷ್ಟೇ. ಅಂದರೆ ಯಾಕೆ ನನ್ನನ್ನೇ ಆಯ್ಕೆ ಮಾಡಿದರು ಬನ್ನಾರಿ ಅವರು ಅಂತ ನನಗೆ ಈ ಜವಾಬ್ದಾರಿ ಒಪ್ಪಿಸಿದ ದಿನಗಳಿಂದ ಮತ್ತೆ ಮತ್ತೆ ಕಾಡುತ್ತಾ ಇದೆ. ಅಲ್ಪಮತಿಯನ್ನು ನಾನು ಹೊರಿಸಿರುವ ಹೊಣೆ ಬಲುಬಾರ ಅರ್ಹನನು ಅನರ್ಹನನ್ನು ಒಲುಮೆಯಿಂದ ಮನ್ನಿಸಿ ಹರಸಿ ಎಂಬುದೊಂದೇ ಪ್ರಾರ್ಥನೆ. ಇಂತಹ ಗೌರವಕ್ಕೆ ನಾನು ಅರ್ಹನೋ ನಾನರಿಯೇ, ನಿಮ್ಮೆಲ್ಲರ ಪ್ರೀತಿ ಔದಾರ್ಯ. ನನ್ನ ಸಾಹಿತ್ಯ ಪ್ರಯತ್ನ ಇದ್ದರೆ ಸ್ವಲ್ಪ ಮಟ್ಟಿನ ಪೂರ್ವಜನ್ಮದ ಪುಣ್ಯ, ಇವೆಲ್ಲ ಸೇರಿ ನನಗೆ ಜವಾಬ್ದಾರಿ ಅಥವಾ ಗೌರವ ದೊರಕಿದೆ ಅಂತ ನಾನು ಭಾವಿಸ್ತೇನೆ. ಭಾಷಾವಾರು ಪ್ರಾಂತ್ಯ ವಿಂಗಡಣೆಯಾಗಿ 70 ವರ್ಷಗಳು ಸಂದು ಭಾಷಾವಾರು ಪ್ರಾಂತ್ಯ ವಿಂಗಡಣೆಯ ಕಾವನ್ನು ಕೆಚ್ಚನ್ನು ಮೈದುಂಬಿಕೊಂಡಿದ್ದಂಥ ಅನೇಕ ಹಿರಿಯರು ಕಣ್ಮರೆಯಾಗಿದ್ದಾರೆ. ಕೆಲವು ಜನ ಮಾತ್ರ ಈಗ ನಮ್ಮೊಂದಿಗಿದ್ದಾರೆ. ಇಂತಹ ಸಂದರ್ಭದಲ್ಲಿ, ಸಂಸ್ಕೃತಿ ಸಂವರ್ಧನೆಯ ಸಂದರ್ಭದಲ್ಲಿ ಇಂತಹ ಕಾರ್ಯಕ್ರಮಗಳು ಯಾಕಾಗಬೇಕು? ಹೇಗೆ ಸಂಸ್ಕೃತಿ ಸಂವರ್ಧನೆಯನ್ನು ಈಗ ಮಾಡುವುದಷ್ಟೇ ಅಲ್ಲ, ಮುಂದಿನ ತಲೆಮಾರಿಗೆ ಅದನ್ನು ಕೊಂಡೊಯ್ಯಬೇಕು ಎನ್ನುವುದರ ಕುರಿತು ಕೆಲವು ಮಾತುಗಳನ್ನು ನಾನು ಈ ಸಂದರ್ಭದಲ್ಲಿ ವಿಸ್ತರಿಸ ಬಯಸ್ತೇನೆ. ವೈದ್ಯಕೀಯ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಹೆಸರು ಮಾಡಿದಂಥ ಡಾಕ್ಟರ್ ರಮಾನಂದ ಬನಾರಿ ಅವರ 85ರ ಹುಟ್ಟುಹಬ್ಬದ ಸಂಭ್ರಮ ಇದು. ಅವರಿಗಷ್ಟೇ ಸಂಭ್ರಮ ಅಲ್ಲ, ಒಂದರ್ಥದಲ್ಲಿ ಇದು ಕನ್ನಡದ ಸಂಭ್ರಮ ಕೂಡ. ಅವರು ವೈದ್ಯರು, ನಾವೆಲ್ಲ ಸಾಹಿತ್ಯ ಕ್ಷೇತ್ರ ಪ್ರವೇಶಿಸಿ ಮತ್ತೆ ಡಾಕ್ಟರ್ ಆದವರು. ಅವರು ಡಾಕ್ಟರ್ ಆದ ಮೇಲೆ ಸಾಹಿತ್ಯವನ್ನು ನೋಡಿದವರು. ಡಾಕ್ಟ್ರು ಎದುರು ಬಂದ ರೋಗಿಗಳ ಕಡೆಗೆ ನೋಡುವಾಗ ಒಂದು ಚಿಕಿತ್ಸಕ ದೃಷ್ಟಿಕೋನ ಇರುತ್ತದೆ ಅಂತ. ಮನೆಗೆ ಹೋಗಿ ತಣ್ಣೀರು ಕುಡಿಬಾರದು, ಬಿಸಿನೀರಲ್ಲೇ ಕುಡಿಬೇಕು ಅಂತ ಜಾಗ್ರತೆ ಹೇಳ್ತಾರೆ. ಆದರೆ ಈ ಡಾಕ್ಟರ್ ಹಾಗಲ್ಲ. ಅವರು ಬದುಕುವ ಸಮಾಜ, ಅವರು ಬದುಕುವ ಪರಿಸರ ಸಾಂಸ್ಕೃತಿಕವಾಗಿಯೂ ಸಂಪನ್ನವಾಗಿರಬೇಕು ಎನ್ನುವ ಅಪೇಕ್ಷೆಯನ್ನು ಉಳ್ಳವರು. ಆ ಕಾರಣಕ್ಕಾಗಿಯೇ ಒಂದಷ್ಟು ಜನ ವೈದ್ಯಕೀಯ ಡಾಕ್ಟರ್ಗಳು ಸಾಹಿತ್ಯ ಸೇವೆಯಲ್ಲಿ ನಮ್ಮ ನಾಡಿನಲ್ಲಿ ತೊಡಗಿಸಿಕೊಂಡಿರುವುದನ್ನು ನಾವು ಗಮನಿಸಬಹುದು ಅಂತ. ಯಕ್ಷಗಾನದ ಅರ್ಥ ಹೇಳುವಾಗ ಒಂದು ಅಲೌಕಿಕ ಜಗತ್ತಿನ ಅನಾವರಣ ಆಗುತ್ತಾ ಇರುತ್ತದೆ. ಬನಾರಿಯವರು ಅದನ್ನು ಲೌಕಿಕದ ಕಡೆಗೂ ತರ್ತಿರ್ತಾರೆ. ಅದು ಸ್ವಾರಸ್ಯಕರವಾದ ಸಂಗತಿ, ನೋಡಿದವರಿಗೆಲ್ಲ ಗೊತ್ತಿದೆ. ಭಗವದ್ಗೀತೆಯನ್ನು ಕುರಿತು ವ್ಯಾಖ್ಯಾನ ಮಾಡುವಾಗಲೂ ಲೌಕಿಕದ ಕಡೆಗೆ ಹೇಗೆ ತರಬೇಕು ಎನ್ನುವುದಕ್ಕೆ ಅವರ ಬರವಣಿಗೆಗಳೇ ಸಾಕ್ಷಿ. ವಿಶ್ವರೂಪ ದರ್ಶನ ಮಾಡಿದ ಕೃಷ್ಣನ ದರ್ಶನವಾದಾಗ ಅರ್ಜುನನಿಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದು ಅಂತ ಹೇಳ್ತಾರೆ, ಬರವಣಿಗೆಯಲ್ಲಿ ಬರೆದಿದ್ದಾರೆ ಅವರು. ಗುಣತ್ರಯಗಳ ಬಗ್ಗೆ ಹೇಳಿದ್ರಲ್ಲ, ಸ್ವಭಾವವನ್ನು ಹೇಗೆ ತಿಳಿಪಡಿಸ್ತದೆ ಅಂದರೆ ಸತ್ವ ರಜ ತಮ. ಯಾರು ಹಣ ಇದ್ದು ಸರಿಯಾಗಿ ತೆರಿಗೆ ಕಟ್ಟುತ್ತಾರೋ ಅವರು ಸಾತ್ವಿಕರು, ಹಣ ಇದ್ದು ಸ್ವಲ್ಪ ಸ್ವಲ್ಪ ತೆರಿಗೆ ಕಟ್ಟುವವರು ರಾಜಸ ಪ್ರವೃತ್ತಿಯವರು. ಹಣ ಇದ್ದು ತೆರಿಗೆ ಕಟ್ಟದವರಿದ್ದಾರಲ್ಲ, ಅವರು ತಾಮಸ ಪ್ರವೃತ್ತಿಯವರು. ಇದು ದೇಶಕ್ಕೆ ನೀಡುವ ಸಂದೇಶ. ಕೃಷ್ಣ ಹೇಳಿದ ಅರ್ಥ ಬೇರೆ, ಆದರೆ ಬನಾರಿಯವರ ಧ್ವನಿ ಅವರ ಪುಸ್ತಕದಲ್ಲಿ ಈ ರೀತಿಯಾಗಿ ವ್ಯಾಖ್ಯಾನಗೊಂಡಿದೆ. ಇಂಥ ಅನೇಕ ಉದಾಹರಣೆಗಳು ಅವರ ಪುಸ್ತಕಗಳಲ್ಲಿ, ಅವರ ಬದುಕಿನ ಆತ್ಮಕಥೆಯಲ್ಲಿ ಅನೇಕ ಸಂಗತಿಗಳು, ಸಮಾಜದ ಜೊತೆಗೆ ಅವರಿಗಿರುವ ಸಂಬಂಧ ಮತ್ತು ಸಂಸ್ಕೃತಿಯ ಬಗೆಗಿನ ಕಾಳಜಿ, ಕಲೆ, ಭಾಷೆ, ಯುಗಗಳ ಬಗೆಗಿನ ಅವರ ನಿಲುವುಗಳನ್ನು ಸ್ಪಷ್ಟವಾಗಿ ಅವರ ಬರವಣಿಗೆಗಳಲ್ಲಿ ನಾವು ಕಾಣಬಹುದು. ಅಂತಹ ಒಬ್ಬ ಆದರ್ಶ ಯುವ ಮನಸ್ಸಿನ 85ರ ಹರೆಯದ ಡಾಕ್ಟರ್ ಬನಾರಿಯವರು ಈ ನಾಡಿನ ಒಬ್ಬ ಆದರ್ಶ ವ್ಯಕ್ತಿ ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಅಂತ ಯುವ ಮನಸ್ಸಿನ ಅವರ ದೃಢ ಸಂಕಲ್ಪದ ಭಾಗವಾಗಿ ಈ ಹೊತ್ತು ಇಂತಹ ಒಂದು ಸಮ್ಮೇಳನ ಇಲ್ಲಿ ಆಗುಗೊಂಡಿದೆ. ಹಿರಿಯ ತಲೆಮಾರು ಬದುಕಿದ ಬಾಳಿದ ಯುಗದ ಆಶಯಗಳನ್ನು ಯುವ ತಲೆಮಾರಿಗೆ ದಾಟಿಸುವ ಹೊಣೆಗಾರಿಕೆ ಇಂತಹ ಸಮ್ಮೇಳನದ ಆಯೋಜನೆಯ ಹಿಂದೆ ಇದೆ ಎನ್ನುವುದನ್ನು ನಾವು ಗಮನಿಸಬೇಕು. ಪ್ರತಿಯೊಬ್ಬರೂ ಮುಂದಿನ ದಿನಗಳಲ್ಲಿ ಇಂತಹ ಸಂಘಟನೆಗಳ ಬಗೆಗೆ ಯೋಚನೆ ಮಾಡಿ ಪಾಲ್ಗೊಳ್ಳಬೇಕು ಎನ್ನುವುದು ಮುಖ್ಯವಾದ ಸಂಗತಿ. ಇಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಹೇಗೆ ಸಂಸ್ಕೃತಿ ಸಂವರ್ಧನೆ ಆಗುತ್ತದೆ ಎನ್ನುವುದನ್ನು ನಾವು ಗಮನಿಸಬಹುದು. ಸಾಹಿತ್ಯ ಅಂದಾಗ ಅದು ಕೇವಲ ಭಾಷೆ ಬರಹಕ್ಕೆ ಮಾತ್ರ ಸೀಮಿತವಾದದ್ದಲ್ಲ. ಅದನ್ನು ಸಂಸ್ಕೃತಿಯ ಸಂವರ್ಧನೆ ಮಾಡಬೇಕಾದರೆ ಸಮಾಜದ ಎಲ್ಲರೂ ಒಂದಾಗಬೇಕಾಗುತ್ತದೆ. ಅದಕ್ಕೆ ಇದೊಂದು ವೇದಿಕೆ, ಸಾಕ್ಷಿಯಾಗುತ್ತದೆ. ಇಲ್ಲಿ ಎಲ್ಲ ಸಮಾಜದ ಎಲ್ಲ ವಲಯದ ಜನರಿದ್ದಾರೆ, ಜನಸಾಮಾನ್ಯರು ಇದ್ದಾರೆ, ವಿದ್ವಾಂಸರು ಇದ್ದಾರೆ. ಇವರೆಲ್ಲರ ನಡುವಿನ ಒಂದು ಕಂದಕವನ್ನು ಇಲ್ಲವಾಗಿಸಿ ಒಂದಾಗುವ ಒಂದು ಪ್ರಕ್ರಿಯೆ ಇಂತಹ ಸಮ್ಮೇಳನ ಸಂದರ್ಭದಲ್ಲಿ ಸಾಧ್ಯವಾಗುತ್ತದೆ ಅಂತ. ಕನ್ನಡದ ಕಲಾವಿದರು, ಬೇರೆ ಬೇರೆ ಕ್ಷೇತ್ರದ ದುಡಿಯುವಂತಹ ಕಲಾವಿದರು ಅಂತ ಹೇಳಿಕೊಂಡವರು ಕೂಡ ಇಂತಹ ಸಾಂಸ್ಕೃತಿಕ ಸಮ್ಮೇಳನದ ಭಾಗವಾಗಿ ಒಂದೆಡೆ ಭಾಗವಹಿಸುವಂತಾಗುವುದೇ ಬಹಳ ಮುಖ್ಯವಾದ ಸಂಗತಿ ಅಂತ. ಕಾಸರಗೋಡು ಎನ್ನುವುದು ಕೇವಲ ಒಂದು ಗಡಿನಾಡಿನ ಸಂಸ್ಕೃತಿ ಮಾತ್ರ ಅಲ್ಲ, ಅದನ್ನು ಕನ್ನಡದ ಮುಖ್ಯಧಾರೆಯ ಜೊತೆಗೆ ಸಾಂಸ್ಕೃತಿಕ ವಿಲೀನೀಕರಣಗೊಳಿಸುವಂತಹ ಬಹುದೊಡ್ಡ ಆಶಯ ಇಂತಹ ಸಂಘಟನೆಯ ಮುಂದೆ ಇದೆ ಎನ್ನುವುದನ್ನು ನಾವು ಗಮನಿಸಬೇಕು ಅಂತ. ಇದನ್ನು ಸಾಧ್ಯವಾಗಿಸಬೇಕಾದರೆ ಕೇವಲ ಈ ನೆಲದ ಜನ ಮಾತ್ರ ಯೋಚನೆ ಮಾಡಿದರೆ ಸಾಕಾಗೋದಿಲ್ಲ. ಕರ್ನಾಟಕದ ಅನೇಕ ಯೋಜನೆಗಳು, ಸರ್ಕಾರದ ಯೋಜನೆಗಳು, ಅಕಾಡೆಮಿಗಳ ಯೋಜನೆಗಳು ಈ ಭಾಗದಲ್ಲಿ ಗಡಿನಾಡಿನ ಭಾಗವಾಗಿ ಅಥವಾ ರಿಯಾಯಿತಿಯ ದಾರಿಯಲ್ಲಿ ಅಲ್ಲ, ಮುಖ್ಯಧಾರೆಯಲ್ಲೇ ಅವುಗಳನ್ನು ಕೊಡುವ ಹಾಗೆ ಆಗಬೇಕು ಅಂತ. ಇರುವ ಅಕಾಡೆಮಿಗಳಿಗೆ, ಪ್ರಾಧಿಕಾರಗಳಿಗೆ ಈ ಪ್ರದೇಶದ ಜನರನ್ನು ಕಾಯಂ ಒಬ್ಬ ಸದಸ್ಯನನ್ನು ಮಾಡುವುದರ ಮೂಲಕ ಈ ಕೆಲಸವನ್ನು ಸಾಧ್ಯವಾಗಿಸಬಹುದು. ಅದಕ್ಕೆ ಕೂಡ ಸರ್ಕಾರಗಳು ಮನಮಾಡಬೇಕು ಎನ್ನುವುದು ನನ್ನ ಒಂದು ಅಭಿಪ್ರಾಯ. ಕನ್ನಡದ ಕೆಲಸಗಳನ್ನು ಮಾಡುವ ಸಂದರ್ಭದಲ್ಲಿ ಒಂದು ಬಗೆಯಲ್ಲಿ ಕನ್ನಡದ ಕಾರ್ಯಕರ್ತರು ರೂಪುಗೊಳ್ಳಬೇಕಾದರೆ ಈ ಬಗೆಯ ಸಮ್ಮೇಳನ ಬೇಕಾಗುತ್ತದೆ. ಬಹುಭಾಷಾ ಪ್ರದೇಶವಾದಂಥ ಈ ನೆಲದ ಬಹುಸಾಂಸ್ಕೃತಿಕ ಸಂಗತಿಗಳನ್ನು ಜಗತ್ತಿಗೆ ಪರಿಚಯಿಸಬೇಕಾದರೆ ಇಲ್ಲಿನ ಮೂಲ ಆಶಯವನ್ನು, ಮೂಲ ಆಕರಗಳನ್ನು ಬಳಸಿಕೊಂಡು ಸಂಶೋಧನೆಗಳು ನಡೆಯಬೇಕು. ಅವುಗಳು ಕನ್ನಡ ನಾಡಿಗೆ ತಲುಪಬೇಕು. ಆ ಮೂಲಕ ಕನ್ನಡ ನಾಡಿನ ಭಾಗವಾಗಿ ಸಾಂಸ್ಕೃತಿಕವಾಗಿ ಒಂದೇ ಈ ನೆಲ ಎನ್ನುವುದನ್ನು ನಾವೆಲ್ಲ ಸ್ವಾಭಿಮಾನದಿಂದ ಹೇಳಿಕೊಳ್ಳಬೇಕಾಗಿದೆ. ಕಾಸರಗೋಡು ಅಂದಾಗ ತಕ್ಷಣ ಒಂದು ಬಗೆಯಲ್ಲಿ ಮಲತಾಯಿಯ ಮಕ್ಕಳ ಹಾಗೆ ನೋಡುವ ಪ್ರವೃತ್ತಿ ಕರ್ನಾಟಕದ ಸಂದರ್ಭದಲ್ಲಿದೆ. ಯಾವುದೇ ಸಂಗತಿಗಳು ಬಂದಾಗ ಅದು ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಮೂಲಕವೋ ಅಥವಾ ಇನ್ಯಾವುದೋ ಒಂದು ನಿರ್ದಿಷ್ಟ ಮೀಸಲಾತಿಯ ಕೆಳಗು ಕನ್ನಡಿಗರನ್ನು ನೋಡುವ ಒಂದು ಪ್ರವೃತ್ತಿ ಇರುವ ಕಾರಣಕ್ಕಾಗಿ ಇಲ್ಲಿನ ಕನ್ನಡ ಮನಸ್ಸುಗಳು ಎಲ್ಲೋ ಒಂದು ಸಂಕೋಚ ಪ್ರವೃತ್ತಿಯನ್ನು ತಾಳ್ತಾ ಇವೆ. ಅಂತಹ ಸಂಕೋಚದಿಂದ ಹೊರಬರಬೇಕಾದರೆ ಕನ್ನಡ ಸಂಸ್ಕೃತಿಯ ಬಹುಮುಖ್ಯವಾದ ಧಾರೆಯ ಜೊತೆಗೆ ಕಾಸರಗೋಡಿನ ಸಂಸ್ಕೃತಿಯನ್ನು ವಿಲೀನೀಕರಣಗೊಳಿಸಿ ನೋಡಬೇಕು ಎನ್ನುವುದು ನನ್ನ ಒಂದು ಅಭಿಪ್ರಾಯ. ಹೀಗೆ ಕಾಸರಗೋಡು ಕನ್ನಡಿಗರು ಕೀಳರಿಮೆಯಿಂದ ಹೊರಬಂದು ಎಲ್ಲರ ಜೊತೆ ಬೆರೆಯಬೇಕಾದರೆ ಕರ್ನಾಟಕದಲ್ಲೇ ಆಚರಿಸುವ ಹಾಗೆ, ಕನ್ನಡದ ಬಗೆಗೆ ಸಂಭ್ರಮಿಸುವ ಹಾಗೆ ಕಾಸರಗೋಡಲ್ಲಿ ಕೂಡ ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗುತ್ತದೆ. ಹಂಪಿ ಉತ್ಸವ ಎಂದೋ, ಕನಕಗಿರಿ ಉತ್ಸವ ಎಂದೋ, ಬನವಾಸಿ ಉತ್ಸವ ಎಂದೋ ಆಚರಣೆ ಮಾಡುವ ಹಾಗೆ ಕಾಸರಗೋಡಿನ ವಿವಿಧ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಹಿತ್ಯೋತ್ಸವಗಳನ್ನು ಕರ್ನಾಟಕದ ಸಂಸ್ಕೃತಿ ಇಲಾಖೆಯ ಆಯೋಜಿಸಿದರೆ ಆ ಮೂಲಕ ಕನ್ನಡ ಕಲಾವಿದರನ್ನು, ಕನ್ನಡದ ಸಾಹಿತಿಗಳನ್ನು ಈ ನೆಲದಲ್ಲಿ ಈ ಜನರಿಗೆ, ಈ ನಾಡಿನ ಜನರಿಗೆ ನೋಡುವ ಹಾಗೆ ಒಂದು ಅವಕಾಶ ಆಗುತ್ತದೆ. ಅವುಗಳ ಮೂಲಕ ಸಂಸ್ಕೃತಿಯ ಸಂವರ್ಧನೆಗೆ, ಮುಂದಿನ ತಲೆಮಾರಿಗೆ ಬೆಳೆಸುವುದಕ್ಕೆ ಸಾಧ್ಯ ಆಗಬಹುದು ಎನ್ನುವುದು ಕೂಡ ನನ್ನ ಇನ್ನೊಂದು ಆಶಯ. ಕಾಸರಗೋಡಿನ ಜನಸಮುದಾಯಗಳಲ್ಲಿ ಬೇರೆ ಬೇರೆ ಭಾಷಿಕರಿದ್ದಾರೆ. ಅವರೆಲ್ಲರೂ ಒಗ್ಗೂಡಿರುವುದು ಕನ್ನಡ ಸಂಸ್ಕೃತಿ ಎನ್ನುವ ಅರ್ಥದಲ್ಲಿ. ಅವರ ಮನೆ ಮಾತು ಮರಾಠಿ ಇರ್ಬೋದು, ಉರ್ದು ಇರ್ಬೋದು, ಕೊಂಕಣಿ ಇರ್ಬೋದು, ಬ್ಯಾರಿ ಭಾಷೆ ಇರ್ಬೋದು, ಕರಾಡ ಇರ್ಬೋದು, ಅವರೆಲ್ಲರೂ ಏಕ ಸಂಸ್ಕೃತಿಯಾಗಿ ಕನ್ನಡದ ಭಾಗವಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿನ ಮನೆ ಮಾತಾದ ಮಲಯಾಳಂ ಮನೆ ಮಾತಿನವರು ಕೂಡ ಅದರ ಭಾಗವಾಗಿಯೇ ಇರ್ತಾರೆ. ಹಾಗಿರುವಾಗ ಭಾರತ ಜನನೀಯ ತನುಜಾತೆಯರು ಅನೇಕರಿದ್ದಾರೆ. ಅಂಥ ಅನೇಕರ ಸಂದರ್ಭಗಳಲ್ಲೆಲ್ಲ ಒಂದು ರಾಜ್ಯ ಇದೆ, ಆ ರಾಜ್ಯಕ್ಕೊಂದು ಭಾಷೆ ಇದೆ, ಆ ಭಾಷೆಗಳ ನಡುವೆ ಯಾವುದೋ ಕಾರಣಕ್ಕೆ ಆಗಾಗ ಸಂಘರ್ಷಗಳು ಏರ್ಪಡೋದು ಹೀಗೆಲ್ಲ ಇದ್ದೇ ಇರ್ತದೆ. ಆದರೆ ಕಾಸರಗೋಡಿನಂತಹ ಸಂದರ್ಭದಲ್ಲಿ ರಾಜ್ಯಗಳ ಭಾಷೆ ಇದ್ದು, ರಾಜ್ಯಗಳಿಲ್ಲದ ಭಾಷೆ ಇದ್ದು ಕೂಡ ತುಳು, ಬ್ಯಾರಿ, ಉರ್ದು, ಕರಾಡ ಮೊದಲಾದ ಭಾಷೆಗಳ ಜನ ಅತ್ಯಂತ ಸೌಹಾರ್ದಯುತವಾಗಿ ಬಾಳ್ತಿದ್ದಾರೆ ಎನ್ನುವುದು ಈ ನೆಲದ ಸಾಂಸ್ಕೃತಿಕವಾದಂತಹ ಒಂದು ಆದರ್ಶ ಎಂಬುದನ್ನು ನಾವು ಗಮನಿಸಬೇಕು ಅಂತ. ಕಾಸರಗೋಡಿನ ವಿವಿಧ ಜನಸಮುದಾಯಗಳ ಸಂದರ್ಭದಲ್ಲಿ ಪರಸ್ಪರ ಸಾಂಸ್ಕೃತಿಕವಾದ ಕೊಡುಕೊಳಗೆಗಳನ್ನು ಪಡೆಯುವ ಮತ್ತು ನೀಡುವ ಈ ಬಗೆಯ ಕೆಲಸಗಳು ನಿರಂತರವಾಗಿ ನಡೀತಾ ಇರ್ತದೆ. ಆದರೆ ಅವುಗಳು ಪ್ರಜ್ಞಾಪೂರ್ವಕವಾಗಿ ಹೊರ ಜಗತ್ತಿಗೆ ಗೊತ್ತಾಗೋದಿಲ್ಲ, ಇಲ್ಲಿನ ಸೌಹಾರ್ದ ಬದುಕಿನಲ್ಲಿ ಮಾತ್ರ ಅವುಗಳನ್ನು ಕಂಡುಕೊಳ್ಳೋದು ಸಾಧ್ಯ. ಅಂತಹ ಸಂದರ್ಭದಲ್ಲಿ ಅವುಗಳನ್ನು ಮುಖ್ಯವಾಗಿ ಕ್ರಿಯಾಶೀಲಗೊಳಿಸಿ ಹೊರ ಜಗತ್ತಿಗೆ ತಿಳಿಯಪಡಿಸಬೇಕಾದರೆ ಇಂತಹ ಸಾಂಸ್ಕೃತಿಕವಾದ ಸಂಘಟನೆಗಳು ಮತ್ತೆ ಮತ್ತೆ ಮಾಡಬೇಕಾಗ್ತದೆ. ಹಾಗಂತ ಇಲ್ಲಿ ಸಂಘಟನೆ ಮಾಡುವ ಸಂದರ್ಭದಲ್ಲಿ ಈಗಾಗಲೇ ಇದೇ ಕೇಂದ್ರ, ಇದು ಒಂದು ವಿದ್ಯುತ್ ಕೇಂದ್ರ, ಮಹಾಜನ ಮಹಾವಿದ್ಯಾಲಯ ಎನ್ನುವುದೊಂದು ವಿದ್ಯುತ್ ಕೇಂದ್ರ. ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಕಲಾ ಸಂಘ ಬನಾರಿ ಎನ್ನುವುದು ಒಂದು ಸಾಂಸ್ಕೃತಿಕ ಕೇಂದ್ರ. ಕಯ್ಯಾರ ಕೆಂಜನರೈ ಕನ್ನಡ ಭವನ ಎನ್ನುವುದು ಇನ್ನೊಂದು ಸಾಹಿತ್ಯ ಕೇಂದ್ರ. ಗೋವಿಂದ ಪೈ ಸಂಶೋಧನಾ ಕೇಂದ್ರ ಮಂಜೇಶ್ವರದಲ್ಲಿ, ಹೀಗೆ ಅನೇಕ ಸಂಘ ಸಂಸ್ಥೆಗಳಿವೆ ಕಾಸರಗೋಡಿನಲ್ಲಿ. ಅಂದರೆ ಇದರ ಪಾಸ್ಟ್ ಅಥವಾ ಇದರ ಭೂತಕಾಲ ಎನ್ನುವುದು ಒಂದು ಸುಭದ್ರವಾದ ಸಾಂಸ್ಕೃತಿಕ ತಳಹದಿಯ ಮೇಲೆ ನಿಂತಿದೆ. ಆ ಸುಭದ್ರ ತಳಹದಿಯ ಮೇಲೆ ವರ್ತಮಾನ ವರ್ತಿಸಬೇಕು, ಹಾಗೆಯೇ ಉಲ್ಲಾಸದಿಂದ ನರ್ತಿಸಬೇಕು. ಹಾಗಾಗಬೇಕಾದರೆ ಇಂತಹ ಸಾಂಸ್ಕೃತಿಕ ಸಮ್ಮೇಳನಗಳು ಬೇರೆ ಬೇರೆ ಪ್ರದೇಶಗಳಲ್ಲಿ ನಿರಂತರವಾಗಿ ನಡೆಯಬೇಕಾಗಿದೆ. ಗೋವಿಂದಪ್ಪಯ್ಯ ಹಾಕಿಕೊಟ್ಟಂತಹ ಬಹಳ ದೊಡ್ಡ ಕನ್ನಡದ ಪರಂಪರೆ ಅದು ಯಾವತ್ತೂ ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಈ ನೆಲದಲ್ಲಿ ಗೋವಿಂದಪ್ಪಯ್ಯಿಂದ ಆರಂಭಿಸಿ ಈಗ ರಮಾನಂದ ಬನಾರಿಯವರೆಗಿನ ಅನೇಕ ಜನ ಮಹನೀಯರು ಈ ನಾಡಿಗೆ ಹಾಕಿದಂತಹ ಕೆಲಸ, ಮಾಡಿದ ಕೆಲಸ, ಮಾಡಿದ ಸಾಧನೆ ಅವೆಲ್ಲವನ್ನು ನಾವು ಗಮನದಲ್ಲಿಟ್ಟುಕೊಂಡು ನೋಡಿದರೆ ಇಂದಿನ ತಲೆಮಾರು ಅವುಗಳನ್ನು ಮತ್ತೆ ಮತ್ತೆ ಮನನ ಮಾಡಿಕೊಳ್ಳುವ ಹಾಗೆ ಮುಂದೆ ಕೂಡ ಈ ನೆಲದಲ್ಲಿ ಅದನ್ನು ಉಳಿಸುವ ಬೆಳೆಸುವ ಹೊಣೆಗಾರಿಕೆ ಕೂಡ ಇದೆ. ಅದನ್ನು ಆಗು ಮಾಡಬೇಕಾದರೆ ಭವಿಷ್ಯದಲ್ಲಿ ಈ ನೆಲ ಕನ್ನಡ ಸಂಸ್ಕೃತಿಯ ಭಾಗ ಎನ್ನುವುದನ್ನು ಎದೆ ತಟ್ಟಿ ಹೇಳಬೇಕಾದರೆ ಇಂತಹ ಸಾಂಸ್ಕೃತಿಕವಾದ ಸಮ್ಮೇಳನಗಳು ಇಲ್ಲಿಗೆ ನಿಲ್ಲುವುದಲ್ಲ, ಇವು ಬೇರೆ ಬೇರೆ ಊರುಗಳೆಲ್ಲ ಆಗಬೇಕು. ಕನ್ನಡದ ಸಂಘಟನೆ, ಕನ್ನಡದ ಸಂಸ್ಕೃತಿಯ ಪ್ರಚಾರ ಮತ್ತು ಪ್ರಸಾರ ಇವು ನಿರಂತರವಾಗಿ ಆಗ್ತಾನೆ ಇರಬೇಕಾಗ್ತದೆ. ಅದಕ್ಕೊಂದು ನೆವವಾಗಿ ನಾವು ಈ ದಿನ ಇಂತಹ ಸಾಂಸ್ಕೃತಿಕ ಸಮ್ಮೇಳನವನ್ನು, ಅದು ಬನಾರಿಯವರ 85ನೇ ವರ್ಷದ ಸಂಭ್ರಮದ ಹೆಸರಿನಲ್ಲಿ ಆಯೋಜಿಸುವುದರ ಮೂಲಕ ಅಲ್ಪ ಮಟ್ಟಿಗೆ ಸಾಧ್ಯ ಆಗಿದೆ. ಇದು ಇದರಿಂದ ಪ್ರಚೋದನೆಗೊಂಡು ಹೊಸತಾಗಿ ಮತ್ತೆ ಬೆಳೆಯುವ ಹೊಸ ಆಲೋಚನೆಗಳಿಗೆ ಸ್ಫೂರ್ತಿಯಾಗಬೇಕು, ಪ್ರಚೋದನೆಯಾಗಬೇಕು ಎನ್ನುವುದ ಆಶಯದೊಡನೆ ಕೆಲವು ಮಾತುಗಳನ್ನು ಹೇಳ್ತಾ ನನಗಿಂತ ಒಂದು ಅವಕಾಶವನ್ನು ಕೊಟ್ಟಂತಹ ಈ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.
1: ಡಾಕ್ಟರ್ ಮೋಹನ್ ಕುಂಟಾರ್ ಇವರಿಗೆ ವಂದನೆಗಳು.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ರವೀಂದ್ರ ಕಲಾಭವನ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜು ಹಂಪನಕಟ್ಟೆ ಮಂಗಳೂರು ಇಲ್ಲಿ ನಾದನೂಪುರ ಯಕ್ಷೋತ್ಥಾನ ಟ್ರಸ್ಟ್ ವಂಡಾರು ಅರ್ಪಿಸುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ ಜಿಲ್ಲೆ ಯಕ್ಷವಾಸ್ಯಂ ಕಾರಿಂಜ ರಿಜಿಸ್ಟರ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ಮಂಗಳೂರು ವಿಶ್ವವಿದ್ಯಾನಿಲಯ ತುಳು ಸ್ನಾತಕೋತ್ತರ ವಿಭಾಗ ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜು ಮಂಗಳೂರು ಇವರ ಸಹಯೋಗದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ರಾಜ್ಯ ಮಟ್ಟದ ಯಕ್ಷಗಾನ ಮಹಿಳಾ ಕಲಾವಿದೆಯರ ಸಾಧನೆಯ ಸಂಭ್ರಮದ ಸಮ್ಮಿಲನ ಯಕ್ಷ ಸುಮತಿ 2024. ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ತ್ಯಾಗದ ತಿರ್ಲ, ರಚನೆ ಶುಭಾಶಯ ಜೈನ್, ನಿರ್ದೇಶನ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ. ಇದೀಗ ತ್ಯಾಗದ ತಿರ್ಲ ತುಳು ಯಕ್ಷಗಾನದ 3ನೇ ಕಂತು.
1: ಸರಿ ಸಮ ಆಯಿರಿಗೆ ಇಜ್ಜಿಯೇ ಇರೆಗೆ ಸರಿ ಸಮ ಇಜ್ಜಿಯೇ

0: paniere? ஏழு இரளு ஏழு பகேரி ஆவுஜி.
1: ஓஹோ அந்த பக்கம் இது இல்லை.
0: வேறு பக்கா
1: தாது அந்த பண் பேர்
0: அவளா தன கீர்த்திட்டு வஞ்சி புண்டி மித்து கேயிரு
1: தன கீர்த்தி மித்து
0: சந்திரஹாசி ஈர்கே தாய பண் பேர் கொத்துண்டே நே ஈ ரீதி இல்லி இல்லி பூரா பல்பு கொர் புஜாரா
1: பக்க என்ன கலசவு
0: பணம் கட்டரே இஜி பக்கா இல்லத எஜமானர் நக்லேகு பொஞ்சோலேகு ತಿಂಗಳು ರಕ್ತ ಸಾರ ಬರ್ಪಿಲಕ ಮಾಲ್ದು ಜನ ಈರ್ ಮುಖ್ಯಮಂತ್ರಿ ಆಯ್ನ ಎರ್ದು ಪಕ್ಕತ್ತೆ ಒಂದು ಪುರ ಆಯ್ನೆ ಅತ್ತೆತ್ತಿಯೇ ಪಂಜಾಲೆಗೂ ಒಡೆ ಪೋಕುಂಡಲ ಗಾಡಿಗೂ ದಾಲ ಕೊರ್ರೆಜ್ಜತೆ ಆತ್ತು ಕೊರ್ನಾಗ ಮುಖ್ಯಮಂತ್ರಿ ಪುಗರಂದ ಕುಲ್ಲುವೇದ ಅವೇನಾ ಕಲ್ಪುನ ಜೋಕುಲೆಗೆ ಬೇಲ ತಿಕ್ಕುನ ಮುಟ್ಟ ಅಕ್ಕಲೆಗೆಲ್ಲ ಪಣ್ಣಾವು ಬರ್ಪುಂಡು ದಾಯ ದೂರು ಎದ್ದೆ ಐಕ ದಾದ ಪನ್ಪೇರು ಗೊತ್ತುಂಡೆ ಶಕ್ತಿಡು ಭೀಮೆ ಗಂಭೀರೋಡು ಈರೆಗೆ ಈರೆಗೆ ಸರಿ ಸಮಯ ಏರ್ಲೈಜಿಂದು ಪಂಜೋಲು ಪುಕರ್ನಿ
1: ಗಂಭೀರೋಡು ಭೀಮೆನೆ
0: ಅನ್ನಂದು ಅಂಜೋಲು ಸುಯಿಂಪು
1: ಯಾನು ಪಾಡಿನ ಒಂಜಿ ಆಲೋಚನೆ ದಾದ ಗೊತ್ತುಂಡಾ

ಕಡಲನು ಒತ್ತಟ್ಟು ಪಂಪಿನ ಓಡಡು ನರಮಾರಿ ಕಡಲನು ಕಳತುಂದು ಪೋಪೆ ಅವು ಆ ಜೀವನ ಮಲ್ಪಿನ ಸಾಧನೆ ಆಪುಂಡು ಆ ಓಡಡು ಒಡಕುಂಟಾಂಡ ಆ ಸಂಸಾರ ಮುರ್ಕುಂಡು ಪಂದೇ ಅರ್ಥ ಸದರಮೆ ಆರು ಪೋತಿನಂ ಪೇನೆನು

ಸತ್ಯ

0: ಕೇಶನಿಗೆ ಪನಡು ಪನಡು ಒಂದು ದಿನ ಕಾತಂದು ಇತ್ತೆ. ಆ ದಿನ ಏನೇ ಮುಟ್ಟಲಾಕೂರ್ದು ಬೈದಿ ಮಾಬಲ ಒತ್ತಟ್ಟಡೆ ಉಪ್ಪುಣಾಯತ್ತ
1: ಅಂದು
0: ಅಂಚಾದು ನಿನ್ನ ಸಾಕಾಯಲೋ ಎಂಕು ಬೋಡು
1: ಯಾಲ ಬೋಡು ಅಡೆ
0: ಎಂಕು ಇನ್ನ ಸಾಕಾಯ ಬೋಡು ಅಲ ಅಲ
1: ಕೇಶಿಗೆ
0: ಪೂಜೆಗೂ ಹಾಲು ಪೋಪಿ ಲೆಕ್ಕ ತೋಜುಡು ಆ

0: ಅನುಸಾರವು ಸಾಧಕ ವಿದ್ಯಾನ ಒಟ್ಟಿಗೆ ಕಲ್ತಿನ ಕುಲತ್ತ. ಆ ಸಂದರ್ಭದಂಚಿ ಎನ್ನ ಒಂಜಿ ಉಟಾಲದ ಆಸೆ ನಿಕ್ ಪಣಡು ಪಣಡು ಪನ್ಪಿನ ಅಂಗಲಾಪು ಇದ್ದು ಆ ಅಂಗಲಾಪನು ನಿಕ್ ಪನ್ಪಿನ ಕಾಲ ಇನಿ ಮುಟ್ಟ ಕೂರ್ತು ಬೈಜಿ ಕೇಶಿನಿ ಯಾನು ಪನ್ಪಿನ ಪಾತೆರನು ಕೇಳುವ
1: ಇದುವರೆಗೆ ಇತ್ತೀಚೆಗೆ ರವೀಂದ್ರ ಕಲಾಭವನ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜು ಹಂಪನಕಟ್ಟೆ ಮಂಗಳೂರು ಇಲ್ಲಿ ನಾದನೂಪುರ ಯಕ್ಷೋತ್ಥಾನ ಟ್ರಸ್ಟ್ ವಂಡಾರು ಅರ್ಪಿಸುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ ಜಿಲ್ಲೆ ಯಕ್ಷವಾಸ್ಯಂ ಕಾರಿಂಜ ರಿಜಿಸ್ಟರ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ಮಂಗಳೂರು ವಿಶ್ವವಿದ್ಯಾನಿಲಯ ತುಳು ಸ್ನಾತಕೋತ್ತರ ವಿಭಾಗ ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜು ಮಂಗಳೂರು ಇವರ ಸಹಯೋಗದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ರಾಜ್ಯ ಮಟ್ಟದ ಯಕ್ಷಗಾನ ಮಹಿಳಾ ಕಲಾವಿದೆಯರ ಸಾಧನೆಯ ಸಂಭ್ರಮದ ಸಮ್ಮಿಲನ ಯಕ್ಷ ಸುಮತಿ 2024 ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ತ್ಯಾಗದ ತಿರ್ಲ ಇದರ 3ನೇ ಕಂತು ಕೇಳಿದಿರಿ. ಯಕ್ಷಗಾನದ ರಚನೆ ಶುಭಾಶಯ ಜೈನ್, ನಿರ್ದೇಶನ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು.

0: ಲೇ ಚಿನ್ನ, ಅದ್ಯಾಕೋ ನಾನ್ ಎಲ್ಲೆಲ್ಲ ನೋಡಿದ್ರು ಅಲ್ಲೆಲ್ಲ ನೀನೇ ಕಾಣ್ತಿರ್ತೀಯ.
1: ನನಗೂ ಅರ್ಥ ಆಗ್ತಾ ಇಲ್ಲ, ಯಾಕಂದ್ರೆ ಕಣ್ಣು ಮುಚ್ಚಿದ್ರು ನೀನೇ ಕಾಣ್ತಾ ಇರ್ತೀಯ.
0: ಹೌದಾ, ನಮ್ಗೆ ಏನಾಗ್ತಿದೆ? ನನ್ ಯಾವ ಹೂವು ಕಾಣ್ತಾ ಇಲ್ಲ ಯಾಕೋತಾ? ನನಗೋಸ್ಕರ ಯಾವಾಗ್ಲೂ ನಗ್ತಾ ಇರೋ ನೀನೇ ಒಂದು ಹೂ ತೋಟ.

0: ಸೂರ್ಯ ಹುಟ್ಟಕ್ ಮುಂಚೆನೆ ನನ್ ಒಂಟಿಯತ್ ಬರಕ್ ಹೇಳ್ದೆ, ಬೇಕ್ ಹೇಳೋ.
1: ಇವತ್ತು ನೀನ್ ಹುಟ್ಟಿದ್ದೀನ ಅಲ್ವಾ, ನನ್ನಿಂದಲೇ ನಿನ್ನ ಮೊದಲನೇ ಶುಭಾಶಯ. ತಗ ಈ ಪುಟ್ಟ ಕಾಣಿಕೆ, ನನ್ ಒಳಗಿರೋ ನಿನ್ ಉಸಿರನ್ನು ಪೋಣಿಸಿ ನಿನಗೋಸ್ಕರನೇ ಕಟ್ಟಿರೋ ಕಾಮನ ಬಿಲ್ಲು. ಇದರಲ್ಲಿರೋ ಏಳು ಬಂಡೆಗಳು ನಮ್ಮ

0: ಈ ಮರದ ಒಂದು ಹನಿಯಲ್ಲೂ ನಿನ್ ಮುಖನೇ ಕಾಣ್ತಾ ಇದೆ.
1: ಇದ್ಯಾವುದೋ ಕವಿ ಮಾತಿರ್ಬಹುದು, ಆದ್ರೆ ನಿನ್ ಒಂದೊಂದು ಹನಿಯಲ್ಲೂ ನನ್ ಭವಿಷ್ಯನೇ ಇದೆ.
0: ನಿನ್ ಪ್ರೀತಿನ ನಾನ್ ಮರೆತ ತಕ್ಷಣ ನನ್ ಜೀವ ನನ್ನನ್ನೇ ಮರೆಯುತ್ತೆ ಕಣೆ.

0: आप सुन रहे हो रेडियो सारंग 107.8 FM।
1: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
2: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ ಭಾವಲಹರಿ.
1: ನನ್ನೆದೆಯ ಗೂಡಿನಲ್ಲಿ ಬಂದ ಮೊದಲನೆಯ ಹಾಡು, ನನ್ನೆದೆಯ ಗೂಡಿನಲ್ಲಿ ಬಂದ ಮೊದಲನೆಯ ಹಾಡು. ಒಂದೇ ಒಂದು ಸಾರಿ ನೀನು ನನ್ನ ನೋಡು,

0: ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗಿ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ 107.8 FM ನಲ್ಲಿ ಸ್ಥಿರವಾಗಿ

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ತಾರಾಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸ್ವರ 107.8 FM ಆಗಿಸ್ತಿರುವ ಭಾವ

ಮುದ್ದು ಅಲೆತುಮುರ ಹಾಲಿನಲ್ಲಿ ಬೆಳ್ಳಿ ನೊರೆಯನು ಪುರದ ಕಿಂಕಿಣಿ ನಾದ ಕಾಲಿನಲ್ಲಿ ದಣಿದ ಮೈಗೆ ಮೆಲುಗಾಳಿ ಮುದ್ದು ಅಲೆತುಮುರ ಹಾಲಿನಲ್ಲಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ಇದು ಈ ದಿನದ ಭವಲಹರಿ. ನಿಮ್ಗೆಲ್ರಿಗೂ ಕೂಡ ಇವತ್ತಿನ ಎಲ್ಲ ಭಾವಗೀತೆಗಳು ಇಷ್ಟ ಆಗಿದೆ ಅಲ್ವಾ? ಕೇಳ್ತಾ ಇರಿ ರೇಡಿಯೋ ಸರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಮಾತನೇಟ ವಿಲ್ಫಿ ರೆಬಿಂಬಸ್ ಮೇರ್ಪಂಡಿನ ಕೆಲವೊಂದು ತುಳು ಪದಕುಲನಿಕೆಯನ್ನು ಬರ್ತಾರೆ. ಒಂದು ಇನಿತ ತುಳು ಪ್ರಸಾರ ನನ್ನ ದುಂಬುದ ತುಳು ಪ್ರಸಾರ ಒಡತಿಗ ಆತನೇಟ ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು.